0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಕುಂದಾಪುರ ಮಾತುಕತೆಯಲ್ಲಿ ನಿಮ್ಮೊಟ್ಟಿಗೆ. ಹೌದು, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಕುಂದಾಪುರದಲ್ಲೂ ಕುಂದಾಪುರ ಮಾತುಕತೆ ಮಾತಾಡೋಕೆ ಯಾರಿದ್ರಂತ ಕೇಂದ್ರೆ, ಇವ್ರು ಆಕ್ಚುಲಿ ಈಗಿನ ದಿನಗಳು ಹಿಂಗಿನವರೆಲ್ಲ ಕಾಂಬುದು ಭಾರಿ ಅಪರೂಪ ಮಾರೆ. ಒಂದು ಕಾಲದಲ್ಲಿ ನಾವು ಓದಿದ್ದೆ ಇಲ್ಲಿ ನಮ್ಮ ವಿವೇಕ ಜೂನಿಯರ್ ಕಾಲೇಜ್, ವಿವೇಕ ಗರ್ಲ್ಸ್ ಹೈಸ್ಕೂಲ್ ಕೋಟದಲ್ಲಿ. ಅಷ್ಟೊತ್ತಿಗೆ ಹೇಳ್ತಾ ಇದ್ರು KL ಕಾರಂತರವರು, ಆ ಕಾಲದಲ್ಲೂ ಈ ರಸ್ತೆಯ ಇಕ್ಕೆಲಗಳಲ್ಲಿ ಗಿಡಗಳನ್ನು ನೆಟ್ಟು ಆ ಗಿಡಗಳೇ ದೊಡ್ಡ ದೊಡ್ಡದಾಗಿ ಅವತ್ತು ನಮಗೆಲ್ಲ ನೆರಳು ಕೊಡ್ತಾ ಇದ್ದು ಆ ಗಿಡ ಮರ ಆದದ್ದು. ಕಡಿಕ ಅದನ್ನ ರಸ್ತೆ ದಡ್ದು ಮಾಡ್ಕಂತೇಳಿ ಎಲ್ಲ ಕಡ್ದು ಹಾಕ್ರಿ. ಈಗ ಆ ಮರಗಳಿಲ್ಲ, ಆ ಮರಗಳನ್ನ ನಾವು ತುಂಬಾ ಮಿಸ್ ಮಾಡ್ತೇವೆ ಈಗ್ಲೂ. ಆ ನಂತರ ಯಾರು ಹಂಗಾರೆ ಬೆಕ್ಕಿ ಗಂಟೆ ಕೊಟ್ಟುದು ಯಾರು, ಅಥವಾ ಈ ತರ ಗಿಡಗಳನ್ನು ನೋಡುವುದು ಯಾರು? ಮರ ಐಕರ್ ಗಿಡ ನೆಡ್ಕಲ್ಲ, ಆ

0: ಕೆಟ್ಟ ಗಿಡಕ್ಕೆ ನೀರು ಹಾಕಕ್ಕೆ ಅಲ್ಲ, ವನ ಮಹೋತ್ಸವ ಬತ್ತತ್ತು ಹೋತ್ತು, ಅದಕ್ಕೆಂತ ಮಾಡೋಕ್ಕಿಲ್ಲ. ಆದ್ರೆ ಇಲ್ಲ, ನನ್ನ ಊರಿಗೆ ಗಿಡ ಬೇಕು, ಅಲ್ಲೊಂದು ಮರ ಇರ್ಕು, ಒಂದಲ್ಲ ನನ್ನ ಊರು ತುಂಬ ಮರ ಇರ್ಕು ಅಂತ ಕನಸು ಕಂಡು ಅದಕ್ಕೆ ಅದಕ್ಕಾಗಿ ಆ ಕನಸು ನನಸು ಮಾಡೋ ಗಿಡ ನೆಟ್ಟು ಮರ ಮಾಡುವರು ಯಾರಪ್ಪ ಈಗಿನ ಕಾಲದಲ್ಲಿ ಇದ್ದಾರೆ ಅಂತ ಕಾಂಬತ್ತಿಗೆ. ಮೊನ್ನೆ ನಮ್ಮ ಪಂಚವರ್ಣದವ್ರದ್ದು 300ನೇ ವಾರದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಹೋದಾಗ ಇವರನ್ನ ಅಲ್ಲಿ ಅಭಿನಂದಿಸಿದ್ರು ಕಾಣಿ. ಔಷಧಿ ಎಂತವ್ರ ವಿಶೇಷತೆ ಅಂತ ಕೇಂದಾಗ ಹೇಳಿದ್ರು, ಇವರು ಗಿಡ ನೆಟ್ಟು ಮರ ಮಾಡಿದವರು ಅಂತೇಳಿ. ಯಾರಂದ್ರೆ ಇವರ ಹೆಸರು ಶ್ರೀನಿವಾಸ ಕುಂದರ್ ಗುಣ್ಮಿ ಅಂತ ಹೇಳಿ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರೇ ಇದ್ರ. ಅವರು ಗಿಡ ನೆಟ್ಟು ಕತೆ, ನಮ್ಮೂರಲ್ಲೂ ಬಹಳಷ್ಟು ಜನ ತಿಮ್ಮಕ್ಕನಂತವ್ರು ಇದ್ರ, ಆದರೆ ತಿಮ್ಮಕ್ಕನಷ್ಟು ಅಲ್ದಿದ್ರು ಸ್ವಲ್ಪ ಮಟ್ಟಿಗಾದ್ರೂ ಮಾಡಿದವರು, ಆ ಥರ ಅಟ್ಲೀಸ್ಟ್ ಕಾಳಜಿ ಇಟ್ಕೊಂಡವರು, ಅವರನ್ನ ಈಗ ಮಾತನಾಡಿಸೋ ಹೊತ್ತು. ಶ್ರೀನಿವಾಸ್ ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಹೇಗಿದ್ರಿ ಸರ್, ಹುಷಾರಿದ್ರ್ಯಾ?
1: ಓಕೆ,
0: ಈಗ ನಂಗೆ ಖುಷಿ ಅದ್ಯಂತ ಕೇಂದ್ರ, ನೀವು ಗಿಡಗಳನ್ನ ನೆಟ್ಟೋರು ಅಂತ ಹೇಳ್ಕೊಂಡ, ತುಂಬಾ ಅಪರೂಪ. ಎಲ್ಲ ಗಿಡ ಕೊಡುದು ಇಲ್ಲ ಗೆದ್ದಿ ಇದ್ರೆ ಒಂದು ಪ್ಲಾಟ್ ಮಾಡ್ಕೊಂಡು ಮನೆ ಮಾಡುದಿಲ್ಲ, ಮಾರುದು ಬಿಟ್ರೆ ಗಿಡನ ನೆಡುದು ಪಂಚಾಯ್ತಿಯೇ ಇಲ್ಲ. ಸೊ ನೀವು ಒಂದು ಮರ ಕಡಿದ್ರೆ ಅದಕ್ಕೊಂದು 10 ಗಿಡ ನೆಡ್ಕೊಂಡಿ ಹೇಳ್ತಾರೆ. ಎಲ್ಲಿ ನೆಡುದು, ಯಾರು ನೆಡುದು, ಅದಕ್ಕೆ ನೀರು ಹಾಕೋದು ಯಾರು, ಅದನ್ನ ಕಣ್ಕೊಂಡ್ ಯಾರು, ಸಾಕುದ್ಯಾರ? ನಿಮ್ಗೆ ಹ್ಯಾಂಗ ಸರ್ ಇದೊಂದು ಯೋಚನೆ ಬಂತು ಗಿಡ ನೆಡ್ಕಂತ ಹೇಳಿ?
1: ನನಗೆ ಇದಕ್ಕೆ ಯೋಚನೆ ಬರಲಿಕ್ಕೆ ಇದಕ್ಕೆ ಪ್ರೇರಣೆ ಎಲ್ಲ ನಮ್ಮ ಆದರಣೀಯ ಮಾಲಕರಾದ ಆನಂದ್ ಸಿ ಕುಂದರ್ ಅವರು.
0: ಓಕೆ,
1: ಅವರನ್ನ ನಾನು ಪ್ರತಿ ದಿವಸ ಬೆಳಿಗ್ಗೆ ಎದ್ದ ಕೂಡಲೇ ನೆನೆಸ್ಕೊಳ್ತೇನೆ. ಯಾಕಂದ್ರೆ ಅವರು ಅಷ್ಟೊಂದು ಸಮಾಜದ ಬಗ್ಗೆ ಕಳಕಳಿ ಇರುವವರು. ಏನಂದ್ರೆ ನಾವು ಗೀತಾನಂದ ಫೌಂಡೇಶನ್ ವತಿಯಿಂದ ಕೆಲವು ವರ್ಷದಿಂದ ನಮ್ಮ ಸೌಕರ್ಯ ಪ್ರೇರಣೆಯಂತೆ ನಾವು ಗಿಡ ಕೊಡ್ತಾ ಬಂದಿದ್ದೀವಿ. ಮೊದಲಿಗೆ 2000 ಜೂನ್ ಅಲ್ಲಿ ಕೊಡ್ತೀವಿ, ವಿಶ್ವ
0: ಪರಿಸರ
1: ವನ ಮಹೋತ್ಸವಕ್ಕೋಸ್ಕರ ಜೂನ್ ಅಲ್ಲಿ ಎಲ್ಲ ನರ್ಸರಿಯಿಂದ ತಂದು ಕೊಡ್ತಾ ಇದ್ದೀವಿ. ಆಮೇಲೆ ಅದು ಬೇಡಿಕೆ ಜಾಸ್ತಿ ಆಯಿತು, ಸಂಘ ಸಂಸ್ಥೆ ಶಾಲೆ ಕಾಲೇಜುಗಳಿಂದ ಮನೆಯವರು ಎಲ್ಲ ಅವರಿಗೆ ಏನು ಗಿಡ ಬೇಕು ಅದನ್ನು ಆಯ್ಕೆ ಮಾಡಿಕೊಂಡು ತಗೊಂಡೋಗಿ ನಡ್ತಾ ಇದ್ರು. ಅದು ವರ್ಷದಿಂದ ವರ್ಷಕ್ಕೆ ಬೇಡಿಕೆ ಜಾಸ್ತಿ ಆಯಿತು. ಹಾಗೆ ಅದು 10-12 ಸಾವಿರದವರೆಗೆ ಬಂದು ನಿಂತಿದೆ. ಈಗ ಪ್ರತಿ ಜೂನಲ್ಲಿ ನಾವು ಗಿಡ ಕೊಡಲಿಕ್ಕೆ ಶುರು ಮಾಡ್ತೀವಿ, ಆಗಸ್ಟ್ವರೆಗೆ ಕೊಡ್ತೀವಿ. ಹಾಗೆ ಕೊಡ್ತಾ ಇರುವಾಗ ಅವ್ರು ತಗೊಂಡು ಹೋದವ್ರು ಒಂದು ದಿವಸ ಒಬ್ರು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ್ರು,
0: ಎಂತಂದೇಳಿ,
1: ಮರ ನೀವು ಇಷ್ಟೆಲ್ಲ ಗಿಡ ಕೊಡ್ತೀರಿ ಅಲ್ಲ, ನೀವೇನಾದ್ರು ಒಂದು ಗಿಡ ನೆಟ್ಟೀರಿ ಹಾಕೇಂಡ್ರು? ನನಗೆ ಅದು ಒಂಥರ ಆಯ್ತು, ಹೌದಲ್ಲ ಎಲ್ಲೋ ನಾವು ಹೌದು, ಏನಾದರೂ ನಿಮ್ಮ ಏನು ಮಾಡಿದೆ ಮರ ಜೀವನದಲ್ಲಿ, ಏನಾದರೂ ಒಂದು ತೋರಿಸು ಮರ ನಿನ್ನ ಸಾಧನೆ ಅಂತ ಯಾರನ್ನಾರು ಕೇಳಿ, ನಾವು ಕೇಳಿದ ನನ್ನನ್ನು ಯಾರು ಕೇಳಿದ್ರೆ ನಾವು ಎಂಥ ತೋರಿಸಿಗಿತ್ತು? ಬರೀ ಭೂಮಿಯಲ್ಲಿ ಗಾಳಿ ನೀರು ಇಲ್ಲಿದೆಲ್ಲ ನೀನು ಸೇವಿಸಿದ್ಯಾ, ಇಲ್ಲಿ ಏನು ಸಂಪನ್ಮೂಲ ಇದೆ ಅದನ್ನೆಲ್ಲ ಸೇವಿಸಿ ಮಲಿನ ಮಾಡಿದ್ಯಾ, ಆದರೆ ಮರುಳಿ ಏನಾದರೂ ಕೊಟ್ಟಿದ್ಯಾರ ಕೇಳಿದ್ರೆ ಉತ್ತರ ಏನು ಕೊಡುವುದು? ಅದಕ್ಕೋಸ್ಕರ ಒಂದಿರಲಿ ಅಂತ ಒಂದು ಸ್ವಲ್ಪ ಗಿಡ ನೋಡು ಅಂತ ಮನಸ್ಸು ಮಾಡಿ ನಾನು ಮೊದಲಿಗೆ ನಮ್ಮ ಕಾರ್ಕಡ ಶಾಲೆಯಲ್ಲಿ ನಮ್ಮ ಸೌಕರ್ಯ ತಂದ ಗಿಡವನ್ನು ನನ್ನ ಸಹೋದ್ಯೋಗಿ ಮಿತ್ರರ ಜೊತೆ ಸೇರಿ ಸ್ವಲ್ಪ ನೆಟ್ಟೆ.
0: ಕಾರ್ಕಡ ಶಾಲೆ
1: ಆವರಣದಲ್ಲ ಹೊರಗಡೆ ನೆಟ್ಟಿದ್ದೀವಿ. ಆ ಶಾಲೆಯವರು ರಸ್ತೆ ಬದಿ ನೆಟ್ಟಿದ್ದೀವಿ. ಅವಾಗ ಏನಾಯ್ತು ಅಂದರೆ ನಾನು ನೋಡ್ಲಿಕ್ಕೆ ಮೊದಲು ಇದು ಮಳೆಗಾಲದಲ್ಲಿ ಈಗ ನೆಡುವಾಗ ಹಸಿರಿದೆ ಖುಷಿ ಆಗ್ತದೆ, ಆಮೇಲೆ ಇದು ಬೇಸಿಗೆಯಲ್ಲಿ ಇದನ್ನು ಬದುಕೋದು ಹೆಂಗೆ ಅಂತ ಆಲೋಚನೆ ಮಾಡಿ ಅಲ್ಲಿ ಶಾಲೆಯವ್ರ ಹತ್ರ ನಮ್ಮ SDMC ಅವ್ರ ಹತ್ರ ಅನುಮತಿ ಕೇಂದ್ರ ಅಲ್ಲ ಒಂದು ಪೈಪ್ ತಗೊಂಡು ಹಾಕಿ ಪ್ರತಿ ಆ ಭಾನುವಾರ ನೀರು ಬಿಡುವ ವ್ಯವಸ್ಥೆ ಮಾಡಿದೀವಿ. ಒಬ್ರು ಆತಿಲ್ಲ, ಪಾಗರದಿ ಅವ್ರು ಗೇಟ್ ಹಾಕ್ತಾರೆ, ಆಮೇಲೆ ಭಾನುವಾರ ಒಬ್ರು ಗೇಟ್ ಒಳಗಿರುವುದು ಶಾಲೆ ಕಂಪೌಂಡ್ ಒಳಗೆ, ಒಬ್ರು ಹೊರಗೆ ನಾನು ಇದ್ದು ನೀರು ಹಾಕ್ತಾ ಇದ್ದೀವಿ. ಅದೊಂದು 40 ಗಿಡ ನೆಟ್ಟಿದ್ದೀವಿ. ಅದು ಏನಾಯ್ತು ಅಂದರೆ ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲ ಕೆಲಸಕ್ಕೆ ಹೋಗ್ಬೋದು, ಹೋತ ಕಾಮದು ಕಂಡಾಗ ಏನು ಅನ್ಸುತ್ತೆ ಅಂದರೆ ಒಂದೊಂದು ದಿವಸ ಒಂದೊಂದು ಗಿಡವೇ ದನ ಕಟ್ತಾ ಇದ್ರು. ಅದು ಗಿಡ ಹೋಗ್ತಾ ಇರುತ್ತೆ, ಅದನ್ನು ನಾನು ಬಿಡಿಸಿ ಹೋಗ್ಬೋದು ಬಾಪ್ಸಮಿ. ಆದರೂ ಗಿಡ ಏನು ಬೆಳೀತು ಕೆಲವೆಲ್ಲ ಬೇರೆ. ಅಂದರೆ ಈಗ ನಮ್ಮ ಇಲ್ಲಿಯ ಪರಿಸ್ಥಿತಿ ಏನಂದರೆ ಮಳೆಗಾಲದಲ್ಲಿ ನೀರು, ಮಳೆ ಅಂದರೆ ಜಿರಾಪತಿ ಮಳೆ, ನೆಟ್ಟು ಗಿಡ ಎಲ್ಲ ಕೊಳ್ತಾ ಫಸ್ಟು 2 ತಿಂಗಳು ನೀರು ನಿಂತ್ಕೊಂಡೇ ಇರುತ್ತೆ. ಅದೇ ಬೇಸಿಗೆಯಲ್ಲಿ ಗಿಡ ಸೊತ್ತು ಹತ್ತು, ಅದು ಬ್ಯಾಲೆನ್ಸ್ ಮಾಡ್ಕ. ಅದಕ್ಕೋಸ್ಕರ ನಾವು ಎಂತ ಮಾಡ್ತೇವೆ, ಗಿಡ ನೆಟ್ಟರು ಕೂಡಲೇ ಅದಕ್ಕೊಂದು ಬೆದ್ರು ಕೋಲು ಸಪೋರ್ಟ್ ಹಾಕಿ ಅದಕ್ಕೊಂದು ಗುರುತ ಇರಲಿ, ಈ ಹುಲ್ಲು ಹೊಡೆಯೋರದ್ದು ಒಂದು ಕಾಟ ಇದೆ. ಮೊದಲಾದರೂ ಇಷ್ಟೊಂದು ಹುಲ್ಲು ಇರ್ತಿರಲಿಲ್ಲ, ನಾವು ಸಣ್ಣದೀಪ್ ಸ್ವಾಮಿ ಹುಲ್ಲೋಡ ಪಂಚಾಯತಿ ಇರಲಿಲ್ಲ, ದನ ಮಿಂದ್ಕೊಂಡು ಹೋಗ್ತೀವಿ. ಈಗ ಹುಲ್ಲು ಹೊಡಿಲಿಕ್ಕೆ ಒಂದು ಮಿಷಿನ್, ಅದೇ ಒಂದು ಕಸಬಾಗಿಬಿಟ್ಟಿದೆ. ಈ ಹುಲ್ಲು ಹೊಡೆಯೋರದ್ದು ಕಾಂತಿಯೆಲ್ಲ ಕಟ್ ಮಾಡಿ ಹಾಕ್ತಾರೆ. ಆಮೇಲೆ ಬೇಸಿಗೆಯಲ್ಲಿ ಅದು ಸುತ್ತೋತ್ತು, ಏನಂದರೆ ಸುತ್ತೋತ್ತನ್ನು ನಾವು ನೀರು ಹಾಕೋಕೆ ವ್ಯವಸ್ಥೆ ಮಾಡ್ಕೊಂಡು ಒಂದು ಭದ್ರ ಬೇಲಿ ಮಾಡ್ಕೊ. ಮತ್ತೊಂದು ಈ ಹುಲ್ಲೋಡ ಖರ್ಚು ಜಾಸ್ತಿ ಆಯ್ತಂದ್ರೆ ಹುಲ್ಲು ಕರ್ಟ್ರಿಗಳೇ ಬೆಂಕಿ ಕಡ್ಡಿ ಕೀರಿ ಕೊಡ್ತಾರೆ, ಎಲ್ಲ ನಾ ಸುತ್ತೋತ್ತು ನಮ್ಮದು ಪೂರಾ ಇದಾದ. ನಾವು ಪ್ರತಿ ಸಾರಿ ಹೋಪ್ಸಮಿ ಒಂದೊಂದು ಕಡೆ ಬೆಂಕಿ ಕೊಟ್ಟು ನಾವು ನೆಟ್ಟು ಗಿಡ ಎಲ್ಲ ಹೋತ್ತು. ಅದರಿಂದ ಈ ಗಿಡ ನೋಡೋ ಪ್ರೇರಣೆ ನನಗೆ ಏನಂದರೆ, ಈಗ ನಾವು ಬರ್ತಾ ಬರ್ತಾ ಮೊದಲನೇನಷ್ಟು ಭೂಮಿ ಮೇಲೆ ನಾವು ಇರಬೇಕಾದ್ರೆ ವರ್ಷದಿಂದ ವರ್ಷಕ್ಕೆ ಶೆಕೆ ಜಾಸ್ತಿ ಆಗ್ತಾಯಿತ್ತು. ನಮ್ಮ ಅರಣ್ಯ ಇಲಾಖೆಯವರು ಹೇಳ್ತಾರೆ ಏನಂದರೆ, ಭೂಮಿಯ 1/3 ಭಾಗ ಹಸಿರು ಇರಲೇಬೇಕು, ಮರಗಿಡ ಇರಲೇಬೇಕು, ಅದಂತೂ ಇಲ್ಲ. ಮತ್ತೊಂದು ಏನಂದರೆ, ಎಲ್ಲಿ ಹೋದರೂ ನಮಗೀಗ ಏನಂದರೆ ಮನುಷ್ಯ ಇದೇ ಥರ ಹೋದರೆ ಯಾವ ರೀತಿ ತಾಪಮಾನ ಭೂಮಿಯಲ್ಲಿ ಏರ್ಬೋದು? ಯಾಕಂದ್ರೆ ನಾವು ಮೊದಲಿರುವ ಸಣ್ಣದಿರುವಾಗ ನಾವು ಬರೀ ಮನೆಯಲ್ಲಿ ಕಣದಲ್ಲಿ ಚಾಪೆಯಲ್ಲಿ ಮಲಗ್ತಾ ಇತ್ತು. ಈಗ ಕಣಕ್ಕೆ ಹಾಪ್ಕೆಡಿ ಎಷ್ಟು ಬಿಸಿ, ಆಮೇಲೆ ಒಂದು ಪ್ರತಿಯೊಂದು ಮನೆಯಲ್ಲೂ ಎ ಸಿ ಅಥವಾ ಫ್ಯಾನ್ ಇಲ್ಲದೆ ಮರಲಿಕ್ಕೆ ಆಗೋದಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂದ್ಕೊಂಡ್ರೆ ತಾಪಮಾನ ಜಾಸ್ತಿ ಆಗಿದೆ. ನಾವು ಏನು ಏನು ಮಾಡ್ತೀವಿ ಅಂದರೆ ದಿವಸ ನಮ್ಮ ಈ ಅನಿಲ ರೂಪದ ದ್ರವ ರೂಪದ ಇಂಧನ ಪೆಟ್ರೋಲನ್ನು ಉರಿಸ್ತೀವಿ, ಅದನ್ನು ಅನಿಲ ರೂಪಕ್ಕೆ ಮಾಡಿ ಭೂಮಿ ಮೇಲೆ ಆಕಾಶಕ್ಕೆ ಬಿಡ್ತಾ ಇದ್ದೀವಿ, ಅದರಿಂದ ತಾಪಮಾನ ಇರುತ್ತೆ. ಇದಕ್ಕೆ ಆಮೇಲೆ ಏನಂದ್ರೆ ವರ್ಷದಿಂದ ವರ್ಷಕ್ಕೆ ತಾಪಮಾನ ಏರೋದ್ರ ಜೊತೆಗೆ ಮುಂದೆ ಯಾವ ಹಂತಕ್ಕೆ ಮುಟ್ಟುತ್ತೆ ಅನ್ನೋದಕ್ಕೆ ಇರುವ ಜಾಗದಲ್ಲಾದರೂ ಒಂದೊಂದು ಮರ ನೆಟ್ಟು ನಾವು ಬೆಳೆಸೋಣ, ನಮ್ಮನ್ನು ಈ ಭೂಮಿಯ ಮೇಲೆ ಪ್ರತಿನಿಧಿ ನಮ್ಮ ಪ್ರತಿನಿಧಿಯಾಗಿ ಅದು ಇರಲಿ, ಕಾಲದ ನಂತರ ಅವರು ನಮ್ಮ ಮನೆಯವರು ಒಂದು ಗಿಡ ನೆಟ್ಟಿದ್ದಾರೆ ಅಂತ ಗುರುತು ಇರಲಿ ಅಂತ ನಾನು ಶುರು ಮಾಡಿದ್ದು. ಅದೀಗ ನಮ್ಮ ಗೀತಾನಂದ ಫೌಂಡೇಶನ್ನಿಂದ ನಾವೊಂದು ಸಂಘ ಕಟ್ಕೊಂಡು ಶುರು ಮಾಡಿ ಪ್ರತಿ ಭಾನುವಾರ ಎರಡೆರಡು ಗಂಟೆ ಸಮಾಜಕ್ಕೋಸ್ಕರ ಮೀಸಲಿಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಪ್ರೇರಕವಾಗಿ ಬೆನ್ನೆಲುಬಾಗಿ ನಮ್ಮ ದನಿಯವರು ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ, ಅದಕ್ಕೆ ಪೂರಕ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದೇ ಥರ ನಮ್ಮ ತಂಡ, ನಮ್ಮ ಸ್ನೇಹಿತರು, ಸಹೋದ್ಯೋಗಿಗಳು ಭಾಳ ಉತ್ಸಾಹದಿಂದ ಬೆಳಿಗ್ಗೆ 6 ಗಂಟೆಗೆ ಅಂದರೂ 6 ಗಂಟೆಗೂ ಬರ್ತಾರೆ, ಇಲ್ಲ 7 ಅಂದರೆ 7, ಎಲ್ಲಿ ಬೇಕಾದ್ರೂ ಎಷ್ಟು ದೂರ ಬೇಕಾದರೂ ಹೋಗ್ಲಿಕ್ಕೆ ತಯಾರಿದೆ, ಹ್ಯಾಬಿಟ್ ಆಗಿದೆ ಅಂತೂ ಖುಷಿ ಆಗ್ತಾ ಇದೆ. ಈ ಮಧ್ಯೆ ಇದ್ರ ಮಧ್ಯೆ ನಮ್ಮನ್ನು ಕೆಲವರು 100ನೇ ವಾರ ಮೊನ್ನೆಯಷ್ಟೇ ನಾವು ಆಚರಣೆ ಮಾಡಿದ್ದೀವಿ, 100 ವಾರದ ನೆನಪಿಗೋಸ್ಕರ ನಮ್ಮ ದನಿಯವರ ಮುಂದಾಳತ್ವದಲ್ಲಿ ನೇಡೂರು ವಾಣಿ ಹೈಸ್ಕೂಲಲ್ಲಿ ಪ್ರೌಢಶಾಲೆ 100 ಗಿಡ ನೆಟ್ಟು ನಮ್ಮ ದನಿಯವರ ಹುಟ್ಟುಹಬ್ಬಕ್ಕೆ ಅದನ್ನು ಅರ್ಪಿಸಿದ್ದೀವಿ. ಆ ಶಾಲೆಯವರು ನಮ್ಮನ್ನು ಒಂದು ಮನವಿ ಸಲ್ಲಿಸಿದರು, ನಮಗೆ ಕೃಷಿ ಆಧಾರಿತ ಶಿಕ್ಷಣ ನಾವೊಂದು ಆಲೋಚನೆ ಹಾಕಿದ್ದೀವಿ, ನಮ್ಮ ಶಾಲೆಗೆ ಅನುದಾನ ಭಾಳ ಕಡಿಮೆ, 2 ಮಾಸ್ಟರ್ ಮಾತ್ರ ಸರ್ಕಾರದ ಸಂಬಳ ಬರೋದು, ಉಳಿದು ನಾವೀಗ ಅಡಿಕೆ ಸಸಿ ಹಾಕಿದ್ದೀವಿ, ಕಾಳ್ಮೆಣ್ಸು ಹಾಕಿದ್ದೀವಿ, ಇನ್ನೂ ಒಂದು 5-6 ವರ್ಷದಲ್ಲಿ ಇನ್ನೂ ಅನುದಾನ ಕಮ್ಮಿ ಆಗುತ್ತೆ, ನೀವು 100 ತೆಂಗಿನ ಗಿಡ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಅದೇನು ಕಾಕತಾಳೀವೇನು, ನಮ್ಮದು 100ನೇ ವಾರ 100 ಗಿಡ ಒಟ್ಟಾಗಿ ಕೊಟ್ಟು
0: ಹೌದೌದು
1: ಅಲ್ಲಿ ನಾವು ನೆಟ್ಟು ಬಂದಿದ್ದೀವಿ, ಭಾಳ ಖುಷಿಯಾಗಿದೆ. ಹಾಗೆ ಇದರಲ್ಲಿ ನಮ್ಮ ಈ ಅಭಿಯಾನ ಶುರುವಾಗಿದೆ, ಈಗ 100 ವಾರ ಆದಮೇಲೆ ಕೆಲವರೆಲ್ಲ ಗುರುತಿಸಿದ್ದಾರೆ, ಹಾಗೆ ನೀವು ಕೂಡ ಮೊನ್ನೆ ನಮ್ಮನ್ನು ಅಲ್ಲಿ ಪರಿಚಯ ಮಾಡಿಕೊಂಡ್ರಿ, ಈಗ ನಿಮ್ಮ ಮುಂದಿದ್ದೇನೆ ಮೇಡಮ್.
0: ಸೂಪರ್, ಖುಷಿ ಆಯಿತು. ಯಾಕೆ ನಂಗೆ ಖುಷಿ ಅದಕ್ಕೆ ಅಂದರೆ ನಮ್ಮಲ್ಲಿ ಗಿಡ ನೆಡೋದು ಯಾರು ಯೋಚನೆಯೇ ಮಾಡೋದಿಲ್ಲ ಸರ್. ಕೊಡುವುದಾದ್ರೆ ಬಾರ ಅಂತ ಹೇಳಿ ಗರ್ಗಸ ತಗೊಂಡೋಗಿ ಕರ ಕರ ಮಾಡಿ ಕಡ್ದು ತೆಗ್ದು ಬಿಸಾಡಿ ಒಲಿಗೆ ತುಂಬಿ ಆಯತ್ತು. ಬಟ್ ಆ ನೆಟ್ಟು ಸಾಕೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ನೆಡುವುದಾದ್ರೂ ಕೆಲವ್ರು ಯಾರೋ ಕೊಟ್ರು ಅಂತ ನೆಡ್ತಾರೆ, ಬಟ್ ನೆಟ್ಟರ ಮೇಲೆ ಮುಗಿನ ಸಾಕ್ದಂಗೆ ಸಾಕಲ್ಲ ಅದನ್ನು. ಇದನ್ನ ಹೇಳಿ, ಈ ಚಾಲೆಂಜ್ ಹೆಂಗಿತ್ತು ಅಂತ.
1: ಹೌದು, ಇದೇ ನೀವು ಹೇಳಿದ ಒಳ್ಳೆ ಪ್ರಶ್ನೆ ಇದೆ. ಏನಂದ್ರೆ ನೋಡೋದು ಬಹಳ ಸುಲಭ, ನೆಟ್ಟು ಬಂದ್ರೆ ಆಯ್ತು, ಆಮೇಲೆ ಅದನ್ನು ಬೆಳೆಸುವುದು ಬಹಳ ಕಷ್ಟ. ಯಾಕಂದ್ರೆ ಅದು ನೆಟ್ಟ ಮೇಲೆ ನಾವು ನೆಡುವ ಗಿಡ, ಒಂದು ಗಿಡವನ್ನು ನಾವು ನೆಡುವ ಜಾಗವನ್ನು ಮೊದಲು ಆಯ್ಕೆ ಮಾಡ್ಕೊಳ್ಬೇಕು. ಒಂದು ಮಧ್ಯೆ ಎಲ್ಲೋ ಒಂದು ನೆಟ್ಟರೆ ಆ ಗಿಡ ಖಂಡಿತ ಬದುಕುವುದಿಲ್ಲ, ಅದಕ್ಕೆ ದಿನ 100 ಆರು ತೊಂದರೆ. ರಸ್ತೆ ಬದಿ ನೆಟ್ಟರೆ ಯಾರೋ ಬಂದು ಕಾರ್ ಹಾರಿಸ್ತಾರೆ, ಬೈಕ್ ನಿಲ್ಲಿಸ್ತಾರೆ, ಅಥವಾ ಆ ರಸ್ತೆ ಮೇಲೆ ಅದನ್ನು ಅಗಲೀಕರಣ ಯಾವುದು ಅದು
0: ಸರ್ವಿಸ್ ರೋಡ್
1: ಮತ್ತೊಂದು ಏನಾದರೂ ಒಂದು ಡೆವಲಪ್, ಆ ಮನೆಯಲ್ಲಿ ಒಂದು ಸ್ವಲ್ಪ ಬೇರೆ ಕೇಬಲ್ ಹಾಕಿ ಅಗೀತಾರೆ ಅಥವಾ ಗಾಡಿ ನಿಲ್ಲಿಸ್ತಾರೆ ಅಥವಾ ಅದ್ರ ಮೇಲೆ ಇಷ್ಟು ಮಣ್ಣಾಗ್ತಾರೆ, ಅದು ಬದುಕುವ ಸಾಧ್ಯತೆ ಭಾಳ ಕಡಿಮೆ. ಅದರಿಂದ ನಡುವ ಮೊದಲು ಒಂದು ಜಾಗ ಆಯ್ಕೆ ಮಾಡ್ಕೊಳ್ಬೇಕು, ಅದಕ್ಕೊಂದು ಅಲ್ಲಿ ಗಿಡ ಇದೆ ಅಂತ ಗುರುತಿಗೆ ಒಂದು ಬೇಲಿ ಹಾಕಬೇಕು. ಮತ್ತು ನೋಡುವಾಗ ಯಾವ ಗಿಡ ಆ ಪರಿಸರಕ್ಕೆ ಹೊಂದಿಕೆ ಆಗ್ತದ, ಕೆಲವೊಂದು ಗಿಡಗಳು ಎಲ್ಲ ಪರಿಸರದಲ್ಲಿ ಬದುಕುವುದಿಲ್ಲ, ಕಾಡು ಜಾತಿಯ ಗಿಡಗಳ ನೀರು ಕಡಿಮೆ ಇದ್ರೂ ಬದುಕ್ತವೆ. ಅಂತ ಒಂದು ಗಿಡವನ್ನು 2-3 ವರ್ಷ ನಾವು ನೆಟ್ಟು ಆರೈಕೆ ಮಾಡಿ ಸ್ವಲ್ಪ ದೊಡ್ಡದಾದ ಮೇಲೆ ತನ್ನಷ್ಟಕ್ಕೆ ತಾನು ಬೆಳೀತದೆ, ಮತ್ತೆ ಸಾಧಾರಣ ಯಾರು ಅದಕ್ಕೂ ಇದು ಮಾಡಿದರೂ ಏನಾಗುವುದಿಲ್ಲ, ಹಾಗೆ ಅದು ಪರಿಸರಕ್ಕೆ ಹೆಮ್ಮರವಾಗಿ ಬೆಳೀತದೆ.
0: ಹ್ಯಾಂಗಿನ ಗಿಡ ಎಲ್ಲ ನಾವು ರೋಡ್ ಬದೆ ನೆಡುವುದಾರೆ, ನೆಟ್ಟರು ಒಳ್ಳೆಯದು.
1: ರೋಡ್ ಬದಿಯಲ್ಲಿ ಸಾಧಾರಣ ದೇವದಾರು ತುಂಬ ನೆರಳು ಕೊಡ್ತದೆ, ಎಷ್ಟೇ ಹೊರಗಡೆ ಬಿಸಿಲಿಂದ ಬಂದು ಒಂದು ಸ್ವಲ್ಪ ಅಲ್ಲಿ ಕೂತ್ರೆ ನೆರಳು ಒಳ್ಳೇದಿರುತ್ತೆ. ಮಳೆ ಮರ ಅಂತಾರೆ, ಅದು ಒಳ್ಳೆ ಬೇಗ ಒಂಥರ ಕೊಡೆ ತರ ಚಪ್ರ ತರ
0: ಎಷ್ಟು ಚಂದ ಅಲ್ಲ ಆ ಮರ.
1: ಹೌದೌದು,
0: ಅದ್ರ ಹೆಸರೇ ದೇವದಾರು, ಲಾಯ್ಕಿತ್ತು ಹೆಸರು,
1: ಅದು ಒಳ್ಳೇದಿದೆ. ಆಮೇಲೆ ನಮ್ಮ ಹೆಬ್ಬೆಲ್ಸ್ ಇದೆ, ಹೆಬ್ಬೆಲ್ಸ್ ಅಂದ್ರೆ ಅದರಲ್ಲಿ ಕಾಯಾಗುತ್ತೆ, ಮತ್ತೆ ಕಾಯತ್ತು ಅದು ತುಂಬ ಹಕ್ಕಿ ಬಂದು ಕೂತ್ಕೊಂಡು ಅದರಲ್ಲಿ ತಿಂತು, ಅದನ್ನು ಅದ್ರ ಬೀಜ ಕೂಡ ಬೇರೆ ಬೇರೆ ಕಡೆ ಹುಟ್ಟುತ್ತೆ, ಹೆಬ್ಬೆಲ್ಸು ಆಗ್ಬೋದು. ಈ ದೇವದಾರಿಗೆ ಅಷ್ಟು ನೀರು ಬೇಡ,
0: ಕೆಲವು
1: ಮಾಗನಿಗೂ ಅಷ್ಟು ನೀರು ಬೇಡ, ಮತ್ತೆ ಈ ಕರೆಂಟ್ ಲೈನ್ ಕೆಳಗೆ ಹಾಕೋದಾದ್ರೆ ಕುಂಟ ನೆರಳೆಲ್ಲ ಬದ್ದತ್ತೆ, ಅದು ಹೆಚ್ಚು ಎತ್ತರ ಹೋತಿಲ್ಲ, ಅದಕ್ಕೂ ಹೆಚ್ಚು ನೀರು ಬೇಡ.
0: ಕರೆಂಟ್ ಲೈನ್
1: ಕೆಳಗಡೆ ಹಾಕುದಂತದೆ,
0: ಕರೆಂಟ್ ಕಂಬನೆಲ್ಲ ಕಂಡ್ಕೊಂಡು
1: ಅಲ್ಲ ಲೈನ್ ಮೇಲೆ ತಡೆಯೋ ತೊಂದರೆ ಆತ. ಅವರು ಕೆಬಿಆರ್ ಬಂದು ಕಡಿತರಲ್ಲ, ಮೆಸ್ಕಾಂ ಅವ್ರು ಬಂದು
0: ನಿಜ ಮಳೆಗಾಲ ಬಂತಂದ್ರೆ ಎಲ್ಲ ಟಕ್ ಟಕ್ ಟಕ್ ಚಕ್ ಅಂತ,
1: ಅದಕ್ಕೋಸ್ಕರ ನಾವು ಕೆಳಗಡೆ ಅದು ಹೆಚ್ಚು ಎತ್ತರ ಬೆಳೆಯುವ ಬರೀ ನೆರಳು ಕೊಡೋ ಗಿಡವನ್ನ ಹಾಕ್ಬೋದು. ಮತ್ತೆ ಅರಣ್ಯ ಇಲಾಖೆಯಲ್ಲಿ ಸುಮಾರು ನಮ್ಗೆ ಕೆಲವೆಲ್ಲ ಸಜೆಷನ್ ಮಾಡ್ತಾರೆ, ಹೊಳೆ ಬದಿಗೆ ಯಾವುದು ಹೊಳೆ ಹೊನ್ನಿ, ಆಮೇಲೆ ಉಪ್ಪು ನೀರು ಅಂಶ ಇರೋಗೆ ಯಾವ್ದು, ಅದೆಲ್ಲ ಹೇಳ್ತಿರೋದೆ ಅಲ್ಲ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಆಯ್ಕೆ ಮಾಡಿ ಸೂಕ್ತ ಗಿಡ ಸೂಕ್ತ ಜಾಗ ಆಯ್ಕೆ ಮಾಡಿ ನೆಟ್ಟು ಅದನ್ನು ದಿನ ವಾರಕ್ಕೊಮ್ಮೆಯಾರು ಅದ್ರ ಕಡೆ ಸ್ವಲ್ಪ ಕಾಳಜಿ ಗಮನ ಕೊಟ್ಟರೆ 1-2 ವರ್ಷ ಇದು ಮಾಡಿದರೆ ಒಂದು ನಮಗೆ ಮರ ಬೆಳೆಸಬಹುದು.
0: ಎರಡು ವರ್ಷ ಕಂಡ್ಕೊಂಡ್ರೆ,
1: ಎರಡು ಅಥವಾ ಮೂರು ವರ್ಷ ಬೇಕೇ ಬೇಕು ಮರಕ್ಕೆ, ಅದು ಅವಾಗ ಸ್ವಲ್ಪ ಗಟ್ಟಿ ಆಗ್ತದೆ. ಬೇಸಿಗೆಯಲ್ಲಿ ನೀರಿಲ್ಲದೆ ಬದುಕುವ ಒಂದು ಸಾಮರ್ಥ್ಯ ಅದಕ್ಕೆ ಬರುತ್ತೆ.
0: ಈಗ ನೀವು ಗಿಡ ನೆಟ್ಟರು ಸರ್, ಅದಕ್ಕೊಂದು ಬೇಲಿ ಹಾಕಕ್ಕೆ ಅತ್ತಲ್ದ, ಹೇಗಳಿಗಾರು ಗಿಡ ನೆಟ್ಟರು ಒಂದು ಬೇಲಿ ಹಾಕೇ ಹಾಕ್ತಾರೆ. ಸೊ ಅದಕ್ಕೊಂದು ವ್ಯವಸ್ಥೆ ಐಕಲ್ಲ ಸರ್, ಬರೀ ಒಂದು ಗಿಡ ತಗೊಳ್ಳಿ,
1: ನಾವು ಅದಕ್ಕೂ ವ್ಯವಸ್ಥೆ ಮಾಡ್ಕೊಂಡೆ. ಹೊತ್ತು ಹಬ್ಬ ಸಮಯ
0: ಹೆಂಗ್ ಮಾಡ್ತೀವಿ
1: ನಾವು? ಭಾನುವಾರ ಹಬ್ಬದಾದ್ರೆ ಶನಿವಾರನೇ ಅದಕ್ಕೆ ಮೂರು ಅಥವಾ ನಾಲ್ಕು ಗೂಟ ರೆಡಿ ಮಾಡಿಕೊಂಡು ಅದಕ್ಕೊಂದು ಮೆಸ್, ಹಸಿರು ಮೆಸ್, ಫೈಬರ್ ಮೆಸ್ ಹಾಕ್ತೀವಿ.
0: ಅದು ಹಸಿರು ಮೆಸ್ ಅಂತ ಹಾಕೋದಕ್ಕೆ
1: ಸ್ವಲ್ಪ ಗುರುತಾಗಲಿ ಅನ್ಕೊಂಡು, ಎಲ್ಲರಿಗೂ
0: ಹಸಿರು,
1: ಹಾ, ಕಣ್ಣಿ ತೋರ್ಲಿ. ಮತ್ತೆ ಈ ಹುಲ್ಲು ಕಟ್ ಮಾಡೋರಿಗೆ ಕೆಲಸರಿಗೆ ಗೊತ್ತಾದಿಲ್ಲ, ಬರ್ರ ಹರ್ಸ್ಕೊಂಡು ಹೋಗ್ತಾ ಇರ್ತಾರೆ, ಅದೇ ಕಟ್ಟಾತ್ತೆ. ಮತ್ತೆ ಯಾವ್ದಾರು ಹಿಂದ್ಗಡೆ ಗಾಡಿ ಸಮಯ ಗೊತ್ತಾತ್ತೆ, ಅಥವಾ ಬೆಂಕಿ ಹಾಕೋರಿದ್ರೆ ಏನು ಮಾಡ್ಲಿಕ್ಕಿಲ್ಲ, ಹೊತ್ತು ದನ ಕಟ್ಟುವವರಿಗೆ ಸ್ವಲ್ಪ ಗೊತ್ತಾಗಲಿ. ಈ ಎಲ್ಲ ಕಾರಣ ಉದ್ದೇಶದಲ್ಲಿ ನಾವು ಸ್ವಲ್ಪ ಅದಕ್ಕೆ ಒಂದು ಗುರುತ ಒಂದು ಗಾರ್ಡ್ ಮಾಡಲೇಬೇಕು. ಭದ್ರತೆ ಬೇಲಿ ಮಾಡಿದ್ರೆ ಸ್ವಲ್ಪ ಜಾಗ್ರತೆ, ಭದ್ರತೆ ಬೇಲಿ ಮಾಡಿದ್ರೆ ಸಾಕಲ್ಲ. ಈ ಒಂದು ಬೇಸಿಗೆಯಲ್ಲಿ ಅದಕ್ಕೆ ನೀರು ಹಾಕಲೇಬೇಕು, ಎರಡು ವರ್ಷ ಎಲ್ದಿದ್ರೆ ಭಾಳ ಕಷ್ಟ. ನಾವು ನಮ್ಮ ಸಂಸ್ಥೆ ಗಾಡಿಯಲ್ಲೇ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಒಂದು ವಾರ ಹಾಕಿದ್ರು ಮತ್ತೊಂದು ವಾರದ ಹಬ್ಬ ಸಮಯ ಅದು ಬಾಡಿ ಸಾಯುವ ಸಾಧ್ಯತೆ ಸತ್ತು ಹೊತ್ತು. ನಾವು ನೆಟ್ಟು ಸುಮಾರು, ಈಗ ಏನಂದರೆ ನಾವು ಹಳಕುಟ್ಟಿ ಜಡ್ಡಲ್ಲಿ ನೋಡುವಾಗಲೇ ಹೇಳಿದ್ರು ಸುಮಾರು ನೆಟ್ಟಿದ್ದೀವಿ, ಅದು ಹೋಯಿತು. ಸ್ವಲ್ಪ ಮೊನ್ನೆ ಅದು ಕ್ರಿಕೆಟ್ ಗ್ರೌಂಡ್ ಆಗ್ತದೆ ಅಂತ ಹೇಳಿದರು. ಮತ್ತೆ ನಮ್ಮ ಸರ್ವಿಸ್ ರೋಡಿದ್ದು ಕೆಲವು ಮಣ್ಣೆಲ್ಲ ಹಾಕಿ ಅದೆಲ್ಲ ಅಲ್ಲಿದ್ದು ಹೋಯ್ತು. ಹೌದು, ಕೆಲವು ರಸ್ತೆ ಬದಿಯಲ್ಲಿ ಇರೋದು ಹೋಯ್ತು. ಆಮೇಲೆ ಈಗ ನಾವು ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಅಂದರೆ ಎಲ್ಲ ಕಡೆ ಕಟ್ರಾಪಟ್ರ ಗಿಡ ನೋಡೋಕೆ ಹೋಗ್ತಿಲ್ಲ, ಎಲ್ಲೆಲ್ಲೋ ಶಾಲೆ ಮೈದಾನ, ದೇವಸ್ಥಾನ, ಪಂಚಾಯತ್ ಆವರಣ ಇಂಥ ಆಯ್ದ ಜಾಗ, ನಮ್ಮನ್ನು ಕೆಲವರು ಕರೆಯೋರಿದ್ದಾರೆ ಇಲ್ಲಿ ಬನ್ನಿ ನಡಿ ಅಂತ, ಅಂಥ ಜಾಗಕ್ಕೆ ಹೋಗಿ ಅಲ್ಲಿ ನಟ್ಟಿ ಬರ್ತದೆ. ಮತ್ತೆ ನೆಟ್ಟ ಮೇಲೆ ಸುಮ್ಮನೆ ಬರೋದಿಲ್ಲ, ಅಲ್ಲಿಯ ಒಬ್ಬ ನಮ್ಮ ಒಬ್ಬ ಪ್ರತಿನಿಧಿಯನ್ನು ನೇಮಕ ಮಾಡಿ ಬರ್ತೀವಿ. ಈಗ ವಿನ್ ಲೈಟ್ಸ್ ಸ್ಪೋರ್ಟ್ಸ್ ಕ್ಲಬ್ಬಿನ ನಮ್ಮ ಅಲ್ಲೊಬ್ರಿಗೆ ಈ ಸರಿ ಮಳೆಗಾಲದಲ್ಲಿ ಕರೆದ್ರು, ಅಲ್ಲಿ ನಾವು ಗುಡ್ಡಿ ಶಾಲೆಯಲ್ಲಿ ಗಿಡ ನೆಟ್ಟು ಬಂತು. ಅಲ್ಲಿ ನಮ್ಮ ಒಬ್ಬ ಹುಡುಗ ನಮ್ಮ ಸ್ಟಾಫ್ ಇದ್ದಾರೆ, ಅವರು ಏನು ಮಾಡ್ತಾರಂದರೆ ಅದರದ್ದು ಕಾಳಜಿ ಜವಾಬ್ದಾರಿ ಅವ್ರು ತಗೊಂಡು ನೀರು ಹಾಕಿ ಪೋಷಣೆ ಮಾಡ್ತಾಯಿದ್ದಾರೆ. ಅದೇ ಥರ ನಮ್ಮ ನಾವು ಬೈಕ್ ಆಡ್ತೀವಿ, ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ನೆಟ್ಟಿದ್ದೀವಿ. ಅಲ್ಲೊಬ್ಬರು ನಮ್ಮ ಸ್ಟಾಫ್ ಇದ್ದಾರೆ, ಅವರು ಅದನ್ನು ನೋಡ್ಕೊಳ್ತಾರೆ. ಅವರೀಗ ಬೇಸಿಗೆಯಲ್ಲಿ ನೀರು ಲಭ್ಯ ಇಲ್ಲ, ಆದರೂ ನೋಡ್ಕೊಳ್ತಾ ಇದ್ದಾರೆ. ಈಗ ಅಲ್ಲಿ ಹೋದ್ಕೊಳ್ಳೆ ಬರೀ ಕಾಟಜಾರಕ್ಕೆ ನೆಟ್ಟು ಬಂದರೆ ಆಗ್ತಿಲ್ಲ, ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ಬರಬೇಕು. ನಮ್ಮ ಸಂಸ್ಥೆಯ ಸಿಬ್ಬಂದಿ ಆಸಕ್ತಿಯವರು ನೇಮಕ ಮಾಡಿ ವಾರಕ್ಕೊಂದು ಸಾರಿ ಅವ್ರು ನೀರು ಹಾಕಿ ನಿಮಗೇನು ತೊಂದರೆ ಇದೆ ನಮ್ಗೆ ಹೇಳಿ, ನಾವು ಏನಾದರೂ ಕ್ರಮ ತಗೊಳ್ತೀವಿ ಅಂತ ಮಾಡಿ ಬರ್ತಾ ಇದ್ದೀವಿ. ಅಂತೂ ಒಟ್ಟಾದ ಮೇಲೆ ಸ್ವಲ್ಪ ಈ ಉದ್ದೇಶ ನಮ್ದು ಈಡೇರ್ತಾ ಇದೆ. ಆದರೆ ಈ ಪರಿಸರದ ಬೇರೆ ಬೇರೆ ವಿಂದ್ಯಾಪ ಯಾವುದು ವಿಪರೀತ ತಾಪಮಾನ ಹವಾಮಾನ ವೈಪರೀತ್ಯ ಇದರಿಂದೆಲ್ಲ ನಮ್ಮ ಪೂರ ನಾವು ಎಣಿಸಿದ ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆ ಕಾಣ್ತಾ ಇಲ್ಲ ಗಿಡದ್ದು. ಅಂತೂ ಎಲ್ಲಿ ಅತೀ ಪೋಷಣೆ ಮಾಡ್ತೀವೋ ಪರವಾಗಿಲ್ಲ, ಬೆಳೆ ಬರ್ತಾ ಇದೆ.
0: ಈಗ ನಂಗೊಂದು ಪ್ರಶ್ನೆ ಅಂತ ಕೇಂದ್ರೆ, ನಾವು ಕಂಡು ಕಂಡಲ್ಲಿ ಗಿಡ ನೆಡೋಕಾತಿಲ್ಲ, ನಮ್ಗೆ ಹ್ಯಾಂಗ್ ಗೊತ್ತಾಗ್ತ ಅಂದ್ರೆ ಇಲ್ಲಿ ನಾವು ನೋಡ್ಲಕ್ಕೆ ಯಾರೋ ಒಬ್ರು ಆಸಕ್ತಿ ಇದಾರಪ್ಪ, ಈಗ ರೇಡಿಯೋ ಪ್ರೋಗ್ರಾಮ್ ಕೇಳ್ತಾ ಇದ್ರು, ಅವರಿಂದ ಗಿಡ ನೆಡ್ಕಂತ ತುಂಬಾ ಆಸೆ ಇದೆ, ಬಟ್ ಎಲ್ಲಿ ತಗೊಂಡೋಗಿ ನೆಡೋದು? ಅವ್ರಿಗೇನು ಜಾಗ ಇಲ್ಲ, ರೋಡ್ ಸೈಡಾ ಅಥವಾ ಇಂಥದ್ದೇ ಅವರು ಯೋಚನೆ ಮಾಡ್ತಿರೋದು, ಈ ಕಡೆಯಲ್ಲಿ ಈ ಗಿಡಗಳ ಮರಗಳ ಅಗತ್ಯ ತುಂಬ ಇದೆ ಅಂತ ಹ್ಯಾಂಗ ಡಿಸೈಡ್ ಮಾಡೋದು, ನಾನು ಇಲ್ಲೇ ನಡ್ಲಕ್ಕ ಅಲ್ಲಿ ನಡ್ಲಕ್ಕ ಅಂತ ಹೇಳ್ಕೊಂಡು ಸರ್?
1: ಈಗ ಡಿಸೈಡ್ ಅಂದರೆ ಅದು ಆ ಜಾಗ ಯಾರಿಗೆ ಸಂಬಂಧಪಟ್ಟ, ಸರ್ಕಾರಿ ಜಾಗ ಆದರೆ ಅಲ್ಲಿ ಕೇಳಬೇಕು ಯಾರಿಗೆ ಸಂಬಂಧಪಟ್ಟದ್ದು, ಸಾರ್ವಜನಿಕ ಮುಂದೆ ಯಾವುದು ಯೋಜನೆ ಬರ್ತದ. ಸರ್ಕಾರಿ ಜಾಗದಲ್ಲಿ ನಾವು ನಡ್ತಂತ ಮಾಡೋಣ, ಆ ಇಲಾಖೆ ಸಂಬಂಧಪಟ್ಟವ್ರಿಗೆ ಕೇಳಬೇಕು. ಇಲ್ಲ ಮುಂದೆ ಯೋಜನೆ ಬಂದು ಅದಕ್ಕೆ ಖಂಡಿತ ಪ್ರಹಾರ ಆಗುವುದೇ. ಅದಕ್ಕೆ ಯಾವಾಗ ಅದಕ್ಕೆ ಗ್ರಾಚಾರ ಕಾದಿದೆಯೋ ಗೊತ್ತಿಲ್ಲ, ಏನಾದರೂ ಒಂದು ಯೋಜನೆ ಬಂದರೆ ಅಲ್ಲಿ ಅದು
0: ಮುಗೀತು.
1: ಅದರಿಂದ ಆ ಜಾಗಕ್ಕೆ ಅಲ್ಲಿ ಬೇರೆ ಏನಾದರೂ ಅಭಿವೃದ್ಧಿ ಕಾರ್ಯ ಆಗ್ತದ, ಆಗುವುದಿದ್ರೆ ಮೊದಲು ಪ್ರಹಾರ ಬೀಳೋದು ಮರಕ್ಕೆ. ಯಾವಲ್ಲೇ ಯಾವುದೇ ಒಂದು ಯೋಜನೆ ತಗೊಳ್ಳಿ ನೀವು, ಫಸ್ಟಿಗೆ ಅದು ಕೊಡ್ಲಿ ಬಿಡುದು ಮರಕ್ಕೆ. ಆ ಜಾಗವನ್ನು ವಿಸ್ತಾರ ಮಾಡ್ಬೇಕಾದ್ರೆ ಮರ ಕಡಿಬೇಕು.
0: ಎಲ್ಲ ಡೆವಲಪ್ಮೆಂಟ್ಗಳ ಹೆಸರಲ್ಲಿ ಬಲಿ ಆಗೋದು ಮರಗಳು.
1: ಹೌದೌದು. ಅದರಿಂದ ನಾವು ಮೊದಲು ಅಲ್ಲಿ ಜಾಗ ಮತ್ತೆ ಅದಕ್ಕೆ ಸರಿ ಹೊಂದುವ ಗಿಡದ ಆಯ್ಕೆಯನ್ನು ಮಾಡ್ಕೊಳ್ಬೇಕು. ಜಾಗವನ್ನು ಮೊದಲು ನೋಡ್ಕೊಂಡು ಅದಕ್ಕೆ ಒಂದು ಎರಡು ಮೂರು ವರ್ಷ ನೀರು ಹಾಕುವ ಭದ್ರತೆ ಉಂಟಾ, ಎರಡು ಮೂರು ವರ್ಷ ಬದುಕ್ತದ ನೋಡ್ಕೊಂಡು ಇದು ಮಾಡಬೇಕು. ಮತ್ತೇನೆಂದರೆ ಈಗ ಎಲ್ಲರ ಮನೆಗೂ ಜಾಗದ ಕೊರತೆ ಇದೆ, ಜನಸಾಂದ್ರತೆ ಜಾಸ್ತಿ ಆಗಿದೆ, ಜಾಗ ಸಿಗುವುದಿಲ್ಲ. ಐದು ಹತ್ತು ಸೆಂಟ್ ಜಾಗ ಅಲ್ಲಿ ಮರ ಹಾಕಿದರೆ ತೊಂದರೆ, ದಿವಸ ಬೆಳಿಗ್ಗೆ ಮರದ ಎಲೆ ಬೀಳುತ್ತೆ, ಕಸ ಗುಡಿಸುತ್ತೆ, ಅದೆಲ್ಲ ಯಾರು ಮಾಡ್ತಾರೆ ಅಂತ ಯಾರು ಹೆಚ್ಚು ಮಾಡ್ಲಿಕ್ಕೆ ಹೋಗಿ ಇಂಟರ್ಲಾಕ್ ಹಾಕ್ತಾರೆ, ಇದು ಮಾಡ್ತಾರೆ,
0: ಮನೆ ಚಕ್ಕ
1: ಮಾಡ್ತಾರೆ. ಅದರಿಂದ ಅಂತೂ ಅವರು ಸ್ಲ್ಯಾಬ್ ಬಿಸಿ ಆದ್ರೂ ಪರವಾಗಿಲ್ಲ,
0: ಗಿಡ ನೆಡೋಕಾಗ್ತಿಲ್ಲ, ಗುಡಿಸೋದೆ ಅರ್ಧದಿನ.
1: ಆ ಒಂದು ಮನಸ್ಥಿತಿಯಲ್ಲಿ ನಾವು ಬಂದಿದೀವಿ. ಅದಕ್ಕೇನು ಮಾಡ್ಲಿಕ್ಕಿಲ್ಲ, ಅದರ ಪರಿಣಾಮ ಏನು ನೋಡಿ, ಈಗ ಎಷ್ಟು ಮಧ್ಯಾಹ್ನ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಸಿಕ್ಕಾಪಟ್ಟೆ ಬಿಸಿ ಸೆಕೆ. ಮತ್ತು ಎಷ್ಟು ವರ್ಷದಿಂದ ವರ್ಷಕ್ಕೆ ಹೇಳ್ತಾ ಇದ್ದೀವಿ ಆದರೂ ಅಷ್ಟೇ ತಾಪಮಾನ ಏರ್ತಾ ಇದೆ, ಕಾಡು ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಎಲ್ಲ ಆಗ್ತಿದೆ. ಏನು ನಮ್ಮ ಕೆಲವೊಂದ್ ಕಡೆ ದೇವರ ಕಾಡು ಏನೆಲ್ಲ ಹೇಳಿ ಅಲ್ಲಿ ಸ್ವಲ್ಪ ಉಳಿದಿದೆ, ಅಲ್ಲಿ ಒಂದು ಭಯ ಭಕ್ತಿ ಇದೆ. ಹೌದು, ಅಲ್ಲಿ ಮಾತ್ರ
0: ಇಂಥ ಪ್ಲೇಸ್ ಗಳಲ್ಲಿ ಹೆದರ್ಕೊಂಡು ಒಂಚೂರು ಮುಟ್ಟುದಿಲ್ಲ.
1: ಬೇರೆ ಎಲ್ಲ ಕಡೆ ಇದು
0: ಸರ್ವನಾಶ
1: ಮಾಡ್ತಾರೆ.
0: ಆದ್ರೆ ನಾನು ತುಂಬಾ ಅಬ್ಸರ್ವ್ ಮಾಡಿದೆ, ಈಗ ರೋಡ್ ಸೈಡ್ ಎಲ್ಲ ನೆಡ್ತಾರಲ್ಲ ಗಿಡ ಎಲ್ಲ, ನೀವು ಹೇಳ್ದಂಗೆ ಬೇಲಿ ಹಾಕ್ರು ಒಂದು ಸಿಗ್ನಲ್ ಅಂದ್ರೆ ಇದು ನೆಟ್ಟಿರುವ ಗಿಡ ಅನ್ನೋದು. ಇಲ್ಲ ಅಂದ್ರೆ ಮಳೆಗಾಲ ಬಂತಂದ್ರೆ ನಮ್ಮಲ್ಲಿ ಕಳೆ ಗಿಡಗಳೆಲ್ಲ ಎಲ್ಲ ಗಿಡ ಮರಗಳೊಟ್ಟಿಗೆ ಚಂದ ಬೆಳ್ಕೊಂಡು ಅದೆಲ್ಲ ಕಂಡ್ರೆ ಹುಲ್ಲೆ ಗ್ರೀನ್ ಗ್ರೀನ್ ಅಷ್ಟೇ. ಸೊ ಅದರಲ್ಲಿ ಆ ಡಿಫ್ರೆನ್ಶಿಯೇಟ್ ಮಾಡೋಕೆ ಆತಿಲ್ಲ. ಸೊ ಹಾಂಗಾಗಿ ಹೆಚ್ಚಾಗಿ ನೀವು ಹೇಳ್ದಂಗೆ ಹುಲ್ಲು ಕಟ್ ಮಾಡುವರು ಆ ದನೇನ್ ಮೇಸ್ಕಬಪ್ಪರ ಕೆಲವೆಲ್ಲ ರಸ್ತೆ
1: ಮೇಸರಿಲ್ಲ ಅದಕ್ಕೆ ಕಟ್ಟಿ ಹೋತರ ಅಥವಾ ದನದ ಹಗ್ಗ ಹೋಗಿ ಮುರಿದಾಕಿ ಬಿಡುತ್ತೆ.
0: ಎಸ್, ಅದು ಸುತ್ತಾಕೊಂಡು ಸುತ್ತಾಕೊಂಡು ಅದು ಸಣ್ಣ ಎಳೆ ಗಿಡಗಳಿಗೆ ಅಷ್ಟೇ ಸಾಕಾಗ್ತದೆ. ಸೊ ಆ ಡಿಫ್ರೆನ್ಶಿಯೇಟ್ ಮಾಡೋಕೆ ಆತಿಲ್ಲ ಸರ್. ಅಂದ್ರೆ ಇದು ಉದ್ದೇಶ ಪೂರ್ವಕವಾಗಿ ನೆಟ್ಟದ್ ಯಾರೋ, ಅದು ಯಾರ್ದು ಜಾಗ ಯಾರಿಗೆ ಗೊತ್ತಿರುತ್ತೆ. ಈಗ ನಮ್ಮನೆ ಜಾಗದ ನಾವು ನೆಟ್ಕೊಂಡ್ರೆ ಅವ್ರು ನೆಟ್ಟದಂದ್ರೆ ನಮ್ಗೊಂದು ಅವೇರ್ನೆಸ್ ಇರುತ್ತೆ. ಬಟ್ ಇಂಥ ಪ್ಲೇಸಸ್ಗಳಲ್ಲಿ ಗೊತ್ತಾತಿಲ್ಲ. ನಾವು ಏನ್ ಮಾಡ್ಬೋದು ಈಗ? ಅಷ್ಟು ಎಫರ್ಟ್ ಹಾಕಿ ದುಡ್ಡು ಕೊಟ್ಟು ಗಿಡ ತಂದು ಜನ ಹಾಕೊಂಡು ನೆಟ್ ಇದು ಇನ್ನೊಂದು 100 ವರ್ಷ ಇಲ್ಲೇ ಇರ್ಕೊನ್ನೋ ಆಸೆ ಇಟ್ಕೊಂಡವ್ರು ನಾವು ಅಲ್ಲೇ ಕುಕೊಂಡು ಕಾಯೋ ಕಾತಿಲ್ಲ. ಆದ್ರೆ ಒಂದು ಗಿಡ ನೆಟ್ಟಾಗ ಉಳಿದವ್ರಿಗೆ ಅದು ಗೊತ್ತಾಯ್ಕ, ನಾನು ಅಟ್ಲೀಸ್ಟ್ ಹೆಲ್ಪ್ ಮಾಡಿದಿರೋದಿಲ್ಲ, ಅದನ್ನ ಮುರ್ದಾಕೋ ಕೆಲಸಕ್ಕೆ ಹಾಪಕ್ಕಾಗ ಅನ್ನೋದು ಅರ್ಥ ಆಯ್ಕಂದ್ರೆ ಎಂತ ಮಾಡಿದ್ರೆ ಒಳ್ಳೇದು?
1: ನಾವು ಒಂದೊಂದು ಬೋರ್ಡ್ ಒಂದು ಸಿಂಬಲ್ ಏನು ಬೋರ್ಡ್ ಹಾಕು ಅರಣ್ಯ ಇಲಾಖೆ ಅವ್ರು ಗಿಡ ನೆಟ್ಟ ಮೇಲೆ ಇದು ಅರಣ್ಯ ಇಲಾಖೆ ಅಂತ ಬರೀತಾರೆ. ಹಾಗೆ ನಮ್ದು ಏನಂದ್ರೆ ಒಂದೊಂದು ಮೆಸ್ ಆಗ್ತೀವಿ ನಾವು, ಹಸಿರು ಮೆಸ್ ಎರಡು ಮೆಸ್ ಆಗ್ತೀವಿ. ಅದು ಸಾಧಾರಣ ನಮ್ಮ ಹುಲ್ಲು ಕಟ್ ಮಾಡುವ ಮಿಷನ್ ಬ್ಲೇಡಿಗೂ ಏನಾಗ್ತಿಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಅದು ಎಂತ ಮಾಡೋಕಾದ್ರೆ ಮತ್ತೆ ಹುಲ್ಲು ಕಟ್ ಮಾಡೋರು ಆ ಮೆಸ್ ತೊರೆದ ಕೂಡಲೇ ಮಿಷನ್ ಅನ್ನ ಅಲ್ಲೇ ತಪ್ಪಿಸಿ ಬೇರೆ ಕಡೆ ಕಟ್ ಮಾಡೋಕಾದ್ರೆ. ಅದರಿಂದ ಇದು ನೆಟ್ಟ ಗಿಡ ಇದನ್ನ ಇದಕ್ಕೆ ಭದ್ರತೆ ಇದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವರಲ್ಲಿ ಮುಂದೆ ಹೋಗ್ಲಿಕ್ಕೆ ಗುರುತಿಸೋದೇ ಹಾಗೆ. ಅದಕ್ಕೊಂದು ಬೇಲಿ ಮಾಡಿದ್ರೆ ಆಯ್ತು,
0: ಬೇಲಿ ಮಾಡಿದ್ರೆ ಬೇಲಿ
1: ಒಳ್ಳೇದು ಒಳ್ಳೇದು. ಮತ್ತೆ ದನವೂ ಕೂಡ ಅಲ್ಲರೊಳಗೆ ಬೇಲಿಯೊಳಗೆ ಗೊತ್ತಿಲ್ಲ, ಒಂದು ಏನು ಗಿಡ ಸುತ್ತ ಒಂದು ಬೇಲಿ ಇದ್ರೆ ಇಲ್ಲೊಂದು ಗಿಡ ಇದೆ ಇದನ್ನು ಯಾರೋ ಕಾಪಾಡ್ಕೊಂಡು ಬಂದಿದ್ದಾರೆ, ಇದು ಇದರ ಉದ್ದೇಶ ನೆರಳು ಕೊಡಲಿ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ.
0: ಸೊ ನಿಮ್ಗೆ ಯಾವ ಥರ ಅನಿಸುತ್ತೆ ಅಂದರೆ ನಮ್ಮ ಕರಾವಳಿಯಲ್ಲಿ ನಮ್ದು ಈ ಬದಿ ಕುಂದಾಪುರ ಬದಿಯಿಂದ ನನಗೆ ನೆನಪಿದ್ದಂಗೆ ಆಚೆ ಮಂಗಳೂರು ತನಕ ಎಲ್ಲ ನೀವು ಹೇಳ್ತಾರ ದೇವದಾರು ಗಿಡಗಳೆಲ್ಲ,
1: ದೇವದಾರು ಮತ್ತು ಮಹಾಗಣಿ ಮತ್ತು ಬೇರೆ ಬೇರೆ ಇತರ ಜಾತಿ ಎಲ್ಲ ನೆಟ್ಟಿದ್ದಾರೆ.
0: ಅದ ಆಗ ಆಗಿನ ಕಾಲದಲ್ಲಿ ಇದ್ದಿತ್ತಲ್ಲ, ಒಂದು 15 ವರ್ಷದ ಹಿಂದೆ 20 ವರ್ಷದ ಹಿಂದೆ ರಸ್ತೆ ಇಕ್ಕೆಲಗಳಲ್ಲಿ ನಾವು ಕಾರಲ್ಲಿ ಅಥವಾ ಬಸ್ ಅಲ್ಲಿ ಅಥವಾ ನಡ್ಕೊಂಡು ಹೋಗ್ತಿದ್ರು ಅಷ್ಟು ಬಿಸಿ ಅನ್ನಿಸ್ತಾ ಇರ್ಲಿಲ್ಲ. ಮಧ್ಯ ಆ ಮರ ಹಿಂಗೆ ಎರಡು ಆಚೆ ಈಚೆ ಚಾಂಚ್ಕೊಂಡು ನಮ್ಗೆ ಒಳ್ಳೆ ನೆರಳಾತಿತ್ತು. ಮುಂದೆಲ್ಲಾದ್ರೂ ಒಂದಿನ ನಮ್ಮ ಈ ಹೈವೇಲಿ ಆ ಥರ ಆಫ್ ಚಾನ್ಸ್ ಇತ್ತ ಸರ್, ನಾ ಕೇಂಬೋದು ನಂಗೆ ಆ ಥರ ಅನಿಸೋದು ಯಾವ ಥರ ಆ ಥರ ಸಾಧ್ಯತೆ ಇದೆಯಾ ಅಂತ.
1: ಈಗ ನಮ್ದು ಮೊದಲು ನಾವು ನಮ್ಮನೆ ಗುಂಡ್ಮಿ ಅದ್ರ ಶಾಸ್ತ್ರ ನೆಡ್ಕೊಂಡು ಹೋಗ್ಸಮ್ಮಿಗೆ ಅಲ್ಲಿ ದೇವದಾರ ಮರ ಲಾರಿಯರೆಲ್ಲ ನಿಲ್ಲಿಸಿ ಅಲ್ಲಿ ಒಳ್ಳೆ ನಿಮ್ ನಿದ್ರೆ ಮಾಡ್ತಾ ಇದ್ರು. ಅಲ್ಲಿ ತುಂಬ ದೇವದಾರ ಮರ ಎಲ್ಲ ಇದ್ದಿತ್ತು, ಸೈಡಲ್ಲಿ ಹಿಂಗೆ ನೆಡ್ಕೊಂಡು ಹೋಗ್ತಾ ಇಪ್ಪದು. ಏನಂದ್ರೆ ನಮ್ಮ ಮನೆಯವರೆಲ್ಲ ಸೈಡಲ್ಲೇ ಚೀಲ ಇಟ್ಕೊಂಡು ಅಲ್ಲಿ ಶಾಸ್ತ್ರನ
0: ಪ್ಯಾಟಿಗೊಪ್ಪದು
1: ಇದೆಲ್ಲ ಮಾಡ್ತಾ ಇದ್ರು. ಅವಾಗ ರಸ್ತೆ ಬದಿಯಲ್ಲಿ ತುಂಬ ಜಾಗ ಇತ್ತು, ತುಂಬ ಮರ ಇತ್ತು. ಆ ಮರ ಎಲ್ಲ ಹೋಯ್ದ್ರ ಮೇಲೆ ಈಗ ಸಿಕ್ಕಾಪಟ್ಟೆ ರಸ್ತೆಯಲ್ಲಿ ಒಬ್ಬರೊಂದು ಬಸ್ ಕಾಯಿ ನಿಲ್ಲಕ್ಕೂ ಒಂದು ನೆರಳಿಲ್ಲ.
0: ಹೌದು ಸರ್,
1: ಒಂದು ನೆರಳೆ ಏನೂ ಇಲ್ಲ. ಅದೇ ಥರ ಈ ರಸ್ತೆಯನ್ನು ಅಗಲೀಕರಣ ಮಾಡುವಾಗ ಅದು ಯಾವುದು ಹೆದ್ದಾರಿ ವಿಸ್ತೀರ್ಣ ಮಾಡುವಾಗ ಒಂದು ಮಾತು ಹೇಳಿದ್ರು, ಇದು ಎಷ್ಟು 80,000 ಗಿಡ ಏನೋ ಒಂದು ನನಗೆ ಸರಿ ಅಂಕಿ ಸಂಖ್ಯೆ ಗೊತ್ತಿಲ್ಲ, ಏನೋ ಕೇಳಿದಾಗ ಅದು ಇದಾಗ್ಬೋದು ಸ್ವಲ್ಪ ಏನೋ ಏನು ಮರ ಕಡ್ದಿದ್ದೀರಲ್ಲ ಅದನ್ನು ಅಷ್ಟೇ ಮರವನ್ನು ಈಗ ಗುತ್ತಿಗೆ ನಮ್ಮ ಹೈವೇ ಅವರು ಯಾರು ಗುತ್ತಿಗೆ
0: ತಗೊಂಡಿದ್ದಾರೆ
1: NHA ಅವರು ನೆಡಬೇಕು ಅಂತ ಒಂದು ಒಡಂಬಡಿಕೆ ಆಗಿದೆ ಅಂತ ಹೇಳಿದರು. ಅದ್ರ ಪ್ರಕಾರ ಅವರು ಕೆಲವೆಲ್ಲ ಕದಂಬ ಏನೇನು ಗಿಡವನ್ನೆಲ್ಲ ನೆಟ್ಟಿದ್ದಾರೆ, ಆದರೆ ಅದು ನೆಟ್ಟ ಮೇಲೆ ಅದೆಲ್ಲ ಹಾಗೆ ಈಗ ಬೇರು ಬಿಟ್ಟು ಏನಾದ್ರ ಸ್ವಲ್ಪ ಮರ ಆಗ್ಲಿಕ್ಕೆ ಶುರುವಾಗುವಾಗ ಪುನಃ ಅಗಲೀಕರಣ ಶುರು ಆಯ್ತು.
0: ಈಗ
1: 4 ರೋಡ್ ಹೋಗಿ 6 ಪಥ ಚತುರ್ಪ ಅಷ್ಟು 4 ವೇ ಅಲ್ಲ 6 ವೇ ಷಟ್ಪಥ
0: ಚತುಷ್ಪಥ ಹೋಗಿ
1: ಷಟ್ಪಥ ಅಂತ ಈಗ ಸುದ್ದಿಯಾಗಿ ಅದರ ತಯಾರಿ ನಡೀತಾ ಇದೆ. ಆದ್ರಿಂದ ಷಟ್ಪಥ ಮಾಡಿದ ಮೇಲೆ ಮತ್ತಲ್ಲಿ ಎಲ್ಲೂ ಜಾಗ ಇಲ್ಲ ನೆಡ್ಲಿಕ್ಕೆ,
0: ಮನೆ ಮೇಲೆ ನೆಡ್ಕ.
1: ಆದ್ರೆ ನೀವು ಮೊದಲು ಬಾಲ್ಯದಲ್ಲಿ ನೋಡಿದ ಆ ನೆರಳು ಇನ್ ಮುಂದೆ ಸಿಗುವುದು ಕನಸಿನ ಮಾತೋ ಏನೋ, ಯಾಕಂದ್ರೆ ನೆಡ್ಲಿಕ್ಕೆ ಜಾಗವೇ ಇಲ್ಲಲ್ಲ. ಎಲ್ಲ ಡಾಂಬರ್ ರೋಡ್ ಅಲ್ಲ, ಡಾಂಬರ್ ರೋಡ್ ಮಧ್ಯಾಹ್ನ ಏನು ಕಾಯ್ತದೆ, ಯಾವ ರೀತಿ ದೋಸೆ ಕವಲಿ ತರ ಆಗ್ತದೆ.
0: ಅಪ್ಪ ಹಾಪ್ಗೆ ಆತಲ್ಲ ಸರ್, ನೀವು ಕಾರ್ ಹಂಗೆ ಎಸಿ ಹಾಕೊಂಡು ಹೋದ್ರು ಆ ಡ್ರೈ ಆಗ್ತಲ್ಲ ನಮ್ದು ಅಪ್ಪ ದೇಹ, ಅದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಆತಿಲ್ಲ.
1: ಮತ್ತೇನಂದ್ರೆ ಈ ಬಿಸಿಯನ್ನ ಒಂದು ತಾರ್ ರೋಡ್ ಡಾಂಬರ್ ರೋಡ್ ಹಿಡಿದಿಟ್ಕೊಂಡು ಮತ್ತೆ ಈಗಲಿನ ಕಾಂಕ್ರೀಟ್ ಸ್ಲ್ಯಾಬ್ ರಾತ್ರಿ 11 ಗಂಟೆ ಆರು ತಣ್ಣಗೆ ಹತ್ತಿಲ್ಲ ಮನೆ ಒಳಗೆ.
0: ಗಾವು
1: ಎಲ್ಲ ಶಾಖ ಹೀರಿಟ್ಕೊಂತು. ಆದ್ರೆ ಮರ ಸಂಖ್ಯೆ ಕಮ್ಮಿ ಆಯ್ತು, ಹಸಿರು ಕಮ್ಮಿ ಆಯ್ತು. ಏನಂದ್ರೆ ಎಲ್ಲೂ ಮರ ನೆಡುಕ್ಕೆ ಯಾರು ಮನ್ಸು ಮಾಡೋದು, ಮನೆ ಹತ್ರ ಎಲ್ಲ ರಗಳಿ ಬೇಡ ಎಂತ ಕರ್ಕಿರಿ ಅಂದ್ಕೊಂಡು ಇದು ಮಾಡೋದಿಲ್ಲ. ಎಲ್ಲರೂ ಬರೀ ಸ್ಲ್ಯಾಬ್ ಸ್ಲ್ಯಾಬ್ ಮಾಡಿ ಮಾಡಿ ಒಟ್ಟಾರ ಮೇಲೆ ಶಾಖ ಭೂಮಿ ಏನು ಹೇಳ್ತೀವಲ್ಲ ದೋಸೆ ಕವಲಿ ತರ ಬಿಸಿ ಆಗ್ತಾ ಇದೆ ಈಗ.
0: ನಂಗದೇ ಸರ್ ಬೇಜಾರಾಪದ, ಮರ ಕಡುವಲ್ಲಿ ತೋರಿಸೋ ಉಮೇದ್ ನಿತ್ತಲ್ಲ, ನೆಡುವಲ್ಲಿ ಯಾರು ತೋರಿಸೋದೇ ಇಲ್ಲ. ಅದು ಕಂಡ್ರೆ ಅಯ್ಯೋ ಎಂತ ಮಾಡ್ತೈತ್ ನಾವೀಗ ಅಂತ ಅನ್ಸುತ್ತೆ. ನೀವೀಗ ಒಟ್ಟು ಎಷ್ಟು ಗಿಡಗಳನ್ನ ನೆಟ್ಟಿದ್ದೀರಿ ಅಥವಾ ಕೊಟ್ಟಿದ್ದೀರಿ ಹ್ಯಾಂಗೆ?
1: ಅಲ್ಲ ನಾವು ಈಗಾಗಲೇ ನಮ್ಮ ನಮ್ಮ ಟೀಮ್ ಒಂದು ಆನಂದ ಸೃಷ್ಟಿ ಅಂತ ಒಂದು ಟೀಮ್ ಇಟ್ಕೊಂಡಿದ್ದೀವಿ. ನಮ್ಮ ದನಿಯವರ ಒಂದು ಆಶಯದ ಅವ್ರಿಗೊಂದು ಸ್ವಲ್ಪ ಇದು ಅಂದರೆ ಅವ್ರಿಗೆ ಇಷ್ಟದ ಕೆಲಸ ಇದು ಎಂತ ಇಂಥದ್ದೆಲ್ಲ ಚೊಕ್ಕ ಪ್ಲಾಸ್ಟಿಕ್ ಬಗ್ಗೆ ಅರಿವು ಮೂಡಿಸೋದು, ಆಮೇಲೆ ಗಿಡ ನೆಡೋದು, ಇಂಥದ್ದೆಲ್ಲ ಅವ್ರಿಗೆ ಇಷ್ಟದ ಕೆಲಸ. ಆದ್ದರಿಂದ ಅವ್ರದ್ದು ಒಂದು ಆನಂದ ಸೃಷ್ಟಿ ಅಂತ ಟೀಮ್ ಮಾಡಿಕೊಂಡು ನಮ್ಮ ಹುಡುಗರೆಲ್ಲ ಭಾಳ ಉತ್ಸಾಹದಿಂದ ಅದರಲ್ಲಿ ಪ್ರತಿ ಭಾನುವಾರ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಾವು ಬೇರೆ ಬೇರೆ ಭಾಳಷ್ಟು ಒಂದು ಪಟ್ಟಿಯೇ ಇದೆ ನಮ್ಮ ಹತ್ರ, ಎಲ್ಲೆಲ್ಲಿ ಗಿಡ ನೆಟ್ಟಿದ್ದೀವಿ ಎಷ್ಟೆಷ್ಟು ನೆಟ್ಟಿದ್ದೀವಿ ಅಂತ. ನಾವು ಬೆಣ್ಣೆ ಕುದುರಲ್ಲಿಂದ ಶುರು ಮಾಡಿದರೆ ಬೆಣ್ಣೆ ಕುದುರು ಅಲ್ಲಿ ದೇವಸ್ಥಾನದ ಪಾರ್ಕಿಂಗ್ ಏರಿಯಾದಲ್ಲಿ ನಮ್ಮ ದನಿಯವರೇ ನಿಂತು ನಮ್ಮನ್ನು ಅದು ಕರ್ಕೊಂಡೋಗಿ ನಡೆಸಿದ್ದಾರೆ ಅಲ್ಲಿ ಆ ದೇವಸ್ಥಾನದ ಒಳ ಆವರಣ. ಆಮೇಲೆ ಹೀಗೆ ಬರ್ತಾ ನಮ್ಮ ಕೊರಗಜ್ಜ ದೇವಸ್ಥಾನ ಕಳಿಬೈಲು ಅಲ್ಲಿ ಸ್ವಲ್ಪ ನೆಟ್ಟಿದ್ದೀವಿ. ನಂತರ ನಮ್ಮ ಗುಣ್ಮಿ ಅಂಬಾಲ್ ನಮ್ಮ ಹಾಕ್ತಾ ನಾನು ಬೆಳಿಗ್ಗೆ ವಾಕಿಂಗ್ ಹೋದ ಸ್ವಲ್ಪ ನೀರು ಹಾಕ್ತಾ ಇದ್ದೆ, ಅದೊಂದು ಸಾರಿ ಎಲ್ಲ ಹೋಯ್ತು. ಕೆಲವೇ ಗಿಡ ಇದ್ದಾವೆ ಅಲ್ಲೂ, ಸ್ವಲ್ಪ ಗಿಡ ಬದುಕಿದೆ ಅದರಲ್ಲಿ ಸ್ವಲ್ಪ ಏನೋ ಇದ್ದಾರೆ ಈಗ ಏನೋ ಸಣ್ಣ ಕೆಲವರು ಒಂದು ಪಂಚರ್ ಅಂಗಡಿ ಟೈರ್ ಪಂಚರ್ ಆ ನೆರಳಲ್ಲಿ ಟೈರ್ ಪಂಚರ್ ಹಾಕೊಂಡು ಒಂದು ಅಂಗಡಿ ಓಪನ್ ಮಾಡಿದ್ದಾರೆ. ಹೀಗೆಲ್ಲ ಇದೆ ಅಂತ ಖುಷಿ ಆಗ್ತದೆ ಹೋಗ್ತಾ ಬರ್ತಾ ಒಂದು ಗಿಡ ಇದೆ ಅಂತ. ಮತ್ತು ಎರಡು ಗೋಳಿ ಸಸಿ ಮರ ಕೂಡ ಹಾಕಿದ್ದೇನೆ ಅಲ್ಲಿ, ದೊಡ್ಡದಾದರೆ ಆಗ್ಬೋದು. ಅದು ಯಾವಾಗ ಅದಕ್ಕೆ ತೂಗುಗತ್ತಿ ಬೀಸ್ತಾ ಇದೆ ಯಾವಾಗ ಗೊತ್ತಿಲ್ಲ, ಯಾಕಂದ್ರೆ
0: ಸಮ ಗೊತ್ತಿಲ್ಲ.
1: ಹೌದು, ನೆಲ ಸಮ ಮಾಡ್ಬೋದು, ಯಾಕಂದರೆ ಅದು ಇರುವುದೆಲ್ಲ ಸರ್ಕಾರಿ ಜಾಗ, ಸರ್ವಿಸ್ ರೋಡಿನ ಜಾಗದಲ್ಲಿ ಆಸ್ಪಾಸ್ ಅದು ಹೋಗ್ಬೋದು, ಇದ್ದರೆ ಪರವಾಗಿಲ್ಲ ಒಳ್ಳೆ ನೆರಳಾಗ್ತದೆ. ಹಾಗೆ ನಾವು 1600 ಗಿಡ ಅಲ್ಲಿಂದ, ಹಾಗೆ ನಮ್ಮದು ಈ ಕಡೆ ಗುಣ್ಮಿ ಅಂಬಾಗ್ಲು, ಆಮೇಲೆ ಹಳಕುಟಿ ಮೈದಾನ, ನಮ್ಮ ಸಾಲಿಗ್ರಾಮ, ಈ ಕಡೆ ಚೇಂಪಿ, ಇಲ್ಲೆಲ್ಲ ನಾವು ರಸ್ತೆ ಎರಡು ಮಗ್ಗಲಲ್ಲೆಲ್ಲ ಹಾಕಿದ್ದೀವಿ. ಅದೆಲ್ಲ ರಸ್ತೆ ಅಗಲ ಮಾಡುವಾಗ ಹೆಚ್ಚಿನದೆಲ್ಲ ಹೋಯಿತು. ಕೆಲವೆಲ್ಲ ನಾವು ಬೇಸಿಗೆ ಎಲ್ಲ ಸಾಯ್ತವೆ, ನಮ್ಗೆ ಅಷ್ಟೊಂದು ನೀರು ಹಾಕೊಳ್ಳಿಕ್ಕೂ ಆಗೋದಿಲ್ಲ, ತುಂಬ ಕಡೆ ಹಾಕೊಳ್ಳಿಕ್ಕೆ ಆಗೋದಿಲ್ಲ, ಅದರಿಂದ ಹೋಗಿದೆ. ಅಲ್ಲಿಂದ ನಾವು ಕಡೆ ಆಮೇಲೆ ನಮ್ಮ ಇಲ್ಲಿ ಬಂದಿದ್ದೀವಿ ಕವಡಿಯಲ್ಲಿ ಅಚ್ಯುತ್ ಪೂಜಾರ ನೇತೃತ್ವದಲ್ಲಿ ಸ್ವಲ್ಪ ಹಾಕಿದ್ದೀವಿ. ನಂತರ ಶಾಂಭವಿ ಶಾಲೆಯಲ್ಲಿ ಒಂದು ಎದುರುಗಡೆ ನೀವು ಹೋಗ್ತಾ ಬರ್ತಾ
0: ನೋಡಿ,
1: ಹಾಂ, ಗಿಳಿಯಾರು ಶಾಂಭವಿ ಶಾಲೆ, ಅದು ನಮ್ಮ ನಮ್ಮ ಸಂಸ್ಥೆ ನಾವೆಲ್ಲ ಸೇರಿ ನೆಟ್ಟಿದ್ದು, ಅದು ಒಂದು ಸ್ವಲ್ಪ ಸಣ್ಣ ಕಾಡು ಥರ ಆಗಿದೆ. ನಂತರ ಇಲ್ಲಿಂದ ನಮ್ಮ ಸಮುದ್ರ ಬದಿಯಲ್ಲಿ ಹಾಕಿದ್ದೀವಿ, ಆಮೇಲೆ ಕಾಡ್ತಿಯಮ್ಮ ದೇವಸ್ಥಾನ. ನಂತರ ಇಲ್ಲಿ ಅಲ್ಲೊಂದು ನಮ್ಮ ಸಂಘ ಸಂಸ್ಥೆ ಸಹಯೋಗದಲ್ಲಿ ಮಣ್ಣೂರನ್ನ ಸಂಪರ್ಕ ರಸ್ತೆ ಒಂದು ಆಗಿದೆ, ಅಲ್ಲೊಂದು ಮಾಡಿದ್ದೀವಿ. ಮಣ್ಣೂರಿಂದ ಜಟಿಗೇಶ್ವರ ಸಂಪರ್ಕ ರಸ್ತೆ ಅಲ್ಲಿ ಕೂಡ ಹಾಕಿದ್ದೀವಿ, ಅಲ್ಲಿ ಕೂಡ ಮರ ಆಗಿದೆ. ಆಮೇಲೆ ನಮ್ಮ ಕೆದೂರು ಗ್ರಾಮ ಪಂಚಾಯತ್ ಆವರಣ ಅಲ್ಲಿ ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ. ಕೆದೂರು ಪ್ರೌಢಶಾಲೆ ಅಲ್ಲಿ ಹಾಕಿದ್ದೀವಿ, ಅಲ್ಲಿ ಹೆಚ್ಚು ಬದುಕಲಿಲ್ಲ, ಅದು ದೂರ ಆಯ್ತು ನಮಗೆ ಅದನ್ನು ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಆಮೇಲೆ ಬಗ್ಗೋಡಿ ದೇವಸ್ಥಾನ ಸುತ್ತ ಹಾಕಿದ್ದೀವಿ, ಅಲ್ಲಿದೆ. ಇನ್ನೂ ಸುಮಾರು ದೊಡ್ಡ ಪಟ್ಟಿಯೇ ಇದೆ ನಮ್ಮ ಹತ್ರ, ಭಾಳಷ್ಟು ಕಡೆ ನಾವು ಹಾಕ್ತಾ ಬಂದಿದ್ದೀವಿ. ಆದರೆ ಅದರಲ್ಲಿ ಒಟ್ಟಾರೆ ನಮ್ಮದು ಒಂದು ಅಂಕಿ 1600 ಗಿಡ ಇದೆ, ಅದರಲ್ಲಿ ಅಷ್ಟು ಪ್ರಮಾಣದಲ್ಲಿ ಇಲ್ಲ, ಶೇಕಡ ಒಂದು 40% ಬದುಕಿರ್ಬೋದು ಅಷ್ಟೇ.
0: 40% ಬದುಕಿ,
1: ಶೇಕಡ 40% ಬದುಕಿ, ಮತ್ತು ಉಳಿದೆಲ್ಲ ಈ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯ ನಮ್ಮ ಮಾನವ ಚಟುವಟಿಕೆಗಳಿಂದ ಎಲ್ಲ ಇದಾಗ್ತಾ ಬಂದಿದೆ. ಏನಂದರೆ ಕುಲಮಸ್ತಿ ದೇವಸ್ಥಾನ ಇದೆ, ಕಾವಡಿ ರಸ್ತೆ, ಆಮೇಲೆ ಶಾಂಭವಿ ಶಾಲೆ, ಪಾರಂಪಳ್ಳಿ ಗುಡ್ಡಿ ಶಾಲೆ, ಆಮೇಲೆ ಕಾರ್ತಿಯಮ್ಮ ದೇವಸ್ಥಾನ, ಪ್ರೌಢಶಾಲೆ ಗೋಪಾಡಿಯಲ್ಲಿ ಹಾಕಿದ್ದೀವಿ. ಆಮೇಲೆ ಮಹಿಷಮೃದಿ ಎಲ್ಲ ಹೇಳಿ ಇದಾಯ್ತಲ್ಲ, ಗೆಂಡೆಕೆರೆ ಸಾಲಿಗ್ರಾಮ ಹಾಕಿದ್ದೀವಿ, ಆಮೇಲೆ ಬಡಹೋಳಿ ಕಾರ್ಕಡ ಅಲ್ಲಿ ಹಾಕಿದ್ದೀವಿ. ಇಲ್ಲೆಲ್ಲ ನಾವು ಸುಮಾರು ಕಡೆ ಎಲ್ಲೆಲ್ಲ ಅವಂದರೆ ಮೊದಲು ನಮಗೆ ಎಲ್ಲೆಲ್ಲ ಹಾಕ್ತಾ ಇದ್ದೀವಿ, ಈಗ ಹಾಕಿದರೆ ಸಾಯುವ ಸಾಧ್ಯತೆ ಇದೆ ಅಂತ ಆಯ್ದ ಜಾಗದಲ್ಲಿ ಆಸಕ್ತಿ ಅದನ್ನು ನೋಡಿಕೊಳ್ಳುವವರು ಇದ್ರೆ ಮಾತ್ರ ಹಾಕ್ತೀವಿ. ಈಗ ಎಲ್ಲೆಲ್ಲಿ ನೆಟ್ಟಿದ್ದೀವಿ ಅಲ್ಲೊಬ್ಬರು ಒಂದು ಅವ್ರದ್ದು ಪ್ರತಿನಿಧಿ ಇರ್ತಾರೆ, ಅವ್ರು ಅದನ್ನು ನೋಡ್ಕೊಳ್ತಾ ಇರ್ತಾರೆ. ಅಂತ ನಾವು ಒಂದು 20 ಗಿಡ ಹಾಕಿದರೆ ಒಂದು 15 ಅಂತೂ ಬದುಕ್ತದೆ, 5 ಬೇರೆ ಬೇರೆ ಕಾರಣದಲ್ಲಿ ಬದುಕು ಉಳಿಯುವುದಿಲ್ಲ.
0: ಈಗ ಗಿಡ ಹಾಕುದಂದ್ರೆ ನೀವು ಎಲ್ಲಿಂದ, ನರ್ಸರಿಯಿಂದ ತತ್ರಿ ಅಥವಾ ಅರಣ್ಯ ಇಲಾಖೆಯಿಂದ?
1: ಅರಣ್ಯ ಇಲಾಖೆಯ ನರ್ಸರಿಯಿಂದ ತರುವುದು.
0: ಅರಣ್ಯ ಇಲಾಖೆಯ ನರ್ಸರಿ?
1: ಹೌದು, ಅರಣ್ಯ ಇಲಾಖೆ ನರ್ಸರಿ, ಮತ್ತೆ ಖಾಸಗಿ ನರ್ಸರಿಯಿಂದ ಕೂಡ ತರ್ತೀವಿ. ಅರಣ್ಯ ಇಲಾಖೆಯವರು ಏನು ಮಾಡ್ತಾರೆ, ದೊಡ್ಡ ದೊಡ್ಡದವರು ಬೇಗ ಅವರ ಇದರಲ್ಲೇ ನೆಡ್ತಾರೆ, ಜೂನಲ್ಲಿ ನಾವು ಕೂಡ ಜೂನಲ್ಲಿ ನೆಡ್ತೀವಿ. ನಮ್ಗೆ ಸ್ವಲ್ಪ ಹೋಗಿಯಲ್ಲಿ ದೊಡ್ಡ ದೊಡ್ಡ ಗಿಡವನ್ನೇ ಆಯ್ಕೆ ಮಾಡಿಕೊಂಡು ಬರ್ತೀವಿ.
0: ಓಕೆ, ಸೊ ಇಷ್ಟೆಲ್ಲ ಮಾಡ್ತಾ ಇಪ್ಪ ನಿಮ್ಗೆ ಈಗ ನಿಮ್ಮನೆ ಹತ್ರ ನಿಮ್ಮನೆ ಜಾಗದಾಗೆ ಅಲ್ಲೆಲ್ಲಾರು ಗಿಡ ಮರ ನೆಡುಕ ಜಾಗ ಇತ್ತ?
1: ಹೌದು, ಈಗ ಏನಂದ್ರೆ ನೀವು ಊರು ತುಂಬ ಮರ ಹಾಕ್ತೀರಿ, ನಿಮ್ಮ ಮನೆಯಲ್ಲಿ ಏನು ನೆಟ್ಟಿರಿಕೊಂಡು ತೋರಿಸೋಕಾರು ಬೇಕಲ್ಲ, ಅದಕ್ಕೆ ನಾನು ಹಾಕಿದೆ ಎರಡು ಮೂರು ಸಾರಿ ನಾನು ಹಾಕಿ. ಕೆಲವು ಕಾರಣದಿಂದ ಅದನ್ನು ತೊಂದರೆ ಇದಾದ್ದು ಇದ್ದು, ಈಗ ರಕ್ತಚಂದನ ಎರಡಿದೆ, ಸಾಗುವಾನಿ ಎರಡಿದೆ, ಒಂದು ಗಂಧ ನಮ್ಮ ದನಿಯವರಿಗೆ ಗಂಧ ಅಂದರೆ ಇಷ್ಟ ನಮ್ಮ ಕೂಡ, ಅದನ್ನೊಂದು ಎರಡು ನೆಟ್ಟಿದ್ದೇನೆ, ಅದರಲ್ಲಿ ಒಂದು ಸ್ವಲ್ಪ ಮರ ಆಗಿದೆ ಅಂತೂ ಇದೆ.
0: ನಿಮ್ಗೇನು ತೊಂದರೆ ಆಯ್ತು ಈಗ ಸರ್ ಅದರಿಂದ?
1: ಯಾವುದರಿಂದ ತೊಂದರೆ ಅಂದರೆ, ಕೆಲವು ಸಾರಿ ಅದು ನಾನು ಕಟ್ಟಿ ಲೈನಿಗೆ ಹೋಗಿ ತಾಗಿದೆ ಒಂದು ರಕ್ತಚಂದನ, ಅದು ಅವರು ಬಂದ ಕಡಿತಾ ಇರ್ತಾರೆ ಲೈನನ್ನು, ಆ ರಕ್ತಚಂದನದಲ್ಲಿ ಕಡ್ದಂಗ ಅಂತ ರಕ್ತ ಬಂದಂಗೆ ಬರ್ತದೆ, ತಮಗೂ ಬೇಜಾರು
0: ಬೇಜಾರು
1: ಹಂಗು ಅದೆಲ್ಲ ಇರುತ್ತೆ. ಹಾಗೆ ಅಂತೂ ನಮ್ಮ ಚಿಕ್ಕ ಜಾಗದಲ್ಲಿ ಸ್ವಲ್ಪ ನಟ್ಟಿದ್ದೀವಿ, ಅದು ಬೆಳೀತದೆ ನೋಡು.
0: ಎಸ್, ಅದಕ್ಕೆ ಖುಷಿ ಆದಂಗೆ ಶ್ರೀನಿವಾಸ ಕುಂದಾರ ಅವರು, ಯಾಕಂದ್ರೆ ಈ ಥರ ಗಿಡ ನೆಡು ಯೋಚನೆ ಮಾಡೋದೆಲ್ಲ ಅಪರೂಪ. ಹಾಂಗಾಗಿ ಗಿಡ ನೆಡ್ಕ ಬರೀ ನಮ್ಮನೆ ಜಾಗದಾಗ ಅಂತಲ್ಲ, ನಂಗಂತಳಿ ಅಲ್ಲ, ಸಾರ್ವಜನಿಕರಿಗಾಗಿ ಯಾರಿಗಾರು ಒಂದು ನೆರಳಾಪು. ಯಾಕಂದ್ರೆ ನಾವು ಗಿಡ ನೆಡೋದಿಲ್ಲ, ಆದರೆ ಕಾರ್ ಪಾರ್ಕಿಂಗ್ ಟೂ ವೀಲರ್ ಪಾರ್ಕಿಂಗ್ ಮಾಡೋಕ್ಕೆ ಎಲ್ಲಿ ಮರ ಎತ್ತಿನಲ್ಲಿ ಹುಡ್ಕೋದು ಅಲ್ದಾ? ಗುಡುಗುಡುಗುಡುಗುಡು ಓಡ್ಬಾರ್ತು ಬಿಸ್ಲಂಗೆ, ಅಪ್ಪ ಎಲ್ಲರೂ ಒಂಚೂರು ತಂಪಲು ಸಿಕ್ಕುತ್ತಾ ಅಂತೇಳಿ ಮ್ಯಾಲ್ಕ ಅಂತ. ಸೊ ಎಲ್ಲರಿಗೂ ಇಂಥ ವಿಷಯಗಳಿಗೆ ತಂಪಲು ನೆರಳು ಮರ ಬೇಕೇ ಬೇಕು. ಆದರೆ ನೆಡೋ ವಿಷಯದಲ್ಲಿ ನಾವೆಲ್ಲರೂ ಹಿಂದೆ, ಅದೇ ಅದೇ ಅದೇ ಇವತ್ತು ಇಷ್ಟು ತಾಪಮಾನ ಜಾಸ್ತಿ ಆಗೋಕ್ಕೆ ಕಾರಣ. ನಾವು ಕಡ್ದದ್ರಲ್ಲಿ ಒಂದು ಸ್ವಲ್ಪ ಮಟ್ಟಿಗಾರು ಇವತ್ತು ನೆಟ್ಟಿದ್ದಿದ್ರೆ, ಅದ್ರ ಬಗ್ಗೆ ಸ್ವಲ್ಪ ಆದರೂ ಕನ್ಸರ್ನ್ ಇನ್ಕ್ಲೂಡಿಂಗ್ ಸರ್ಕಾರಕ್ಕೆ ಇದ್ದಿದ್ರೆ, ಬಹುಶಃ ಇಷ್ಟಪ್ಪ ತಾಪಮಾನ ಇಷ್ಟಪ್ಪ ಈಗ ಬಿಸಿಲು ಆಘಾತ ಅಂತ ಹೇಳ್ತಾರೆ, ಬಿಸಿಲು ಆಘಾತ. ಸೊ ಅದಕ್ಕೆ ಒನ್ ಆಫ್ ದ ರೀಸನ್ಸ್ ಇದೆ ಡಿಫಾರೆಸ್ಟೇಷನ್, ಕಾಡೆಲ್ಲ ನಾವು ಕಡ್ದೆಲ್ಲ ಮನೆ ಕಟ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡು ಕೂಕೊಂಡು ಇರಲಿ. ಈಗ ಗಿಡ ಮರ ವಿಷಯ ಬಿಟ್ಟು ನಾವು ಕಸಗಳ ವಿಷಯಕ್ಕೆ ಬಂದರೆ, ನೀವು ಆಗ ಹೇಳ್ತಿದ್ರಿ ಕಸ ಎಲ್ಲಿಂದ ಬರ್ತದೆ, ಯಾಕೆ ಜಾಸ್ತಿ ಆಯ್ತು, ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕಸ ಇಷ್ಟೇ ಇದ್ದಿತ್ತ, ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್.
1: ಈ ಕಸ ಬಹುಶಃ ನಮ್ಮ ಈ ಆಧುನಿಕ ಜೀವನ ಶೈಲಿಯ ಬಹುಶಃ ಒಂದು ಪಾರ್ಶ್ವ ಪರಿಣಾಮ ಇರ್ಬೋದು, ಅದರದ್ದು ಕೊಡುಗೆ ಇರ್ಬೋದು. ಏನಂದರೆ ಬದಲಾದ ಜೀವನ ಶೈಲಿ, ಮನುಷ್ಯರು ಏನಂದರೆ ಎಲ್ಲ ಉಪಯೋಗಿಸೋದು ಎಸೆಯೋದು, ಉಪಯೋಗಿಸೋದು ಎಸೆಯೋದು, ಅದೇ ಕಾರಣ. ಕಸ ಅಂತ ಎಣಿಸಿದ ಕೂಡಲೇ ನಮ್ಮ ಮನಸ್ಸಲ್ಲಿ ಬರುವುದೇ ದೊಡ್ಡ ಕಸದ ಹೆಚ್ಚಿನ ಬಹುಪಾಲು ಸೀಮಿತ ಪ್ಲಾಸ್ಟಿಕ್.
0: ಎಸ್,
1: ಆ ಪ್ಲಾಸ್ಟಿಕ್ ಯಾಕೆ ಇಷ್ಟೊಂದು ಬೀಳ್ತಾ ಇದೆ ಅಂತ ಇನ್ನೂ ಅದನ್ನು ಒಂದು ಸ್ವಲ್ಪ ಆಲೋಚನೆ ಮಾಡಿದರೆ ಅದರ ಲಭ್ಯತೆ ಅಂದರೆ ಭಾಳ ಅಗ್ಗದಲ್ಲಿ ಸಿಗ್ತದೆ. ಅದು ಎಲ್ಲಿ ಭಾಳ ಅಗ್ಗದಲ್ಲಿ ಸಿಗ್ತದೋ ಅದರ ದುರ್ಬಳಕೆ ಜಾಸ್ತಿ. ಅದನ್ನು ಪ್ಲಾಸ್ಟಿಕ್ಕು ಸಿ ಅದಕ್ಕೆ ರೇಟ್ ಸ್ವಲ್ಪ ದರ ಜಾಸ್ತಿ ಮಾಡಿ ಲಭ್ಯತೆ ಇರಲಿ, ಆದರೆ ಅದಕ್ಕೆ ಲಭಿಸುವಾಗ ಅದಕ್ಕೆ ಅಷ್ಟೇ ಮಾರುಕಟ್ಟೆ ಮೌಲ್ಯ ಜಾಸ್ತಿ ಮಾಡಿ ಒಂದು ಪ್ಲಾಸ್ಟಿಕ್ ಚೀಲಕ್ಕೆ ₹15 ಮಾಡಿ, ಬಟ್ಟೆ ಚೀಲಕ್ಕೆ ₹5 ಮಾಡಿ ಇನ್ನೂ ಕಮ್ಮಿ ಮಾಡಬೇಕಂತು. ಅಂದರೆ ಏನಂದರೆ ಈಗ ಪ್ಲಾಸ್ಟಿಕ್ಕಿಗೆ ರೇಟ್ ಜಾಸ್ತಿ ಮಾಡಿ ಅಥವಾ ಹಾಗಿರಲಿ, ಅದನ್ನು ಪುನಃ ತಗೊಳ್ಳಿಕ್ಕೆ ಅದಕ್ಕೆ ರಿವ್ಯಾಲ್ಯೂ ಮರುಮೌಲ್ಯ ಒಂದು ಇದ್ದು ಕಟ್ಟಿದರೆ ಪ್ಲಾಸ್ಟಿಕ್ ಕಡಿಮೆ ಆಗ್ಬೋದು. ಇಲ್ಲಂದ್ರೆ ಎಲ್ಲ ಇದ್ದಲ್ಲಿ ಎಸಿತಾರೆ, ನಾವು ಎಸಿತಾ ಇರ್ತಾರೆ, ನಾವು ಎಷ್ಟೇ ಹೆಕ್ಕಲಿ ಅದನ್ನು ಇದುವರೆಗೆ ಪೂರಕ ಕಮ್ಮಿ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ನಮ್ಮ ಸಂಸ್ಥೆ ಪಕ್ಕದಲ್ಲೇ ಈಗ ಮೊದಲನೇ ಮಳೆಗೆ ಇಡೀ ಇದು ಬ್ಲಾಕ್ ಆಗುತ್ತೆ. ಏನು ನಾಲ್ಕೈದು ತಿಂಗಳಿಂದ ಮನೆಯಲ್ಲಿ ಏನು ಹಾಸಿಗೆ ವೇಸ್ಟ್, ಹಾಸಿಗೆ, ತಲೆದಿಂಬು, ಪ್ಲಾಸ್ಟಿಕ್ಕು, ಏನು ಪೌಡರ್ ಪ್ಯಾಕೆಟು, ಆಮೇಲೆ ಟೂತ್ ಪೇಸ್ಟು, ಚಪ್ಪಲು, ಏನೇ ಇದೆ ಅದೆಲ್ಲ ತೋಡಿಗೆ ಹಾಕಿದ್ದಾರೆ. ಈಗ ಒಂದು ಮಳೆಗೆ ಬಂದು ಫುಲ್ ಜಾಮ್ ಸೇತುವೆ ಅಡಿ ಸಿಕ್ಕೊಂಡು ನೀರು ಹೋಗುವುದಿಲ್ಲ. ಯಾಕೆ ಅದನ್ನು ನೋಡಿದ ಪ್ರತಿ ವರ್ಷ ಇದೇ ಸಮಸ್ಯೆ ಆಗುದು. ಯಾಕೆ ನೋಡಿದಾಗ ಅವೆಲ್ಲ ಏಕಬಳಕೆಯ ಅವೆಲ್ಲ ಅಷ್ಟು ಅಗ್ಗದಲ್ಲಿ ಸಿಕ್ಕಲಿಕ್ಕೆ ಹೋಗಿ ಇಲ್ಲ. ಮೊದಲಾದರೂ ಏನಂದ್ರೆ ಈಗ ನಮಗೆ ಮೊದಲು ಕೆಲವೆಲ್ಲ ಚಪ್ಪಲಿ ಮನೆ ಮನೆ ಬಂದು ಸಂಗ್ರಹ ಮಾಡ್ತಾ ಇದ್ರು, ಅವಾಗ ಅದಕ್ಕೆ ಬೆಲೆ ಇತ್ತು, ಅದಕ್ಕೆ ಮೌಲ್ಯ ಇತ್ತು. ಈಗ ಅದಕ್ಕೆ ಯಾವುದಕ್ಕೂ ಮೌಲ್ಯ ಇಲ್ಲ, ಅದರಿಂದ ಎಸಿತಾ ಇದ್ದಾರೆ. ಏನಂದ್ರೆ ಅದಕ್ಕೊಂದು ಮೌಲ್ಯ ನಾವು ನಿಗದಿ ಮಾಡಿದರೆ ಸರ್ಕಾರವೋ ಏನಾದರೂ ಅದು ಸ್ವಲ್ಪ ಕಮ್ಮಿ ಆಗ್ಬೋದು. ಏನು ಈಗ ಎಸಿಯೋಪ ಒಂದು ಸಂಪ್ರತಿ ಕಮ್ಮಿ ಆಗ್ಬೋದು. ಯಾಕಂದರೆ ಯಾಕೆ ಎಸಿಬೇಕು, ಇದಕ್ಕೆ ಬೆಲೆ ಇದೆಯಲ್ಲ ಅಂತ ಏನು ಅದು ಎಣಿಸ್ಕೊಂಡು ಅವರು ಪುನಃ ಮರು ಬಳಕೆಯ ರೀಸೈಕ್ಲಿಂಗ್ ಕೊಡ್ಬೋದು, ನಾವೊಂದು ಇದು ಬರ್ಬೋದು. ಒಟ್ಟಾರ ಮೇಲೆ ಜನರಲ್ಲಿ ಏನಾಗಿದೆ ಅಂದರೆ ನಮ್ಮ ಮನೆ ಮಾತ್ರ ಚೌಕ ಇದ್ರೆ ಸಾಕು, ನಮ್ಮ ಮನೆ ಅಂಗಣ ನಮ್ಮ ಪರಿಸರ ಚೌಕ ಇದ್ರೆ ಸಾಕು, ಪಾ ಅಲ್ಲಿ ಆಚೆಗಡೆ ಏನೇ ಇರಲಿ ಅಂತ ಇದು ಮಾಡಿ ಅವರು ರಸ್ತೆ ಬದಿಯಲ್ಲಿ ಹೋಗ್ತಾ ಬರ್ತಾ ಎಸಿತಾ ಇರ್ತಾರೆ. ಆದರೆ ಒಂದು ಕಸವನ್ನು ಕಸದ ಪಿಂಡಿಯನ್ನು ಒಬ್ಬ ಬೈಕಲ್ಲಿ ಹೋಗುವಾಗ ಒಂದು ದಿವಸ ಅವನ ರಸ್ತೆ ಪಕ್ಕ ಎಸ್ತು ಹೋದರೆ ಪ್ರತಿ ದಿವಸ ಹೋಗುವಾಗ ಬರುವಾಗ ಆ ಕಸದ ಪಿಂಡಿ ಅವನು ನೋಡ್ತದೆ ಅನ್ನೋ ನನ್ನ ಭಾವನೆ. ಅದಕ್ಕೆ ಒಂಥರ ತ್ರಿಶಂಕು ಸ್ಥಿತಿ, ಅದಕ್ಕೆ ಅವನಿಗೆ ಅವನು ಏನು ಎಸ್ತಿದ್ದ ಅನ್ನೋದು ಪಾಪವೇ ಮಾಡಿದೆ. ಅವನ ದಿವಸ ಅದು ಹಂಗಿಸ್ತಾ ಇರ್ತದೆ ಹೋಗ್ತಾ ಬರ್ತಾ ಇರುವಾಗ, ನನಗೆ ನೀನಿನ್ನು ಮುಕ್ತಿ ಕೊಡಲಿಲ್ಲ.
0: ಅವನಿಗೆ ಪಾಪ ಪ್ರಜ್ಞೆ ಕಾಡುತ್ತ, ಕಾಡಿದ್ರೆ ಅವನು ಹಂಗ ಎಸ್ದು ಹೋಗ್ತಾನ?
1: ಖಂಡಿತ ಕಾಡ್ತದೆ ಒಂದಲ್ಲ ಒಂದ್ ದಿವಸ.
0: ಹಂಗಂತ ನೀವು ಹೇಳ್ತೀರಿ?
1: ನಾವು ಹೇಳ್ತೀವಿ. ಯಾಕೆ ಕಾಡ್ತದಂದ್ರೆ ನೋಡಿ, ಎಲ್ಲೋ ಎಸ್ತು ಏನೇ ಆಗ್ಲಿ, ಈಗ ಏ ಅವನು ಎಲ್ಲಿ ನಾವು ಎಷ್ಟು ಹೋದ್ರು ಒಂದಲ್ಲ ಒಂದು ದಿವಸ ಹೇಗೆ ಕಾಡ್ತದೆ ಅಂದರೆ ಅವನ ಮನೆಯ ಆ ತೋಡು ಬ್ಲಾಕ್ ಆಗಿ ನೀರು ಏರ್ಬೋದು, ನೆರೆ ಬರ್ಬೋದು, ಅಥವಾ ಏನೋ ಸಹ ಕಾಯಿಲೆ ಬರ್ಬೋದು, ಅಥವಾ ಪ್ಲಾಸ್ಟಿಕ್ ಈಗ ಅಲ್ಲೇ ಏನಾದರೂ ಬೆಂಕಿ ಹಿಡ್ದು ಆ ಅದನ್ನು ಉಸಿರಾಡಿ ಬೇರೆ ಬೇರೆ ಎಲ್ಲರಿಗೂ ತೊಂದರೆ ಬರುತ್ತೆ. ಅದಂತೂ ನಮ್ಮ ಇದು ಹೇಳ್ದು ಏನೇ ಆಗಲಿ ಅದಕ್ಕೊಂದು ಮುಕ್ತಿ ಕಾಣಿಸ್ಬೇಕಲ್ಲ, ಅರ್ಧಂಬರ್ಧ ಮಾಡಿಬಿಡೋದು ತ್ರಿಶಂಗು ಥರ ಹಾಗೆ ಎಷ್ಟು ಹೋಗಬಾರ್ದು. ಅದು ಏನು ಉಪಯೋಗಿಸ್ತೀರೋ ಅದನ್ನು ಪುನಃ ಅದನ್ನು ಒಂದು ವ್ಯವಸ್ಥೆ ಮಾಡುವುದು ನಮ್ಮ ಒಂದು ಮೊದಲಿನ ಒಂದು ಪದ್ಧತಿ ಸಂಸ್ಕೃತಿ, ಅದನ್ನು ಹಾಗೆ ಎಷ್ಟು ಹೋಗುವುದು ನಮ್ಮ ಸಂಸ್ಕೃತಿ ಅಲ್ಲ.
0: ಸೊ ಹಾಂಗಾಗಿ ಎಸೆಯುವ ಮೊದಲು 10 ಸಲ ಯೋಚನೆ ಮಾಡಿ. ತುಂಬ ಜನ ಅದು ಬೇಜಾರು ಅಂತ ಗೊತ್ತಾ, ಬೈಕ್ ಅಲ್ಲಿ ತಪ್ಪು ಕಾರಲ್ಲಿ ಬಪ್ಪು ತೆಗ್ದು ಹೊಳಗೆ ಬಿಸಾಡಿಗೆ ಅಲ್ಲ ಅಷ್ಟೆಲ್ಲ ಪಾಶ ಬಪ್ಪರಿಗೆ. ಅದಕ್ಕೊಂದು ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಮಾಡೋಕಾತಿಲ್ಲ. ಈಗ ಹೆಚ್ಚು ಅಂದ್ರೆ ಹೆಚ್ಚಿನ ಪಂಚಾಯತ್ಗಳಲ್ಲಿ ಮುನ್ಸಿಪಾಲಿಟಿಗಳಲ್ಲಿ SLRM ಘಟಕಗಳು ಇದೆ. ಈಗ ಕಸನ್ನ ತಕೊಂಡು ಹಬ್ಬಕ್ಕೆ ಹೆಚ್ಚಿನ ಕಡೆ ಬಂದೇ ಬತ್ರು. ಇವರೊಂದು 50 ರೂಪಾಯಿ 100 ರೂಪಾಯಿ ಅವ್ರಿಗೆ ಕೊಡಕ್ ಅದಷ್ಟೇ ಇಪ್ಪದು ಆ ಕಸನ್ ತಕೊಂಡು ಅವ್ರಿಗೆ ಕೊಡಕ್ ಇಷ್ಟು ಮಾಡಕ್ಕಷ್ಟೆ. ಅಷ್ಟು ಮಾಡು ಕೈದೆ ತಕೊಬಂದು ಅದನ್ನ ಆಚಿಚಿ ಕಂಡ ಸೇತುವೆ ಮೇಲೆ ನಿಂತ್ಕೊಂಡು ಹೊಳಿ ಬಿಸಾಕುದು ಎಲ್ಲಿ ಒಂದು ಮನಸ್ಥಿತಿ ಅಂತ ಹೇಳ್ಕೊಂಡ. ಸೊ ಎಂಥದ್ದೇ ಆಗಲಿ ಸರ್, ನಂಗೆ ಖುಷಿ ಅದ್ದು ನೀವು ಒಂದು ಇದ್ರ ಬಗ್ಗೆ ಎಲ್ಲ ಒಂದು ಅರಿವು, ಒಂದು ಪ್ರಜ್ಞೆ. ಮನುಷ್ಯನಿಗಿದು ಒಂದು ಪ್ರಜ್ಞೆ ಇದ್ರೆ ಊರೆಲ್ಲ ಸರಿ ಮಾಡಲು ಕಾಯ್ದ್ರು ಹೊಪ್ಕು ಸಾಕು, ಸರಿ ಮಾಡು ಕಾಯ್ದೆ ಹೊಪ್ಕು ಸಾಕು. ಆದ್ರೆ ಅಟ್ಲೀಸ್ಟ್ ನಾ ಕಸ ಹಾಕೋತೀನಿ, ನನ್ನ ಅಂಥ ಪ್ರಜ್ಞೆ ನಂಗೆ ಚುಚ್ಚಬಾರ್ದಲ್ಲ. ಇದು ನನ್ನ ಜವಾಬ್ದಾರಿ, ಈ ಕಸ ಇರಲಿ ನಾ ಹಿಡ್ಕಂತೆ ತಕೊಂಡೆ ನಮ್ಮನೆ ಗೋಣಿಚೀಲಕ್ಕೆ ಹಾಕಿ ನನ್ನ SLRM ಘಟಕದವ್ರು ಬರ್ತಾರಲ್ಲ ಅವ್ರಿಗೆ ಕೊಡ್ತೆ. ಅಷ್ಟು ಒಂದು ಸಣ್ಣ ಮಟ್ಟಿನ ಅರಿವು ಮತ್ತು ಪ್ರಜ್ಞೆ, ಜವಾಬ್ದಾರಿ, ಕರ್ತವ್ಯ ಇದಿಷ್ಟು ಇದ್ರೆ ಆಲ್ಮೋಸ್ಟ್ ಕಸ ಕ್ಲೀನ್ ಆತ್ ಸರ್, ಆಲ್ಮೋಸ್ಟ್ ಕ್ಲೀನ್ ಆತ್. ಮನೆ ಮಕ್ಕಳಿಗೂ ನಾವು ಒಂಚೂರು ಇದನ್ನೇ ಹೇಳ್ರಿ, ಮಗ ಸಿಕ್ಕದಲ್ಲ ಬಿಸಾಡೋದಲ್ಲ, ತಗೋದು ನಿನ್ನ ಬ್ಯಾಗಲ್ಲಿ ಹಾಕೋ, ಮನೆಗೆ ಹೋಗಿ ನಾವು ಚೀಲಕ್ಕೆ ಹಾಕಿ ಮತ್ತು ಅವ್ರಿಗೆ ಬತ್ತರಲ್ಲ ಅವ್ರಿಗೆ ಕೊಡುವ ತಕೊಂಡು ಹಬ್ಬಕ್ಕೆ ಅನ್ನೋದನ್ನು ಅರಿವು ಮೂಡಿಸಿದ್ರೆ ಬಹುಶಃ ಇದೊಂದು ಯಶಸ್ವಿ ಅಲ್ದಿದ್ರು ಒಂದು ಮಟ್ಟಿಗೆ ಮ್ಯಾನೇಜ್ ಆಗ್ತದೆ. ಮತ್ತಿನ್ನೊಂದು ಗಿಡ ನೆಡೋದು, ಆ್ಯಕ್ಚುಲಿ ಗಿಡ ನೆಡಕ್ಕೆ ಎಲ್ಲಿ ನೋಡೋದು ಅಭ್ಯ, ನಮ್ಮನೆಗೆ ಎಲ್ಲಿ ಜಾಗ ಆಯ್ತೋ. ಈ ಸಣ್ಣ ಮನೆಗೆ ನಾವು ಮನೆ ಕೊಟ್ಕೊಂಡಿದ್ದೆ ಭಾರಿ ಕಷ್ಟದಲ್ಲಿ, 2 ತೆಂಗಿನ ಮರ ಹಾಕಿತ್ತು ಅದೇ ಕಾಯಿ ಮನೆ ಮೇಲೆ ಮಂಡಿ ಮೇಲೆ ಬಿಡುತ್ತೆ ಅಂತ ಹೇಳಿದ್ರಿಕ್ಕೆ ಇನ್ನು ಗಿಡ ಎಲ್ಲಿ ನೆಡೋದು ಅಂತ. ಬಟ್ ನಿಮ್ಮಂತಹ ಕಾಳಜಿ ಸಾರ್ವಜನಿಕರಿಗೆ ಯಾರಿಗಾದರೂ ಆಯ್ಲಿ ಅಪ್ಪ, ಒಂದು ನೆರಳಾಯಿಲಿ. ನೀವು ಹೇಳ್ರಿ ಅಲ್ಲಿ ಟೈರ್ ಅಂಗಡಿ ಇಟ್ಕೊಂಡಿರೋದು ಕಂಡ್ರು ಒಂದು ಖುಷಿ ಆತ ಅದರಡಿನೇ ಅವರು ರಿಪೇರಿ ಎಲ್ಲ ಮಾಡ್ತಾ ಇದ್ರು ಅಂತ. ಅಂತ ಒಂದು ಸಾರ್ವಜನಿಕ ಕಾಳಜಿ ಇದ್ದು ನೀವು ಗಿಡ ಎಲ್ಲ ನೆಟ್ಟು ಅದು ಇವತ್ತು ಮರ ಆಯ್ತು ಅದ್ರ ಸುಮಾರು ಹೋಯ್ತು, 40% ಉಳ್ಕಂತಂದ್ರೆ ನೀವು. ಬಟ್ ಅಷ್ಟಾರು ಕಾಳಜಿಯಲ್ಲಿ ನೀವು ಒಂದು ಟೀಮ್ ಎಲ್ಲ ಕಟ್ಕೊಂಡು ನಿಮ್ಮ ಕಂಪನಿ ಥ್ರೂನೇ ಇದನ್ನೆಲ್ಲ ಮಾಡಿದ್ರಲ್ಲ. ಸೊ ಈ ಕಾರ್ಯ, ಈ ಕಾರ್ಯಕ್ರಮ ನಿರಂತರವಾಗಿರಲಿ ಸರ್. ಥ್ಯಾಂಕ್ ಯು ಸೋ ಮಚ್.
1: ನಮಸ್ಕಾರ ಮೇಡಮ್.
0: ಓಕೆ, ಕೇಳುಗ್ರೆ ಕುಂದಾಪುರ ಮಾತುಕತೆಯಲ್ಲಿ ನಾವು ಇಷ್ಟೊತ್ತರಿಗೆ ಮಾತಾಡಿದ್ದು ಶ್ರೀನಿವಾಸ ಕುಂದಾರ್ ಅವರು ಗುಣ್ಮಿ. ಇವರು ಇಷ್ಟು ದಿನ ತನಕ ನಮ್ಮ ಜನತಾ ಫಿಶ್ ಮಿಲ್ ಇಲ್ಲೇ ಕೆಲಸದಲ್ಲಿದ್ದಲ್ಲ ನೀವು ಇದ್ದು ಅಲ್ಲಿಂದ ಆರಂಭಗೊಂಡ ಈ ಮರ ಗಿಡಗಳನ್ನ ನೆಡುವ ಅಭಿಯಾನದಲ್ಲಿ ತಾವೇ ವೈಯಕ್ತಿಕವಾಗಿ ಬಹಳ ಆಸಕ್ತಿ ವಹಿಸಿ ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಗಿಡಗಳನ್ನ ನೆಟ್ಟಿದ್ದಾರೆ. ಅಷ್ಟೇ ನೊಂದ್ಕೊಂಡಿದ್ದಾರೆ, ನೆಟ್ಟು ಗಿಡಲ್ಲ ಸರಿ ಬದುಕುದಿಲ್ಲ, ಬೇರೆ ಬೇರೆ ಕಾರಣಗಳಿಗೆ ಒಂದೊಂದು ರೀತಿಯಲ್ಲಿ ನೆಲಸ ಮಾತಿತ್ತು. ಈಗ ಉಳ್ಕೊಂಡು ಗಿಡ ಈಗ ಮರ ಹಾತಿದ್ರು ಅವೆಲ್ಲ ಎಲ್ಲಿ ನೆಲಸ ಮಾತೋ ಯಾವ್ಯಾವ ಕಾರಣಕ್ಕೂ ಅನ್ನುವಂತಹ ಒಂದು ಆತಂಕ ಕೂಡ ಅವರಲ್ಲಿತ್ತು. ಎಂಥದೇ ಇರಲಿ, ಅವ್ರ ಕಾಳಜಿಗೆ ಮಾತ್ರ ನಾವು ದೊಡ್ಡದಾಗಿ ಒಂದು ಧನ್ಯವಾದಗಳನ್ನ ಹೇಳ್ತಾ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಮತ್ತೆ ಸಿಕ್ಕುವಾಗ. ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡೆ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನ ನಡೆಸಿಕೊಡುವುದಕ್ಕಾಗಿ ನನ್ನೊಟ್ಟಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ 90 ಇಲ್ಲಿನ ಮಕ್ಕಳು ಸಿದ್ಧವಾಗಿದ್ದಾರೆ. ಪ್ರೀತಿಯ ಪುಟಾಣಿಗಳೇ, ಕಾರ್ಯಕ್ರಮವನ್ನ ಶುರು ಮಾಡೋಣಲ್ವಾ?
2: ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸ್ವಚ್ಛಂದ ಸುಂದರ ಪ್ರಕೃತಿ ತಾಣವಾದ 90 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಮ್ಮ ವಿದ್ಯಾರ್ಥಿಗಳಿಂದ ರೇಡಿಯೋ ಕುಂದಾಪುರ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ವಿದ್ಯಾಮಾತೆ ಸರಸ್ವತಿಯನ್ನ ಮನಸಾರೆ ಪ್ರಾರ್ಥಿಸುತ್ತಿದ್ದಾರೆ ಸಂಚಿತ 8ನೇ ತರಗತಿ, ಬಿಂದು 8ನೇ ತರಗತಿ, ಛಾಯಾ 8ನೇ ತರಗತಿ ಹಾಗೂ ಪಲ್ಲವಿ ನಿಶಾ 8ನೇ ತರಗತಿ ಮತ್ತು 7ನೇ ತರಗತಿ.

ಪ್ರಾರ್ಥನಾ ಗೀತೆಯನ್ನು ಹೇಳಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡಿದ್ದೇವೆ. ಪ್ರಭು ಶ್ರೀರಾಮರ ಬಂಟ ಹನುಮಂತನ ಶಕ್ತಿ ಯುಕ್ತಿ ಭಕ್ತಿಯನ್ನು ಸಾರುವ ಸುಂದರವಾದ ಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಪೃಥ್ವಿಕ್ 4ನೇ ತರಗತಿ.

0: ಆಕಾಶಕ್ಕೆ.
1: ಸುಂದರವಾದ ಭಕ್ತಿಗೀತೆಯನ್ನು ವಾಚಿಸಿದಂತಹ ಪುಟಾಣಿಗೆ ಅಭಿನಂದನೆಗಳು. ವಚನಗಳು ನಾಡಿನ ಕಲೆ ಸಂಸ್ಕೃತಿಯನ್ನ ಬಿಂಬಿಸುವುದರೊಂದಿಗೆ ಸಮಾಜದ ಏಳು ಬೀಳುಗಳನ್ನು ಎತ್ತಿ ಹಿಡಿಯುತ್ತವೆ. ಇಂತಹ ವಚನಗಳ ಸಂಗ್ರಹವನ್ನು ವಾಚಿಸಲಿದ್ದಾನೆ ಆರ್ಯನ್ ಆರನೇ ತರಗತಿ.
2: ಕಳಬೇಡ ಕೊಳಬೇಡ, ಉಸಿಯ ಮುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ, ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರಾಡಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡದ ಸಂಗಮ ದೇವದಲಿಸುವ ಪರಿ. ಇಳೆಯ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನ ಉಂಡು ಅನ್ಯರ ಹೊಗಳುವ ಕುಂಡಿಗಳ ನೆನಲಾರೆ ರಾಮನಾಥ. ಒಡಲು ಗಂಡ ಬಹಸಿದ, ಒಡಲು ಗಂಡ ಬಹಸಿದ, ನೀನೊಮ್ಮೆ ಜರಿದು ನುಡಿಯದಿರು, ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ. ನಂದಿಯನ್ನು ಏರಿದವನ, ಚಂದಿರನ ಮುಡಿದವನ, ಕಂದು ನಂಬೇಡಿ ನುಡಿದಾನು ನೆನೆಯುತ್ತ, ಮುಂದೆ ಏಳುವೆನು ಸರ್ವಣ್ಣ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕೊಟ್ಟಿಯುವುದು ಬುತ್ತಿ ಸರ್ವಣ್ಣ. ಕೊಟ್ಟು ಕುದಿಯಲು ಬೇಡ, ಕೊಟ್ಟಾಡಿಕೊಳ್ಳಬೇಡ, ಕೊಟ್ಟನ ಕೆಟ್ಟನೆನ ಬೇಡ, ಶಿವನಲ್ಲಿ ಕೊಟ್ಟಿರುವುದು ಬುತ್ತಿ ಸರ್ವಣ್ಣ. ಬೆತ್ತತಾ ಬಾಗಿದರು ಮತ್ತೆದ್ದು ಮೀಟುವುದು, ಒತ್ತನೆ ನೋಡಿ ಹೊಡೆಯುವ ಸಜ್ಜನರು ಸತ್ತರು ಬೇಡ ಸರ್ವಜ್ಞ.
1: ವಚನವನ್ನು ವಾಚಿಸಿದಂತಹ ಪುಟಾಣಿಗೆ ಅಭಿನಂದನೆಗಳು. ಕವಿ ಬಿ ಆರ್ ಲಕ್ಷ್ಮಣರಾವ್ ರಚಿತ ಸುಂದರವಾದ ಭಾವಗೀತೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಹಾಡಿಗೆ ಸ್ವರ ನೀಡಲಿದ್ದಾಳೆ ಛಾಯಾ ಎಂಟನೇ ತರಗತಿ.

0: ಸುಂದರವಾದ ಭಾವಗೀತೆಗೆ ಧ್ವನಿ ನೀಡಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ಕಥೆಗಳು ಮನಸ್ಸಿಗೆ ಮುದ ನೀಡುವುದು ಮಾತ್ರವಲ್ಲದೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತವೆ. ಅಂತಹ ಮಾನವೀಯ ಮೌಲ್ಯವನ್ನೊಳಗೊಂಡ ಸುಂದರ ಕಥೆಯನ್ನು ಪ್ರಸ್ತುತಪಡಿಸಲಿದ್ದಾಳೆ ಸಂಚಿತ 8ನೇ ತರಗತಿ.
1: ನಾನು ಹೇಳುತ್ತಿರುವ ಕಥೆ ಹೆಸರು ಕರುಳಿನ ಕೂಗು. ಅಲಸೂರಿನ ಸೋಮೇಶ್ವರ ದೇವಸ್ಥಾನದಿಂದ 2 ಕ್ರಾಂಚ್ ಆಚೆಗೆ ರಾಮುವಿನ ಮನೆ ಇತ್ತು. ಆ ಮನೆಯಲ್ಲಿದ್ದವರು ರಾಮು ಮತ್ತು ಅವನ ತಾಯಿ ಇಬ್ಬರೇ. ರಾಮು ಹುಟ್ಟಿದ 2ನೇ ತಿಂಗಳಲ್ಲಿ ಆತನ ತಂದೆ ತೀರಿಕೊಂಡರು. ಮನೆ ಮನೆಯ ಪಾತ್ರ ತೊಳೆದು ಆತನ ತಾಯಿ ಅವನನ್ನು ಸಾಕುತ್ತಿದ್ದಳು. ಆದರೆ ಅವಳಿಗೆ ಒಂದು ಕಣ್ಣಿರಲಿಲ್ಲ. ಹೀಗಾಗಿ ಆಕೆ ಎಲ್ಲಿಗೆ ಹೊರಟರು ಸಹ ಎದರಾದ ಜನರೆಲ್ಲ ಅಯ್ಯಯ್ಯೋ ಕುರುಡಿ ಬಂದು ಕುರುಡಿ ಎನ್ನುತ್ತಿದ್ದರು. ಆದರೆ ಅವಳು ಆ ವಿಷಯಕ್ಕೆ ಗಮನವೇ ಹಾಕುತ್ತಿರಲಿಲ್ಲ. ಏಕೆಂದರೆ ತನ್ನ ಮಗನನ್ನು ಓದಿಸಬೇಕು, ಅವನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕೆಂಬುದು ಆಕೆಯ ಆಸೆಯಾಗಿತ್ತು. ಆದರೆ ರಾಮುವಿಗೆ ಕೂಡ ಅವಳನ್ನು ನೋಡಿದರೆ ಸ್ವಲ್ಪವೂ ಆಗುತ್ತಿರಲಿಲ್ಲ. ಒಂದು ದಿನ ರಾಮುವಿನ ತಾಯಿ ಅವನನ್ನು ಶಾಲಾ ಗೇಟ್ ತನಕ ಬಿಟ್ಟು ಹುಷಾರು ಕಾಣಪ್ಪ, ಟಾಟಾ, ಬಾಯ್ ಬಾಯ್ ಸಿಯು ಹೇಳುತ್ತಿರುವಾಗಲೇ ಅವರ ತರಗತಿಯ ಹುಡುಗರು, ರಾಮು ಏನೋ ಇದು, ನಿನ್ನ ತಾಯಿ ಕುರುಡಿ ಏನೋ ಅಂದು ಬಿಟ್ಟರು. ರಾಮುವಿಗೆ ಒಂದು ಕ್ಷಣ ಭೂಮಿಯೇ ಗಡಗಡೆ ಎಂದಂಗಾಯಿತು. ನಂತರ ತಾಯಿಯೆಡೆಗೆ ಒಂದು ತಿರಸ್ಕಾರದ ನೋಟ ಬೀರಿದ ತಾಯಿಯಲ್ಲಿಂದ ನೊಂದು ಹೊರಟು ಹೋದಳು. ರಾಮು ಶಾಲಾ ಮುಗಿಸಿ ಮನೆಗೆ ಬರುವ ಹೊತ್ತಿಗೆ ಒಂದು ನಿರ್ಧಾರಕ್ಕೆ ಬಂದಿದ್ದ. ನನ್ನ ತಾಯಿ ಕುರುಡಿ, ಅವಳ ಜೊತೆಗೆ ಇದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ, ಹೀಗಾಗಬಾರದು. ಇಂದಿನಿಂದಲೇ ನನ್ನ ತಾಯಿಯ ಜೊತೆಗೆ ನಾನು ಮಾತಾಡಬಾರದು ಎಂದುಕೊಳ್ಳುತ್ತಾನೆ. ರಾಮು ಮನೆಗೆ ಬಂದ. ತಾಯಿ, ಶಾಲಾ ಮುಗಿಸಿ ಬಂದೇನಪ್ಪ ಎಂದು ಕೇಳಿದಳು. ಆದರೆ ರಾಮು ಅದಕ್ಕೆ ಉತ್ತರಿಸಲಿಲ್ಲ. ಹೆತ್ತ ಕರುಳಲ್ಲವೇ, ಮರುಕಿತು, ನರಳಿತು. ಕಡೆಗೊಮ್ಮೆ ಯಾಕಪ್ಪ ಹೀಗ್ ಮಾಡ್ತಿದ್ಯಾ ಕೇಳಿದಳು ತಾಯಿ. ಆಗ ರಾಮು, ಅಮ್ಮ, ನೀನು ನನ್ನ ಜೊತೆ ಇರುವುದರ ಬದಲು ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದೆ. ರಾಮು ಅವನ ವಯಸ್ಸಿಗೆ ಮೀರಿ ಮಾತಾಡ್ಬಿಟ್ಟ. ಇದರ ಮಧ್ಯೆ ರಾಮು ಜವಾಹರ್ ನವೋದಯ ಪರೀಕ್ಷೆ ಬರೆದು ಪಾಸೂ ಆದ. ದೆಹಲಿಯಲ್ಲಿ ಒಳ್ಳೆಯ ಉದ್ಯೋಗವೂ ದೊರೆಯಿತು. ಧನ್ಯ ವ್ಯಕ್ತಿಗಳು ತಮ್ಮ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿಸಿದರು. 1-2 ವರ್ಷಗಳಲ್ಲಿ ಅವನಿಗೆ ಮಕ್ಕಳೂ ಆದವು. ಒಂದು ದಿನ ರಾಮು ಅವನ ಮನೆಯ ಅಂಗಳದಲ್ಲಿ ತನ್ನಿಬ್ಬರು ಮಕ್ಕಳೊಂದಿಗೆ ಆಡುತ್ತಿರುವಾಗ ಅವನ ಮನೆಯ ಕಾಂಪೌಂಡಿನಲ್ಲಿ ಯಾವುದೋ ಕುರೂಪಿ ಹೆಂಗಸಿನ ನೆರಳು ಕಾಣಿಸುತ್ತದೆ. ರಾಮುವಿಗೆ ಆ ಕ್ಷಣವೇ ತಿಳಿಯುತ್ತದೆ, ಓಹೋ, ನನ್ನ ತಾಯಿ ಕುರುಡು ಇಲ್ಲಿಗೂ ಬಂದಾಳಲ್ಲಪ್ಪ ಎಂದು ಅವಳ ಬಳಿಗೆ ಹೋಗಿ, ಅಮ್ಮ, ನೀನು ನನ್ನನ್ನು ಎಲ್ಲಿಗೂ ಸುಖವಾಗಿ ಇರಲು ಬಿಡುವುದೇ ಇಲ್ಲವಲ್ಲ, ಯಾಕಪ್ಪ ಹಾಗೆ ಹೇಳ್ತಿದ್ಯಾ ಕೇಳಿದಳು ತಾಯಿ. ಆಗ ರಾಮು, ನೀನು ನನ್ನ ಜೊತೆ ಇದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ, ನೀನು ಇಲ್ಲಿಂದ ಹೊರಟು ಹೋಗು ಎಂದನು. ತಾಯಿ ಕಣ್ಣೀರನ್ನು ಸುರಿಸುತ್ತಾ ಅಲ್ಲಿಂದ ಹೊರಟು ಹೋದಳು. ಈ ಘಟನೆ ನಡೆದು 1-2 ವಾರದಲ್ಲಿ ರಾಮುವಿಗೆ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕೆಲಸ ಬರುತ್ತದೆ. ಕೆಲಸವನ್ನು ಮುಗಿಸಿದ ರಾಮು, ಅಮ್ಮನ್ ನೋಡ್ಬೇಕನ್ಸ್ತಿದ್ಯಲ್ಲ ಎಂದು ಅದೇ ಸೋಮೇಶ್ವರ ದೇವಸ್ಥಾನದ ಪಕ್ಕ ಇರುವ ಅದೇ ಮನೆಗೆ ಬಂದ. ಆ ಮನೆ ಹಾಗೆ ಇತ್ತು, ಆದ್ರೆ ಮನೆಯಲ್ಲಿ ಅಮ್ಮ ಇರಲಿಲ್ಲ. ಅಕ್ಕಪಕ್ಕದಲ್ಲಿಯೂ ವಿಚಾರಿಸಿದ. ಅಕ್ಕಪಕ್ಕದವರು, ನಿಮ್ಮಮ್ಮ 1 ವಾರದ ಹಿಂದೆನೇ ತಿಳ್ಕೊಂಡ್ಬಿಟ್ರು ಕಣಪ್ಪ, ಕೊನೆ ಗೊಳಗೆಯಲ್ಲಿ ನಿನ್ನ ತುಂಬಾ ನೆನೆಸಿಕೊಂಡು ತಗೋ, ನಿನ್ಗೊಂದು ಕವರ್ ಕೊಟ್ಟಿದ್ದಾಳೆ. ರಾಮು ಅಂಜುತ್ತಾ ಅಂಜುತ್ತಲೇ ಕವರ್ ಪಡೆದ. ನಂತರ ಕಾರಿನಲ್ಲಿ ಕೂತು ಕುತೂಹಲದಿಂದ ಕವರ್ ಪಡೆದ. ಕವರ್ನಲ್ಲಿ ಪತ್ರವಿತ್ತು. ಪತ್ರದಲ್ಲಿ ಹೀಗಿತ್ತು, ರಾಮು ನನ್ ಕಂದ, ಹೇಗಿದ್ಯ ಕಣಪ್ಪ, ನೀನು ಸಮಾಜ ನಿನ್ನನ್ನು ಅಪಹಾಸ್ಯ ಮಾಡುತ್ತದೆ ಎಂದು ನೀನು ನನ್ನನ್ನು ತಿರಸ್ಕರಿಸಿದೆ ಅಲ್ಲವೇ, ನಾನು ನಿನ್ನನ್ನು ನೋಡಬೇಕೆಂದು ನನಗೆ ತಿಳಿಯದ ಊರು ದೆಹಲಿಗೆ ಬಂದೆ. ಅಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ 1 ವಾರದ ತನಕ ಅಬ್ಬೆ ಪಾಲಿಯಾಗಿ ಅಲೆದು ನಿನ್ನ ಮನೆ ಹುಡುಕಿದ್ದೇ ದೊಡ್ಡ ಸಾಹಸ ಕಣಪ್ಪ. ರಾಮು, ನಿನಗೊಂದು ಸತ್ಯ ಹೇಳ, ನೀನು 1ನೇ ತರಗತಿಯಲ್ಲಿ ಓದುತ್ತಿರುವಾಗ ನಿನಗೆ ಅಪಘಾತವಾಗುತ್ತದೆ. ಆ ಅಪಘಾತದಲ್ಲಿ ನಿನ್ನ ಒಂದು ಕಣ್ಣೇ ಹೋಗ್ತದೆ. ಡಾಕ್ಟರ್ ಕೈ ಮುಗಿದೆ, ಕಾಲ್ ಹಿಡಿದೆ. ಡಾಕ್ಟರ್, ನನ್ನ ಮಗನ ಕಣ್ಣಿಗೆ ನನ್ನ ಕಣ್ಣನ್ನೇ ಕಿತ್ತು ಜೋಡಿಸಿ ಎಂದ್ರೆ ಡಾಕ್ಟರ್ ಹಾಗೆ ಮಾಡಿದ್ರು. ಈ ಸತ್ಯ ನಿನಗೆ ತಿಳಿಯಬಾರದೆಂದು ಇಷ್ಟು ದಿನ ಕಾಪಾಡಿಕೊಂಡು ಬಂದೆ. ನನ್ನ ಕೊನೆಯ ಗಳಿಗೆಯಲ್ಲಿ ಈ ಸತ್ಯವನ್ನು ನಿನಗೆ ಹೇಳುತ್ತಿದ್ದೇನೆ ಕಂದ. ಇಷ್ಟು ಆ ಪತ್ರದಲ್ಲಿ ಇತ್ತು. ಪತ್ರವನ್ನು ಓದಿ ಮುಗಿಸಿದ ರಾಮು ಅಮ್ಮ ಎಂದು ಚೀರಿದ. ಈ ಕಥೆಯ ನೀತಿ, ನಾವು ಅಮ್ಮ ಎಂದರೆ ಅಸಹ್ಯ ಪಡಬಾರದು, ತಿರಸ್ಕಾರ ಮಾಡಬಾರದು. ಆದರೂ ಅಮ್ಮ ನಮ್ಮ ಒಳ್ಳೆಯದನ್ನೇ ಬಯಸುತ್ತಾರೆ. ಧನ್ಯವಾದಗಳು.
0: ಸುಂದರವಾದ ಮೌಲ್ಯವನ್ನ ಹೊಂದಿರುವಂತಹ ಕಥೆಯನ್ನ ವಾಚಿಸಿದಂತಹ ವಿದ್ಯಾರ್ಥಿಗೆ ಅಭಿನಂದನೆಗಳು. ನಮ್ಮ ದೇಶದಲ್ಲಿ ಹಲವಾರು ಜಾತಿ ಮತ ಪಂಥಗಳಿದ್ದರೂ ನಾವೆಲ್ಲರೂ ಭಾರತೀಯರೆಂಬ ಭಾವ ನಮದಾಗಬೇಕು ಎಂಬ ಆಶಯವನ್ನ ವ್ಯಕ್ತಪಡಿಸುವ ಸುಂದರವಾದ ದೇಶಭಕ್ತಿ ಗೀತೆಗೆ ದನಿಯಾಗಲಿದ್ದಾರೆ ಬಿಂದು 8ನೇ ತರಗತಿ.

ಅವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ

ಪ್ರಭುವು ದೂರ ಮಾಡಲಿ. ಮಣ್ಣಿನಿಂದಾದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದಾದ ಒಡವೆ ಚಿನ್ನ ಕನ್ಯ.

0: ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ.
1: ದೇಶಭಕ್ತಿಯನ್ನ ಬಿಂಬಿಸುವಂತಹ ಸುಂದರವಾದ ದೇಶಭಕ್ತಿ ಗೀತೆಗೆ ದನಿ ನೀಡಿದ ವಿದ್ಯಾರ್ಥಿಗೆ ಅಭಿನಂದನೆಗಳು. ವಿವಿಧ ಪ್ರಾಣಿ ಪಕ್ಷಿಗಳ ಕೂಗನ್ನು ತನ್ನ ಮಿಮಿಕ್ರಿಯೊಂದಿಗೆ ಪ್ರಸ್ತುತಪಡಿಸಲಿದ್ದಾನೆ ದನ್ವಿತ್, 7ನೇ ತರಗತಿ.
2: ನನಗೆ ಶಾಲೆಗೆ ರಜೆ ಸಿಕ್ಕ ಕಾರಣ ನಾನು ನನ್ನ ರಜೆ ಮನೆಗೆ ಹೊರಟೆ. ದಾರಿಯಲ್ಲಿ ಹೋಗುವಾಗ ನನಗೆ ಒಂದು ಗಿಳಿ ನೋಡಿದೆ. ಆ ಗಿಳಿ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಹಂದಿ ಸಿಕ್ಕಿತು. ಆ ಹಂದಿ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಆಡು ಹಿಂಡುಗಳು ಇದ್ದಿತ್ತು. ಆಡು ಹಿಂಡುಗಳು ಈ ರೀತಿ ಕೂತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ರಸ್ತೆಯ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ನಲ್ಲಿ ಒಂದು ರೈಲು ಈ ರೀತಿ ಸದ್ದು ಮಾಡುತ್ತಾ ಹೋಗುತ್ತಿತ್ತು.

ಆ ನಂತರ ನಾನು ಸ್ವಲ್ಪ ಮುಂದೆ ಹೋದೆ. ಒಂದು ಬೈಕ್ ಫುಲ್ ಫೀಡ್ ಆಗಿ ಹೋಗುತ್ತಿತ್ತು. ಆ ನಂತರ ನಾನು ಹಿಂಗೆ ಸ್ವಲ್ಪ ಮುಂದೆ ಹೋದೆ. ಅಲ್ಲೇ ಒಂದು ಆಂಬ್ಯುಲೆನ್ಸ್ ಈ ರೀತಿ ಸೌಂಡ್ ಮಾಡುತ್ತಾ ಹೋಗುತ್ತಿತ್ತು.

0: ನಾನು ಸ್ವಲ್ಪ ಮುಂದೆ ಹೋದೆ. ಅಲ್ಲೇ ಒಂದು ಮೀನು ಗಾಡಿ ಈ ರೀತಿ ಸೌಂಡ್ ಮಾಡುತ್ತಾ ಬರುತ್ತಿತ್ತು. ಹಿಂಗೆ ಸ್ವಲ್ಪ ಮುಂದೆ ಹೋದೆ. ಅಜ್ಜಿಯ ಮನೆಯ ಸಮೀಪದಲ್ಲಿ ಒಂದು ಅಂಗಡಿ ಇದ್ದಿತ್ತು. ಅಲ್ಲೇ ಸೋಡಾ ಬಾಟಲ್ ಅನ್ನು ಹೊಡೆಯುತ್ತಿದ್ದರು. ಆನಂತರ ನಾನು ಅಜ್ಜಿಯ ಮನೆಗೆ ಹೋದೆ. ಅಜ್ಜಿ ಸಾಕಿರುವ ಒಂದು ನಾಯಿ ಈ ರೀತಿ ಬೊಗಳುತ್ತಿತ್ತು. ಆನಂತರ ನಾನು ಒಳಗೆ ಹೋದೆ. ಅಜ್ಜಿ ನನ್ನನ್ನು ಈ ರೀತಿ ಮಾತನಾಡಿಸಿದರು.
1: ಮೊಮ್ಮಗನೇ ಮೊಮ್ಮಗನೇ ಹುಷಾರಿದ್ಯ? ಅಪ್ಪ ಅಮ್ಮ ಆರಾಮಿ ಹುಷಾರಿದ್ರ? ನೀನು ಹುಷಾರಿದ್ಯಲ್ಲ
0: ಎಂದು ಕೇಳಿದ್ರು ಅಜ್ಜಿ. ಅಜ್ಜಿಗೆ ಉತ್ತರ ಕೊಟ್ಟು ಒಳಗೆ ಹೋದೆ. ಒಳಗೆ ಹೋದ ನಂತರ ಅಲ್ಲೇ ಒಂದು ಬೆಕ್ಕು ಈ ರೀತಿ ಕೂತಿತ್ತು. ಆನಂತರ ನಾನು ಅಜ್ಜಿ ನನಗೆ ಊಟವನ್ನು ಹಾಕಿದರು. ಆಗ ನಮ್ಮ ಅಜ್ಜ ಮನ್ಕಂಕೋರ್ ಅಶ್ವತ್ತಿಗೆ ರೇಡಿಯೋವನ್ನು ಹಾಕಿಕೊಂಡು ಮನ್ಕಂಕೋರ್ ಅಶ್ವತ್ತಿಗೆ ರೇಡಿಯೋದಲ್ಲಿ ಈ ರೀತಿ ಸದ್ದು ಬರುತ್ತಿತ್ತು. ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ ಇದನ್ನು ನಡೆಸಿಕೊಳ್ಳುವರು ಪ್ರಾಥಮಿಕ ಶಾಲೆ 90 ವಿದ್ಯಾರ್ಥಿಗಳು ಎಂದು ಬರುತ್ತಿತ್ತು. ಆಗ ಅಜ್ಜ ನಿದ್ರೆಗೆ ಜಾರಿದರು. ಅಜ್ಜ ನಿದ್ರೆಯಲ್ಲಿ ಗೊರಕೆಯನ್ನು ಈ ರೀತಿ ಹೊಡೆಯುತ್ತಿದ್ದರು. ಆನಂತರ ಅಲ್ಲೇ ನಮ್ಮ ಅಕ್ಕನ ಮಗು ರಾತ್ರಿ ಅಳುತ್ತಿತ್ತು. ಆನಂತರ ನಾನು ನಿದ್ರೆ ಮಾಡಿದ್ದೆ. ಬೆಳಗ್ಗೆ ಏಳುವಾಗ ಒಂದು ಕೋಳಿ ಹುಂಜ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ನಮ್ಮ ಊರಿನ ಬಸ್ಸು ಸಿಕ್ಕಿತು. ನಾನು ನಮ್ಮ ಊರಿಗೆ ಹೋದೆ. ಹೋಗುವಾಗ ದಾರಿಯ ಬದಿಯಲ್ಲಿ ಎರಡು ಬೆಕ್ಕುಗಳು ಜಗಳ ಆಡುತ್ತಿದ್ದವು.

0: ಿತ್ತು ಅದರ ಸೌಂಡ್ ಈ ರೀತಿ ಇತ್ತು. ಕೂಗುತ್ತಿತ್ತು. ನಾನು ನಮ್ಮ ಊರಿಗೆ ಹೋದೆ.
1: ಅದ್ಭುತವಾದ ಪ್ರಾಣಿಗಳ ಸ್ವರಗಳನ್ನು ಮಿಮಿಕ್ರಿ ಮೂಲಕ ವ್ಯಕ್ತಪಡಿಸಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಚರಣ ಗುರುವೇ ಎಂಬ ಸುಂದರವಾದ ಭಕ್ತಿಗೀತೆಗೆ ಧ್ವನಿಯಾಗಲಿದ್ದಾಳೆ ನಿಶಾ 7ನೇ ತರಗತಿ.

ಭಕ್ತಿ ಲೋಕದಲ್ಲಿ ಪರವಶವಾಗುವಂತಹ ಭಕ್ತಿಗೀತೆಯನ್ನ ವಾಚಿಸಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ಹಲವಾರು ಜನಪದ ಹಾಡಿನ ಪ್ರಕಾರಗಳಲ್ಲಿ ಭತ್ತ ಕುಟ್ಟುವ ಹಾಡು ಒಂದು. ಇದೀಗ ಭತ್ತ ಕುಟ್ಟುವ ಹಾಡನ್ನು ಪ್ರಸ್ತುತಪಡಿಸಲಿದ್ದಾರೆ ಛಾಯಾ 8ನೇ ತರಗತಿ, ಸಂಚಿತ 8ನೇ ತರಗತಿ, ಬಿಂದು 8ನೇ ತರಗತಿ ಹಾಗೂ ಪಲ್ಲವಿ 8ನೇ ತರಗತಿ.

ಭತ್ತ ಕುಟ್ಟುವ ಹಾಡಿನ ಮೂಲಕ ಜನಪದ ಲೋಕಕ್ಕೆ ಕೊಂಡೊಯ್ದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನನ್ನ ದೇಶದ ಕೀರ್ತಿ ಪತಾಕೆ ಎಂಬಂತಹ ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿಯಾಗಲಿದ್ದಾಳೆ ರೂಪಿತಾ 4ನೇ ತರಗತಿ.

0: ಸೇನಾಕ್ಕೆ
1: ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿಯನ್ನು ನೀಡಿದಂತಹ ರೂಪಿತಾ 5ನೇ ತರಗತಿ ಇವಳಿಗೆ ಧನ್ಯವಾದಗಳು. ಇದುವರೆಗೆ ರೇಡಿಯೋ ಕುಂದಾಪುರ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿಕೊಟ್ಟವರು ಕುಂದಾಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟು ಇಲ್ಲಿನ ವಿದ್ಯಾರ್ಥಿಗಳು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅತ್ಯಂತ ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆ ನಮ್ಮ ತೊಂಬಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಂತಹ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳು ಯಾವುದರಲ್ಲೂ ಅವಕಾಶ ವಂಚಿತರಾಗಬಾರದು ಎಂಬ ಆಶಯದೊಂದಿಗೆ ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟಿನ ವಿದ್ಯಾರ್ಥಿಗಳಿಗೆ ರೇಡಿಯೋ ಕಾರ್ಯಕ್ರಮವನ್ನು ನೀಡಲು ಅವಕಾಶ ಮಾಡಿಕೊಟ್ಟ ರೇಡಿಯೋ ಕುಂದಾಪುರ 89.6 ಬಾನುಲಿ ಕೇಂದ್ರದ ಆರ್ಜೆ ಸುಬ್ರಹ್ಮಣ್ಯ ಪೂಜಾರಿ ಸರ್ ಕುಂದಬಾರಂದಾಡಿ, ಜ್ಯೋತಿ ಮೇಡಂ ಸಾಲಿಗ್ರಾಮ, ಚಂದ್ರ ಮೊಗವೇರ ಸರ್ ಕಟ್ಬೆಲ್ತೂರ್ ಇವರೆಲ್ಲರಿಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಸರ್ವ ಶಿಕ್ಷಕರು, ಎಸ್ಡಿಎಂಸಿಯವರು, ಹಳೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು ಹಾಗೂ ಈ ಊರಿನ ಸರ್ವ ವಿದ್ಯಾಭಿಮಾನಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನಮ್ಮ ಗ್ರಾಮ ದೇವರಾದ ಶ್ರೀ ಮಹಾಗಣಪತಿ ದೇವರಲ್ಲಿ ನಿಮ್ಮ ರೇಡಿಯೋ ಕುಂದಾಪುರ ಬಾನುಲಿ ಕೇಂದ್ರವು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತಾಗಲಿ ಎಂದು ಪ್ರಾರ್ಥಿಸಿಕೊಂಡು ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇವೆ.
2: ಇವತ್ತಿನ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟು ಇಲ್ಲಿನ ಮುದ್ದು ಕಂದಮಗಳು ನಡೆಸಿಕೊಟ್ಟಂತಹ ವೈವಿಧ್ಯಮಯ ಕಾರ್ಯಕ್ರಮ ಕೇಂದ್ರದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಜ್ಯೋತಿ, ಸಹ ಶಿಕ್ಷಕರಾದ ಸುಜಾತ, ಸ್ವಾತಿ, ಸದಾನಂದ, ಶ್ವೇತಾ, ಚೈತ್ರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಶಾಲಾ ಪರವಾಗಿ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ಕಾರ್ಯಕ್ರಮಕ್ಕೆ ನೆರವು ಚಂದ್ರಮಗವೀರ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ತುಂಬುರದೇದ ಧನ್ಯವಾದಗಳನ್ನು ಹೇಳ್ತಾ ಹಂಗಾರೆ ನಾನ್ ಹೋಯ್ ಬತ್ತೆ. ಅಲ್ಲಿವರೆಗೆ ನೀವು ಕೇಳ್ತೇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
3: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಜ್ಯೋತಿ ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದಲ್ಲಿ. ಇವತ್ತು ಆರೋಗ್ಯವೇ ಭಾಗ್ಯದಲ್ಲಿ ಎಂತ ಇರುತ್ತೆ ಅಂತ ಹೇಳೋ ಮುಂಚೆ ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ತಾಲೂಕು ಆರೋಗ್ಯಾಧಿಕಾರಿಯಾಗಿರುವ ಡಾಕ್ಟರ್ ಪ್ರೇಮಾನಂದ ಕೆ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ ಮೇಡಮ್.
3: ಜುಲೈ ಆರನ್ನ ವರ್ಲ್ಡ್ ಝೋನೋಸಿಸ್ ಡೇ ಅಂತ ಕರೀತಾರೆ. ಅಂಡ್ ಈ ಸಲದ ಥೀಮ್ ಆಗಿ ಒನ್ ಹೆಲ್ತ್ ಒನ್ ಪ್ಲಾನೆಟ್ ಒನ್ ಫ್ಯೂಚರ್ ಅನ್ನೋ ಥೀಮ್ ಇಟ್ಕೊಂಡು ಈ ಸಲದ ವರ್ಲ್ಡ್ ಝೋನೋಸಿಸ್ ಡೇ ಇದೆ. ನನಗೆ ವರ್ಲ್ಡ್ ಝೋನೋಸಿಸ್ ಡೇ ಅಂದ್ಕೊಳ್ಳೆ ಇದೆಯಂತ ಮಾರ್ರೆ ಅಂತ ನಿಮ್ಗೆ ಅರ್ಥ ಆತಿಲ್ಲ ಸಾಮಾನ್ಯ ಜನರಿಗೆ, ಎಂತಂತ ನೀವೊಂಚೂರು ಎಕ್ಸ್ಪ್ಲೈನ್ ಮಾಡಿಬಿಡಿ ಸರ್.
4: ಮೇಡಮ್, ಮುಖ್ಯವಾಗಿ ನಮ್ಮ ಕುಂದಾಪುರ ತಾಲೂಕು ಅಥವಾ ಬೈಂದೂರು ತಾಲೂಕು ಅಥವಾ ಉಡುಪಿ ಜಿಲ್ಲೆನ ತಗೊಂಡ್ರೆ ನಾವು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇರುವಂತವ್ರು. ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ನೀವು NH-66 ಏನಿದೆ ಇದು ಹಾದು ಹೋಗ್ತದೆ. ದಕ್ಷಿಣ ಕನ್ನಡದಿಂದ ಉತ್ತರ ಕನ್ನಡಕ್ಕೆ ಹೋಗುವ ಮಧ್ಯದಲ್ಲಿ ನಾವಿದ್ದೇವೆ. ಇಲ್ಲಿ ನಾವು ಈ ಹೈವೇಯ ಲೆಫ್ಟ್ ಸೈಡ್ ನಲ್ಲಿ ಉಡುಪಿಯಿಂದ ಬೈಂದೂರಿಗೆ ಹೋಗುವ ಲೆಫ್ಟ್ ಸೈಡ್ ನಲ್ಲಿ ನಾವು ನೋಡಿದ್ರೆ ಇದು ಸಮುದ್ರಕ್ಕೆ ಚಾಚಿಕೊಂಡಿದೆ.
3: ಹೌದು.
4: ಹಾಗೆ ರೈಟ್ ಸೈಡ್ ನಲ್ಲಿ ಇರುವಂತದ್ದು ಎಲ್ಲ ಗ್ರಾಮಗಳು ಕಾಡ ಅಂಚಿನಲ್ಲಿರುವಂತವ್ರು, ಮುಖ್ಯವಾಗಿ ಪಶ್ಚಿಮ ಘಟ್ಟದ ಅಂಚಿನಲ್ಲಿ ಇರುವಂತವ್ರು. ಇಲ್ಲಿ ಜನಸಂಖ್ಯೆ ಇರುವ ಸಾಂದ್ರತೆಯನ್ನ ನೋಡ್ಲಿಕ್ಕೆ ಹೋದ್ರೆ ಈ ಲೆಫ್ಟ್ ಸೈಡ್ ನಲ್ಲಿ ಸಮುದ್ರ ಸೈಡ್ ನಲ್ಲಿ ಇರುವಂತದ್ದು ಜನಸಾಂದ್ರತೆ ಜಾಸ್ತಿ ಇದೆ, ಹಾಗೆ ಮನೆಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ಹಾಗೆ ನಾವು ರೈಟ್ ಸೈಡ್ ನಲ್ಲಿ ನೋಡಿದ್ರೆ ಅಲ್ಲಿ ಮುಖ್ಯವಾಗಿ ಮನೆಗಳು ಸ್ವಲ್ಪ ಪ್ರಮಾಣದಲ್ಲಿ ಇರುವಂತದ್ದು ಕ್ರಮೇಣ ವಿರಳ ಆಗ್ತಾ ಹೋಗ್ತದೆ, ಹಾಗೂ ಕ್ರಮೇಣ ಅದು ರಿಸರ್ವ್ ಫಾರೆಸ್ಟ್ ಅದು ಇದಕ್ಕೆಲ್ಲ ಸೇರ್ಕೊಂಡು ಆಮೇಲೆ ವೆಸ್ಟರ್ನ್ ಘಾಟ್ ರೀಜನ್ ಏನಿದೆ ಅದು ಬರ್ತದೆ.
3: ಅಂದ್ರೆ ನೀವು ಹೇಳುದು ಕಡ್ಲು ಬದಿಯಂಗೆ ಸುಮಾರು ಮನೆಗಳು ಜನಸಂಖ್ಯೆ ಕಾಂಬಕ್ ಸಿಗತ್ತ, ಈಚೆಗೆ ಬಲ ಬದಿಯಲ್ಲಿ ಕಾಡು ಸೈಡಿಗೆ ಕಾಡಿನಂಚಿಗೆ ಹೋದ್ರೆ ಹೊತ್ತ ಕಡಿಮೆ
4: ಆಗ್ತಾ ಹೋಗ್ತದೆ. ಇಲ್ಲಿ ಮುಖ್ಯವಾಗಿ ಈ ಪ್ರಾಣಿಗಳಿಂದ ಅಥವಾ ಸರೀಸೃಪಗಳಿಂದ ಬರುವಂತ ಕಾಯಿಲೆಗಳೇನಿದೆ ಅಥವಾ ಅವುಗಳಿಂದ ಆಗುವಂತಹ ಸಮಸ್ಯೆಗಳೇನಿದೆ ಇದು ಈ ಬಲಬದಿಗೆ ಇರುವಂತದ್ದು ಏನಿದೆ ಅಲ್ಲಿ ಆಚೆಗೆ ಹೋದ ಹಾಗೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಅದು ಮಂಗನ ಕಾಯಿಲೆ ಇರ್ಬೋದು ಅಥವಾ ಹಾವು ಕಡಿತ ಪ್ರಕರಣ ಇರ್ಬೋದು, ಇನ್ನು ನಾಯಿ ಕಡಿತ ಪ್ರಕರಣ ಇರ್ಬೋದು, ಮತ್ತು ಬೇರೆ ಬೇರೆ ಪ್ರಕರಣಗಳೇನಿದೆ ಅದು ಆಚೆಗೆ ಹೋಗ್ತಾ ಇರುವಾಗ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಂತೇಳಿ ಈಚೆ ಲೆಫ್ಟ್ ಸೈಡ್ ನಲ್ಲಿ ನಮ್ಮಲ್ಲಿ ಇಲ್ಲ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲಿಯೂ ಕೂಡ ಕೆಲವೊಂದು ಈ ಪ್ರಾಣಿಗಳಿಂದ ಬರುವಂತ ಸಮಸ್ಯೆಗಳೇನಿದೆ ಅದಿದೆ. ಅದರಲ್ಲಿ ಮುಖ್ಯವಾಗಿ ಇಲಿ ಜ್ವರ ಇರಬಹುದು ಅಥವಾ ನಾಯಿ ಕಚ್ಚಿದ ಪ್ರಕರಣಗಳೇನಿದೆ ಅದು ಕೂಡ ಈ ಭಾಗದಲ್ಲಿ ಕಾಣಿಸ್ಕೊಳ್ತದೆ. ಮುಖ್ಯವಾಗಿ ಬಂದರು ಪ್ರದೇಶ ಇರುವ ಕಡೆಗಳಲ್ಲಿ ಮತ್ತು ಜನಸಾಂದ್ರತೆ ಜಾಸ್ತಿ ಇರುವ ಕಡೆಗಳಲ್ಲಿ ಏನಾಗ್ತದೆ ಅಂದ್ರೆ ಈ ಬೀದಿ ನಾಯಿಗಳ ಸಂಖ್ಯೆಗಳೇನಿದೆ ಅದು ಜಾಸ್ತಿ, ಅವು ಕಚ್ಚುವಂತ ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ. ಹಾಗಾಗಿ ನಮ್ಮ ಜಿಲ್ಲೆ ಒಂಥರ ಯುನಿಕ್ ಇರುವಂತ ಒಂದು ಜಿಲ್ಲೆ. ಇಲ್ಲಿ ಬೇರೆ ಬೇರೆ ತರದ ಪ್ರಾಣಿಗಳು ಮತ್ತು ಈ ಮನುಷ್ಯನ ಏನು ಒಡನಾಟ ಏನಿದೆ ಅಕ್ಕಪಕ್ಕದಲ್ಲೇ ಇರುವುದರಿಂದಾಗಿ ಇಲ್ಲಿ ನಮಗೆ ಇಂಥ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ.
3: ಹಾಗೆ ಇದ್ರ ಒಟ್ಟಿಗೆ ಇಲಿ ಜ್ವರ, ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಇವೆಲ್ಲ ಎಪಿಡೆಮಿಕ್ ಅಂದ್ರೆ ಸಾಂಕ್ರಾಮಿಕ ರೋಗಗಳು. ಇದನ್ನು ಈ ವರ್ಲ್ಡ್ ಝೋನಾಟಿಕ್ ಡೇ ಏನಿದೆ, ಝೋನಾಸಿಸ್ ಡೇ ಅಂತ ನಾವೇನು ಈಗಷ್ಟೇ ಹೇಳಿದ್ವಿ, ಅದೆಲ್ಲದಕ್ಕೂ ಸೇರ್ಪಡೆ ಆಪ್ ಅಂತದ್ದಲ್ಲ.
4: ಇದರಲ್ಲಿ ಮುಖ್ಯವಾಗಿ ತಾವು ಹೇಳಿದಾಗೆ ಮಲೇರಿಯಾ ಮತ್ತು ಡೆಂಗಿ ಏನಿದೆ ಇದು ಮನುಷ್ಯನಿಂದ ಮನುಷ್ಯನಿಗೆ ಬರುವಂತ ಕಾಯಿಲೆಗಳು, ಪ್ರಾಣಿಗಳಿಂದ ಬರುವುದಿಲ್ಲ. ಸೊ ಮನುಷ್ಯನಿಗೆ ಒಂದು ವೇಳೆ ಈ ಸೋಂಕು ಇದ್ದಿದ್ರೆ ಆ ಮನುಷ್ಯನಿಗೆ ಆ ಸೊಳ್ಳೆ ಕಚ್ಚಿ ಸೊಳ್ಳೆ ಸೋಂಕಿ ತಗೊಂಡು ಇನ್ನೊಬ್ಬ ಮನುಷ್ಯನಿಗೆ ಕಚ್ಚಿದಾಗ ಅದು ಕಾಯಿಲೆ ಹರಡುವಂತದ್ದು.
3: ಬಟ್ ಅಲ್ಲಿ ಮಾಧ್ಯಮ ಸೊಳ್ಳೆ ಆಗಿರುತ್ತೆ,
4: ಸೊಳ್ಳೆ ಆಗಿರ್ತದೆ. ಅದನ್ನ ನಾನು ನಿಮ್ಗೆ ವಾಹಕ ಅಂತೇಳಿ ಕರಿತೇವೆ, ರೋಗವಾಹಕ ಆಶ್ರಿತ ರೋಗಗಳು ಅಂತೇಳಿ ಬರ್ತದೆ. ಅದರಲ್ಲಿ ಮಲೇರಿಯಾ ಇದೆ, ಡೆಂಗ್ಯೂ ಇದೆ, ಚಿಕನ್ ಗುನಿಯಾ ಇದೆ, ಆನೆಕಾಲು ಮತ್ತು ಮೆದುಳು ಜ್ವರ, ಇಷ್ಟು ಕಾಯಿಲೆಗಳಿದೆ. ಇದಲ್ಲದೆ ಕ್ಯಾಸ್ನೂರ್ ಇದು
3: ಕೆಎಫ್ಡಿ
4: ಅಲ್ಲ, ಇನ್ನೊಂದು ಕೆಎಫ್ಡಿ ಅಲ್ಲದೆ ಕಲಾಜರ್ ಅಂತೇಳಿ ಇದು ಒಂದು ಕಾಯಿಲೆ ಇದೆ. ಇದೆಲ್ಲವೂ ಕೂಡ ಈ ವಾಹಕಗಳೇನಿದೆ ಅದರಿಂದ ಬರುವಂತದ್ದು. ಅಂದ್ರೆ ಡೈರೆಕ್ಟ್ ಆಗಿ ಮನುಷ್ಯನಿಂದ ಮನುಷ್ಯನಿಗೆ ಬರುವುದಿಲ್ಲ, ಮಧ್ಯದಲ್ಲಿ ಒಂದು ವಾಹಕ ಬೇಕು. ಅದರಲ್ಲಿ ಸೊಳ್ಳೆ ಇದೆ ಮತ್ತು ಕಲಾಜಾರ್ನಲ್ಲಿ ಸ್ಯಾಂಡ್ ಫ್ಲೈ ಅಂತೇಳಿ ಇದೆ, ನಮ್ಮಲ್ಲಿಲ್ಲ ಅದು. ಹಾಗೆ ಇನ್ನು ಇದರಲ್ಲಿ ಯಾವುದು ಮಂಗನ ಕಾಯಿಲೆಯಲ್ಲಿ ಟಿಕ್ಸ್ ಅಂತೇಳಿ ಬರ್ತದೆ, ಈ ಒಣಗ ಅಂತೇಳಿ ಏನ್ ಹೇಳ್ತೇವಲ್ಲ ಸ್ಥಳೀಯ ಭಾಷೆಯಲ್ಲಿ, ಅದು ಇರ್ತದೆ. ಇವುಗಳಿಂದಾಗಿ ಮನುಷ್ಯನಿಗೆ ಕಾಯಿಲೆಗಳು ಹರಡುವಂತದ್ದು.
3: ಈಗ ಪ್ರಾಣಿ ಪಕ್ಷಿಗಳಿಂದ ಈ ವರ್ಲ್ಡ್ ಝೋನಾಸಿಸ್ ಡೇ ಅಲ್ಲಿ ಇದು ಕೂಡ ಬರುತ್ತಲ್ಲ, ಪ್ರಾಣಿ ಪಕ್ಷಿಗಳಿಂದ ಯಾವ್ದೆಲ್ಲ ಕಾಯಿಲೆ ಅದನ್ನೊಂಚೂರು ಡೀಟೇಲ್ ಆಗಿ.
4: ಪ್ರಾಣಿಗಳಿಂದ ನಾವು ನೋಡಿದಾಗ ಮುಖ್ಯವಾಗಿ ನಮಗೆ ಪ್ರಾಣಿಗಳಿಂದ ಹರಡುವಂತ ಕಾಯಿಲೆಗಳಲ್ಲಿ ರೇಬಿಸ್ ಅಂತೇಳಿ ಏನಿದೆ ಅದು ಅತಿ ಮುಖ್ಯವಾದ ಕಾಯಿಲೆ. ಯಾಕಂತ ಹೇಳಿದ್ರೆ ಒಂದು ಸಾರಿ ರೇಬಿಸ್ ಇನ್ಫೆಕ್ಷನ್ ಆಗಿದ್ರೆ ಅಂತ ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕೂ ನಮಗೆ ಬಚಾವ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವುದೇ ಅದಕ್ಕೆ ಔಷಧಿ ಇಲ್ಲ. ಒಂದ್ಸಾರಿ ಅವನು ಇನ್ಫೆಕ್ಟೆಡ್ ಅಂತೇಳಿ ಆದ್ರೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕಾಗ್ತದೆ, ಅಂದ್ರೆ ಪ್ರಿವೆಂಟ್ ಮಾಡ್ಲಿಕ್ಕಾಗ್ತದೆ. ಇದು ಹೇಗಂತೇಳಿ ಹೇಳಿದ್ರೆ ಮುಖ್ಯವಾಗಿ ಯಾವುದೇ ಒಬ್ಬ ಯಾವುದೇ ಒಂದು ಪ್ರಾಣಿಗೆ ಈ ರೇಬಿಸ್ ಸೋಂಕು ಇದ್ರೆ, ಆ ರೇಬಿಸ್ ವೈರಸ್ ಸೋಂಕು ಇದ್ದಿದ್ರೆ ಅದು ನಮ್ಮ ಮನುಷ್ಯರಿಗೆ ಕಚ್ಚಿದಾಗ ಅಥವಾ ಬೇರೆ ಪ್ರಾಣಿಗಳಿಗೆ ಕಚ್ಚಿದಾಗ ಆ ಜೊಲ್ಲಿನಲ್ಲಿ ಆ ವೈರಸ್ ಇರ್ತದೆ, ಅದು ಆರೋಗ್ಯವಂತ ಪ್ರಾಣಿ ಅಥವಾ ಮನುಷ್ಯನಿಗೆ ಅದು ಅವನ ರಕ್ತವನ್ನ ಸೇರ್ಕೊಳ್ತದೆ. ಸೇರಿ ಸ್ವಲ್ಪ ದಿನದಲ್ಲಿ ಅವನಿಗೆ ಜ್ವರ ಲಕ್ಷಣಗಳು ಮತ್ತು ಬೇರೆ ಬೇರೆ ಈ ರೇಬಿಸ್ ಕಾಯಿಲೆ ಲಕ್ಷಣಗಳೇನಿದೆ, ಮುಖ್ಯವಾಗಿ ನೀರು ಕುಡಿಲಿಕ್ಕೆ ಕಷ್ಟ ಆಗುವುದು, ಬೆಳಕು ನೋಡ್ಲಿಕ್ಕೆ ಕಷ್ಟ ಆಗುವುದು, ಶಬ್ದ ಕೇಳಲಿಕ್ಕೆ ಕಷ್ಟ ಆಗುವಂಥದ್ದು, ಕ್ರಮೇಣ ಅವನ ಶ್ವಾಸಕೋಶದ ಮಸಲ್ಸ್ಗಳೇನಿದೆ ಅವು ಮಾಂಸಖಂಡಗಳು ಅವು ಕೆಲಸ ಮಾಡದೇ ಇರುವಂಥದ್ದು, ಇದರಿಂದ ವ್ಯಕ್ತಿ ಸಾಯುವಂಥ ಸಂದರ್ಭ ಬರ್ತದೆ. ಅಂತ ಒಂದು ಈ ಕಾಯಿಲೆಯನ್ನು ಈ ರೇಬಿಸ್ ವೈರಸ್ ಏನಿದೆ ಅದು ಕೊಡ್ತದೆ. ಅದನ್ನು ನಾವು ಮುಖ್ಯವಾಗಿ ಈ ಪ್ರಾಣಿಗಳ ಒಂದು ಕಚ್ಚುವುದೇನಿದೆ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಆರೈಕೆ ಮಾಡುವಾಗ ಆ ಸೋಂಕು ಉಂಟಾಗುವ ಸಾಧ್ಯತೆ ಇರ್ತದೆ, ಅದನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಹಾಗಾಗಿ ನಾಯಿ ಕಚ್ಚಿದ ಪ್ರಕರಣಗಳು ಅಥವಾ ಬೇರೆ ಪ್ರಾಣಿಗಳು ಕಚ್ಚಿದ ಪ್ರಕರಣಗಳೇನಿದೆ ಅದು ಜಾಸ್ತಿ ನಮ್ಮಲ್ಲಿ ರಿಪೋರ್ಟ್ ಆಗ್ತದೆ. ಬೇರೆ ಎಲ್ಲ ಇವುಗಳನ್ನು ನೋಡಿದ್ರೆ ಇದು ಜಾಸ್ತಿ ಆಗ್ತದೆ. ಇದು ಒಂದು ರೇಬಿಸ್ ಬಗ್ಗೆ. ಆದ್ರೆ ಇನ್ನು ನಮ್ಮಲ್ಲಿ ಜಾಸ್ತಿ ಜನರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಒಂದು ಇಲಿ ಜ್ವರ ಅಂತೇಳಿ ಹೇಳ್ತೇವೆ. ಮುಖ್ಯವಾಗಿ ಇದು ಇಲ್ಲಿ ಕಚ್ಚುವುದರಿಂದ ಬರುವಂತದ್ದಲ್ಲ, ಇದು ಇಲಿಯಲ್ಲಿ ಏನಾಗ್ತದಂದ್ರೆ ಒಂದು ಸೋಂಕು ಇರ್ತದೆ, ಲೆಪ್ಟೋಸ್ಪೈರಾ ಅಂತೇಳಿ. ಆ ಸೋಂಕು ಏನಿದೆ ಅದು ಮಲ ಮತ್ತು ಮೂತ್ರ ವಿಸರ್ಜನೆ ಮಾಡುವಾಗ ಆ ಮಲ ಮತ್ತು ಮೂತ್ರದಲ್ಲಿ ಆ ಲೆಪ್ಟೋಸ್ಪೈರಾ ಬ್ಯಾಕ್ಟೀರಿಯಾ ಏನಿದೆ ಅದು ವಿಸರ್ಜನೆ ಆಗ್ತದೆ. ಒಬ್ಬ ಆರೋಗ್ಯವಂತ ಮನುಷ್ಯ ಅವನು ತನ್ನ ಮುಖ್ಯವಾಗಿ ರೈತರು ಅಥವಾ ಈ ಕಾರ್ಮಿಕರು ಯಾರಿರ್ತಾರೆ, ಈ ನಮ್ಮ ಮುನ್ಸಿಪಾಲಿಟಿ ಕಾರ್ಮಿಕರು ಇರ್ಬೋದು ಅಥವಾ ಬೇರೆ ಬೇರೆ ತರದ ಈ ಸ್ಕ್ಯಾವೆಂಜರ್ಸ್ ಅಂತೇಳಿ ಏನ್ ಹೇಳ್ತೇವಲ್ಲ
3: ಪೌರ ಕಾರ್ಮಿಕರು
4: ಅವರಲ್ಲಿ ಏನಾಗ್ತದಂದ್ರೆ ಈ ಇಲಿ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಅವರು ಅಕಸ್ಮಾತ್ ಆಗಿ ಅಲ್ಲಿ ಹೋಗಿ ಅದನ್ನ ಹ್ಯಾಂಡಲ್ ಮಾಡುವಾಗ ಏನಾಗ್ತದಂದ್ರೆ ಆ ಸೋಂಕು ಉಂಟಾಗ್ತದೆ. ಲೆಪ್ಟೋಸ್ಪೈರಾ ಏನಿದೆ, ಆಕ್ಟೀರಿಯಾ ಹೆಮರೇಜಿಕ್ ಅಂತೇಳಿ ಹೇಳ್ತೇವೆ, ಅದರ ಸೋಂಕು ಉಂಟಾಗ್ತದೆ. ಸಾಮಾನ್ಯವಾಗಿ ಮ್ಯೂಕಸ್ ಮೆಂಬ್ರೇನ್ ಅಂತೇಳಿ ಹೇಳ್ತೇವೆ ನಾವು, ಅಥವಾ ಗಾಯಗಳಿರ್ಬೋದು, ಕೈಗಳಲ್ಲಿ ಕಾಲುಗಳಲ್ಲಿ ಗಾಯ ಇರ್ಬೋದು, ಅಥವಾ ಕಣ್ಣಿನ ರೆಪ್ಪೆ ಮತ್ತು ಬಾಯಿಯಲ್ಲಿ ಇರುವಂತಹ ಈ ಮ್ಯೂಕಸ್ ಮೆಂಬ್ರೇನ್ ಏನಿದೆ, ಮುಖ ತೊಳೆಯುವಾಗ ಆ ನೀರು ಸೋಂಕು ಉಂಟಾಗಿ ಅವನ ಕಣ್ಣಿನ ಮೂಲಕ ಅಥವಾ ಬಾಯಿ ಮುಖ ಮೂಲಕ ಅಥವಾ ಗಾಯದ ಮೂಲಕ ಅದು ಮನುಷ್ಯನ ದೇಹವನ್ನು ಪ್ರವೇಶಿಸುತ್ತದೆ. ಮತ್ತು ಇದು ಪ್ರವೇಶಿಸಿದ ನಂತರ ಅಲ್ಲಿ ಅದೇ ಬ್ಯಾಕ್ಟೀರಿಯಾ ಏನಿದೆ ವಂಶಾಭಿವೃದ್ಧಿಯನ್ನು ಹೊಂದುತ್ತದೆ ಮತ್ತು ಮನುಷ್ಯನಿಗೆ ಜ್ವರವನ್ನು ಕೊಡ್ತದೆ. ಜಾಂಡಿಸ್ ಆಗ್ತದೆ, ಬೇರೆ ಬೇರೆ ಅಂಗಾಂಗಗಳ ವೈಫಲ್ಯ ಆಗ್ತದೆ ಮತ್ತು ವ್ಯಕ್ತಿ ಸಾಯುವಂತ ಸಾಧ್ಯತೆ ಇರ್ತದೆ. ಇದು ಸಾಮಾನ್ಯವಾಗಿ ನಮ್ಮಲ್ಲಿ ಯಾವಾಗ ನಾವು ಕಂಡುಕೊಳ್ತೇವೆ ಅಂದ್ರೆ ಈ ಜೂನ್ ಜುಲೈ ತಿಂಗಳಲ್ಲಿ ಈ ಲೆಪ್ಟೋಸ್ಪೈರೋ ಪ್ರಕರಣಗಳೇನಿದೆ ಇದು ಜಾಸ್ತಿ ಆಗ್ತಾ ಹೋಗ್ತದೆ.
3: ಮಳೆಗಾಲ ಅಂದಳೆ
4: ಮಳೆಗಾಲ ಅಲ್ಲ, ಇದು ಮುಖ್ಯವಾಗಿ ಮಳೆಗಾಲಕ್ಕೆ ಹೊಂದಿಕೊಂಡಿರುವಂತದ್ದು. ನಮ್ಮಲ್ಲಿ ಬೇಸಾಯ ಮತ್ತು ತೋಟಗಾರಿಕೆ ಕೆಲಸ ಏನಿದೆ ಆವಾಗ ಜಾಸ್ತಿ ಆಗ್ತದೆ. ಇದಲ್ಲದೆ ನಾವು ಸ್ಥಳೀಯವಾಗಿ ನೋಡಿದಾಗ ಕುಂದಾಪುರ ಆಸುಪಾಸಿನಲ್ಲಿ ಈ ಕೊಯ್ಲ್ ಟೈಮ್ ಅಂತೇಳಿ ಏನು ಹೇಳ್ತೇವೆ ಆವಾಗ ಇದರ ಸೋಂಕು ಕೂಡ ಜಾಸ್ತಿ ಆಗ್ತದೆ. ಕ್ರಮೇಣ ಈ ಜುಲೈಯಿಂದ ಶುರುವಾಗಿದ್ದು ಪೀಕ್ ನಲ್ಲಿ ಇರ್ತವೆ. ಇದಕ್ಕೆ ನಾವು ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇದನ್ನು ಕಂಡು ಹುಡುಕುವುದು ಹೇಗಂದ್ರೆ ರಕ್ತ ಪರೀಕ್ಷೆಯೊಂದರಿಂದಲೇ ಸಾಧ್ಯ. ಯಾರಿಗೆ ಜ್ವರ ಮತ್ತು ಆ ಲೆಪ್ಟೋಸ್ಪೈರದ ಲಕ್ಷಣಗಳೇನಿದೆ ಅದನ್ನ ನಾವು ನೋಡ್ತೇವೆ. ನೋಡಿ ಅವರಿಗೆ ಈ ಲೆಪ್ಟೋಸ್ಪೈರದ ಒಂದು ಪರೀಕ್ಷೆ ಏನಿದೆ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಮಾಡ್ತೇವೆ ಮತ್ತು ಸರ್ಕಾರಿ ಆಸ್ಪತ್ರೆ ಕುಂದಾಪುರದಲ್ಲಿ ಕೂಡ ಮಾಡ್ತೇವೆ. ಅದಕ್ಕೆ ಬೇಕಾದ ಚಿಕಿತ್ಸೆ ಏನಿದೆ ಸಿಂಪಲ್ ಒಂದು ಡಾಕ್ಸೈಕ್ಲಿನ್ ಅಂತೇಳಿ ಟ್ಯಾಬ್ಲೆಟ್ ಇರ್ತದೆ, ಅದನ್ನು ಕೊಟ್ಟು ಗುಣಮುಖರಾಗ್ತಾರೆ ಶುರುವಿನ ಹಂತದಲ್ಲೇ ಗುರುತಿಸಿದ್ರೆ. ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ಅವರನ್ನ ಕರೆಕ್ಟ್ ಆಗಿ ಪರೀಕ್ಷೆ ಮಾಡಿ ನಾವು ಅವರಿಗೆ ಲೆಪ್ಟೋಸ್ಪೈರ ಇದೇ ಇಲ್ಲ ಅಂತೇಳಿ ತಿಳ್ಕೊಂಡು ಸರಿಯಾದ ಡಾಕ್ಸೈಕ್ಲಿನ್ ಚಿಕಿತ್ಸೆಯನ್ನ ಕೊಡಲಿಲ್ಲ ಅಂದ್ರೆ ಅವರಿಗೆ ಏನಾಗ್ತದೆ ಕ್ರಮೇಣ ಅಂಗಾಂಗಗಳ ವೈಫಲ್ಯ ಆಗಿ ಅವರು ಸಾಯುವಂತ ಸಾಧ್ಯತೆ ಇರ್ತದೆ. ಹೆಚ್ಚಾಗಿ ನಾವು ನೋಡ್ತೇವೆ ನಮ್ಮಲ್ಲಿ ಈ ಜೂನ್ ಜುಲೈ ತಿಂಗಳಿಂದ ಶುರುವಾಗಿ ಸುಮಾರು ಅಕ್ಟೋಬರ್ ನವೆಂಬರ್ ಅಂದ್ರೆ ಕೊಯ್ಲ್ ಟೈಮ್ ವರೆಗೆ ಇದು ಜಾಸ್ತಿ ಇರ್ತದೆ ಈ ಪ್ರಕರಣಗಳು. ಅದರ ನಂತರ ಇದು ಕಡಿಮೆ ಆಗ್ತಾ ಹೋಗ್ತದೆ. ಇದಕ್ಕೆ ಅಂದ್ರೆ ರೈತಾಪಿ ಜನರು ಯಾರಿದ್ದಾರೆ ಅವರು ಈ ನಮ್ಮ ತೋಟಗಾರಿಕೆ ಕೆಲಸ ಇರ್ಬೋದು ಗದ್ದೆ ಕೆಲಸ ಇರ್ಬೋದು ಆವಾಗ ಹೋದಾಗ ಅವರಿಗೆ ಈ ಸೋಂಕು ಉಂಟಾಗುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಆಗ್ತಾ ಇರುವಂತದ್ದು ನಾವು ಆ ಸಂದರ್ಭದಲ್ಲಿ ಹೆಚ್ಚಾಗಿ ನಮ್ಮ ಅಂಕಿಅಂಶಗಳನ್ನು ನೋಡಿದ್ರೆ ಅದೇ ತಿಂಗಳುಗಳಲ್ಲಿ ನಮ್ಮಲ್ಲಿ ಪ್ರತಿ ವರ್ಷದಲ್ಲಿ ಹಲವಾರು ವರ್ಷಗಳಿಂದ ಜಾಸ್ತಿ ಬರ್ತಾ ಇದೆ ಆ ಪ್ರಕರಣಗಳು. ಇನ್ನು ಮುಖ್ಯವಾಗಿ ಇದು ಹೇಗೆ ಬರ್ತದೆ ಅಂತೇಳಿ ಹೇಳಿದ್ರೆ ನಮ್ಮಲ್ಲಿ ಜನ ತಿಳಿತಾರೆ ಇಲಿ ಕಚ್ಚಿ ಬರುವುದು ಅಂತೇಳಿ, ಇಲಿ ಜ್ವರ ಅಲ್ಲ ಇದು, ಇಲಿಯ ಆ ಮಲಮೂತ್ರ ವಿಸರ್ಜನೆ ಅಂತ ಬರುವಂತದ್ದು. ನಾವು ಇಲಿಗಳನ್ನು ನೋಡ್ತೇವೆ ಮನೆಗಳಲ್ಲಿ ಸಣ್ಣ ಸಣ್ಣ ಈ ಗಣಪತಿ ಇಲಿ ಅಂತೇಳಿ ನಾವು ಇಲ್ಲಿ ಹೇಳ್ತೇವೆ, ಆ ಉದ್ದ ಮೂತಿದು ಏನಿದೆ ಅದು, ಅಲ್ಲದೆ ಹೊರಗಡೆ ಮನೆ ಹೊರಗಡೆ ದೊಡ್ಡ ಒಂದು ಹೆಗ್ಗಣ ಏನಿದೆ ಅದನ್ನು ಕೂಡ ಹೆಗ್ಗುಳ ಅಂತೇಳಿ ಹೇಳ್ತೇವೆ ಅದನ್ನು ನೋಡ್ತೇವೆ. ಇದಲ್ಲದೆ ಮೊಲಗಳಿದೆ ಮೊಲಗಳಲ್ಲೂ ಕೂಡ ಇದು ಕಾಣಿಸ್ಕೊಳ್ತದೆ ಮತ್ತು ಅಳಿಲುಗಳಿದೆ ಅದರಲ್ಲೂ ಕೂಡ ಸೋಂಕು ಉಂಟಾಗುವಂತ ಸಾಧ್ಯತೆ ಇರ್ತದೆ.
3: ಸೇಮ್ ಎಲ್ಲ ಒಂದೇ ತರ?
4: ಹೌದು ಹೌದು, ಎಲ್ಲ ಅಂದ್ರೆ ಈ ಸಣ್ಣ ಪ್ರಾಣಿಗಳು ಇವು ಬಿಲಗಳಲ್ಲಿ ವಾಸಿಸುವಂತ ಪ್ರಾಣಿಗಳೇನಿದೆ ಇದರಲ್ಲಿ ಈ ಸೋಂಕು ಉಂಟಾಗಿ ಆಗುವಂತದ್ದು. ಹಾಗಾಗಿ ಮುಖ್ಯವಾಗಿ ಏನಂದ್ರೆ ಇದನ್ನ ನಾವು ಜನರಿಗೆ ಹೇಳ್ತಾ ಇರ್ತೇವೆ ಈ ಇಲಿ ಜ್ವರ ಏನಿದೆ ಇದರಿಂದ ಯಾರಿಗೂ ಕೂಡ ಸಾವು ಉಂಟಾಗಬಾರದು ಮತ್ತು ಯಾರಿಗೂ ಕೂಡ ಇದರಿಂದ ಸಮಸ್ಯೆ ಆಗಬಾರದು ಅಂತೇಳಿ. ಅದಕ್ಕೆ ನಾವು ಪ್ರತಿ ಸಾರಿ ಯಾರಿಗೆ ಆಗ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬಂದಾಗ ಜ್ವರ ಅಂತೇಳಿ ಬಂದಾಗ ಈ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ಚಿಕಿತ್ಸೆ ಮಾಡ್ಲಿಕ್ಕಿಂತ ಮೊದಲು ಅವರಿಗೆ ಯಾವ್ದಿದೆ ಅಂತೇಳಿ ಕಂಡುಕೊಳ್ತೇವೆ. ಅದರಲ್ಲಿ ಡೆಂಗ್ಯೂ ಇರ್ಬೋದು ಚಿಕನ್ ಗುನಿಯಾ ಇರ್ಬೋದು ಹಾಗೆಯೇ ಇದು ಏನು ಮಲೇರಿಯಾ ಮತ್ತು ಇಲಿ ಜ್ವರ ಏನಿದೆ ಇದನ್ನ ಸಾಮಾನ್ಯವಾಗಿ ನಾವು ಪರೀಕ್ಷೆ ಮಾಡಿಸ್ತಾ ಇರ್ತೇವೆ. ಹಾಗೆ ಬಂದವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂತದ್ದು ಕೂಡ ಮಾಡ್ತೇವೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಈ ಏರಿಯಾಗಳನ್ನ ನಾವು ನೋಡ್ತೇವೆ ಯಾವ ವ್ಯಾಪ್ತಿಯಲ್ಲಿ ಈ ಪ್ರಕರಣಗಳು ಜಾಸ್ತಿ ಬರ್ತಾ ಇದೆ ಅಂತೇಳಿ ಮತ್ತು ಯಾವ ಆಸ್ಪತ್ರೆ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಇದು ಬರ್ತಾ ಇದೆ ಅಂತೇಳಿ ನೋಡಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಜನರಿಗೆ ಮಾಹಿತಿ ಕೊಡುವಂತದ್ದು ಏನಿದೆ ಅದನ್ನ ಮಾಡ್ತೇವೆ. ಹೆಚ್ಚಾಗಿ ಈ ಹೆಗ್ಗಣಗಳಿರುವಂತದ್ದು ನಮ್ಮಲ್ಲಿ ಈ ರೈಸ್ ಮಿಲ್ಗಳಿರ್ಬೋದು ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗಳೇನಿರ್ತದೆ ಆಹಾರ ಸಿಗುವಂತ ಫ್ಯಾಕ್ಟ್ರಿಗಳೇನಿದೆ ಅಂತ ಪ್ರದೇಶಗಳಲ್ಲಿ ಈ ಹೆಗ್ಗಣಗಳು ಜಾಸ್ತಿ ಇರ್ತದೆ. ಮತ್ತು ಯಾರು ಈ ಭತ್ತ ಅಥವಾ ಅಕ್ಕಿಯನ್ನ ಸ್ಟೋರ್ ಮಾಡಿ ಇರ್ತಾರೆ ಅಂತ ಪ್ರದೇಶಗಳಲ್ಲಿ ಜಾಸ್ತಿ ಇರ್ತದೆ. ಹಾಗಾಗಿ ಅಂತ ಪ್ರದೇಶಗಳಲ್ಲಿ ಮತ್ತು ಯಾರಿಗೆ ಆಗಲಿ ಜ್ವರ ಬಂದಿದ್ರೆ ಅದನ್ನ ಸರಿಯಾಗಿ ಪರೀಕ್ಷೆ ಮಾಡಿ ಅದನ್ನ ಗುರುತಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಮಾಡಬೇಕು.
3: ಈಗ ಮನೆಗೆ ದನ ಇರುತ್ತೆ, ಕುರಿ ಆಡು ಮೇಕೆ ಇದರಿಂದೆಲ್ಲ ಯಾವ್ದಾದ್ರು ಕಾಯಿಲೆಗಳು ಬರುವ ಚಾನ್ಸ್ ಇದೆ?
4: ದನ ಕುರಿ ಇದರಿಂದ ಬರುವಂತ ಕಾಯಿಲೆಗಳು ಇತ್ತೀಚೆಗೆ ಕಡಿಮೆ ಆಗಿದೆ. ಮೊದಲು ಟಿಬಿ ಕಾಯಿಲೆ ಬರುವುದು ಅಂತೇಳಿ ಹೇಳ್ತಾ ಇದ್ರು, ಆದ್ರೆ ಅದು ಈಗ ಇಲ್ಲ. ನಮ್ಮಲ್ಲಿ ಟಿಬಿಯನ್ನ ನಾವು ಶುರುವಿನ ಹಂತದಲ್ಲೇ ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಡುವಂತದ್ದು ಏನಿದೆ ಅದನ್ನ ಮಾಡ್ತಾ ಇದ್ದೇವೆ. ಅದು ಬಿಟ್ರೆ ಇತ್ತೀಚೆಗೆ ದನ ಕುರಿ ಸಾಕುವುದರಿಂದ ನಮ್ಮಲ್ಲಿ ಯಾವುದೇ ಕಾಯಿಲೆ ಬರುವಂತದ್ದನ್ನ ಇಲ್ಲ.
3: ಬೆಕ್ಕು,
4: ಬೆಕ್ಕಿನಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಈ ಬೆಕ್ಕು ಕಚ್ಚಿ ಅಥವಾ ಬೆಕ್ಕಿನ ಪಂಜ ಏನಿದೆ ಅದು ಹರ್ಪುದು ಅಂತೇಳಿ ಏನ್ ಹೇಳ್ತೇವೆ ಅದಾಗಿ ನಮ್ಮಲ್ಲಿ ಬರುವಂತ ಪ್ರಕರಣಗಳು ಜಾಸ್ತಿ ಇದೆ. ಇದು ಮುಖ್ಯವಾಗಿ ಜನರಲ್ಲಿ ಒಂದು ಅವೇರ್ನೆಸ್ ಜಾಸ್ತಿ ಆಗಿದೆ. ಯಾವುದೇ ಪ್ರಾಣಿ ಅವರಿಗೆ ಕಚ್ಚಿದಾಗ ಹರ್ಪಿದ್ರೆ ಆವಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡಿಬೇಕಂತೇಳಿ ಆ ಪ್ರಕರಣಗಳು ನಮ್ಮಲ್ಲಿ ಬರ್ತಾ ಇದೆ. ಅವುಗಳು ಬಂದಾಗ ಅಂತ ಪ್ರಕರಣಗಳು ಬಂದಾಗ ನಾವು ಅವರನ್ನು ನೋಡಿ ಇದಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡುವಂತದ್ದೇನಿದೆ ಅದನ್ನ ಮಾಡ್ತೇವೆ. ಮುಖ್ಯವಾಗಿ ನಾಯಿ ಕಚ್ಚಿದಾಗ ಅಥವಾ ನಾಯಿ ಹರ್ಪಿದ್ರೆ ಅಥವಾ ನಾಯಿಯ ಜೊಲ್ಲೆಲ್ಲಾದ್ರೂ ತಾಗಿದ್ರೆ ಅಂತ ಸಂದರ್ಭದಲ್ಲಿ ನಾವು ಆಂಟಿರೇಬಿಸ್ ವ್ಯಾಕ್ಸಿನ್ ಏನಿದೆ ಅದನ್ನ ಕೊಡುವಂತದ್ದೇನಿದೆ ಅದನ್ನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೊಡ್ತೇವೆ. ಇದನ್ನ ಕೊಡುವುದು ಹೇಗಂತ ಹೇಳಿದ್ರೆ, ಡೋಸ್ ಇದೆ, ಇವತ್ತು ಕಚ್ಚಿದ್ರೆ 0 ಅಂತೇಳಿ ತಗೊಳ್ತೇವೆ. ಇವತ್ತಿನ ದಿನವನ್ನ 0, 3, 7 ಮತ್ತು 28ನೇ ದಿವಸಕ್ಕೆ 0.1 ml ಆಚೆ ಈಚೆ ಕೈಗೆ ಕೊಡುವಂತದ್ದು, 0.1 ml ಒಂದು ಕೈಗೆ, 0.1 ml ಇನ್ನೊಂದು ಕೈಗೆ ಕೊಡುವಂತದ್ದು ಇದನ್ನ ಕೊಡ್ತೇವೆ. 4 ಡೋಸ್ಗಳನ್ನ ಕೊಟ್ಟು ಅದರ ನಂತರ ಅವರಿಗೆ ವಾಪಸ್ ಇನ್ನೊಂದು ಬೂಸ್ಟರ್ ಡೋಸ್ 90 ಡೇಸ್ಗೆ ಕೊಡುವಂತದ್ದೇನಿದೆ ಅದನ್ನ ಮಾಡ್ತೇವೆ. ಹೆಚ್ಚಾಗಿ ಜನರು ಬಂದು ಎಲ್ಲಾ ಕಡೆಗಳಲ್ಲಿ, ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲಾ ಕಡೆಯಲ್ಲಿ ಬಂದು ಈ ವ್ಯಾಕ್ಸಿನ್ ಏನಿದೆ ಇದನ್ನ ತೆಗೆದುಕೊಂಡು ಹೋಗುವಂತದನ್ನ ಮಾಡ್ತಾ ಇದ್ದಾರೆ.
3: ಓಕೆ, ಈಗ ಹಕ್ಕಿಗಳಿಂದ ಕಾಯಿಲೆ ಬತ್ತತ್ತು ಅಂಬುದಾರ ಯಾವ್ದೆಲ್ಲ ಹಕ್ಕಿಗಳು ಅಂತ.
4: ಈಗ ಈ ಹಿಂದೆ ಒಂದು 4-5 ವರ್ಷಗಳ ಹಿಂದೆ ನಮ್ಮಲ್ಲಿ ಈ ಬಾವಲಿಗಳಿಂದ ನಿಫಾ ವೈರಸ್ ಅಂತೇಳಿ ಬರ್ತದಂತೇಳಿ ಒಂದು ಸುದ್ದಿ ಆಗಿತ್ತು. ಯಾಕಂದ್ರೆ ಪಕ್ಕದ ಕೇರಳ ರಾಜ್ಯದಲ್ಲಿ ನಮ್ಮಲ್ಲಿ ಈ ಕಾಯಿಲೆ ಬಂದಿರುವಂತದ್ದು, ಇದರಿಂದ ಸಮಸ್ಯೆ ಆಗಿದೆ, ಜನರು ತೀರ್ಕೊಂಡಿದ್ದಾರೆ ಅಂತೇಳಿ, ಮತ್ತು ತುಂಬಾ ಡೇಂಜರಸ್ ಕಾಯಿಲೆ ಅಂತೇಳಿ, ಇದು ಒಬ್ರಿಗೆ ಬಂದ್ರೆ ಅವರಲ್ಲಿ ರಕ್ತಸ್ರಾವ ಆಗುವಂತದ್ದು ಮತ್ತು ಸಾಯುವಂತ ರೇಟ್ ಏನಿದೆ ಆಲ್ಮೋಸ್ಟ್ ಲೀಥಲ್ ಅಂತೇಳಿ, ಅಂದ್ರೆ 100% ಸಾವು ಅಂತೇಳಿ ಹೇಳುವಂತದ್ದು ಏನಿದೆ ಅದು ಸುದ್ದಿಯಲ್ಲಿತ್ತು. ಆವಾಗ ನಮ್ಮಲ್ಲಿ ಏನಾಗಿತ್ತಂದ್ರೆ ಜನರು ಈ ಕರೆಂಟ್ ಶಾಕ್ ಹೊಡೆದು ಬಾವಲಿ ಬಿದ್ದು ಸತ್ತರೆ ಅಥವಾ ಅದು ಸಹಜವಾಗಿ ಸತ್ರು ಕೂಡ ಬಂದು ರಿಪೋರ್ಟ್ ಆಗೋದು, ನಮ್ಮನೆ ಹತ್ರ ಬಾವಲಿ ಬಿದ್ದು ಸತ್ತಿದೆ, ಕಾಗೆ ಬಿದ್ದು ಸತ್ತಿದೆ, ಹಾಗೆ ರಿಪೋರ್ಟ್ ಮಾಡುವಂತದ್ದು ಏನಿದೆ ಅದನ್ನ ಮಾಡ್ತಾ ಇದ್ರು. ಆದರೆ ನಮ್ಮಲ್ಲಿ ಅಂತ ಸಂದರ್ಭದಲ್ಲಿ ಹೀಗೆ ಸಾವು ಆದಾಗ ನಾವು ಹೋಗಿ ಅಲ್ಲಿ ಪರಿಶೀಲಿಸುವಂತದ್ದೇನಿದೆ, ಬೈ ಆಕ್ಸಿಡೆಂಟ್ ಸತ್ತಿದೆಯಾ ಅಥವಾ ಅದಕ್ಕೇನಾದ್ರೂ ನೋವಾಗಿ ಪೆಟ್ಟಾಗಿ ಅದು ಸತ್ತಿದೆಯಾ ಅಥವಾ ವಿಷದಿಂದಾಗಿ ಸತ್ತಿದೆ ಅಂತೇಳಿ ನೋಡುವಂತದ್ದು, ಮತ್ತು ಜನರಿಗೆ ನಾವು ತಿಳುವಳಿಕೆ ನೀಡುವಂತದ್ದೇನಿದೆ ಅದನ್ನ ಮಾಡಿದ್ದೇವೆ. ಆದರೆ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಈ ಪಕ್ಷಿಗಳಿಂದ ಬರುವಂತಹ ಕಾಯಿಲೆಗಳಲ್ಲಿ H5N1 ಅಂತೇಳಿ ಹೇಳ್ತೇವೆ, ಅಂದ್ರೆ ಹೆಚ್ಚಾಗಿ ಈ ಪೌಲ್ಟ್ರಿ ಅಲ್ಲಿ ಇರುವಂತದ್ದು, ಕೋಳಿ ಸಾಕಣೆ ಕೇಂದ್ರಗಳಲ್ಲಿರುವಂತಹ ಕೋಳಿಗಳಲ್ಲಿ ಈ ವೈರಸ್ ಬರುವಂತಹ ಸಾಧ್ಯತೆ ಇರ್ತದೆ. ಅಂತದನ್ನು ಕೂಡ ನಾವು ಸ್ಯಾಂಪಲ್ ಅನ್ನ ತೆಗೆದು ಟೆಸ್ಟ್ ಮಾಡುವಂತದ್ದೇನಿದೆ ಅದನ್ನ ಮಾಡ್ತೇವೆ.
3: ಅದನ್ನೇ ಹಕ್ಕಿ ಜ್ವರ ಅಂತ ಹೇಳುದಲ್ಲ,
4: ಹಕ್ಕಿ ಜ್ವರ ಅಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಯಾವುದೇ ಪ್ರಕರಣ ಇದುವರೆಗೆ
3: ದಾಖಲಾಗಿಲ್ಲ,
4: ಮತ್ತು ಜನರಿಗೂ ಕೂಡ ಅವೇರ್ನೆಸ್ ಇದೆ. ನಾವು ಏನ್ ಮಾಡ್ತೇವೆ ಅಂದ್ರೆ ಹೆಚ್ಚಾಗಿ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಏನು ಈ ಕೋಳಿ ಸಾಕಣೆಯನ್ನ ಮಾಡ್ತಾರೆ ಅವರಿಗೆ ನಾವು ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿರ್ತೇವೆ, ಅದು ಆರೋಗ್ಯ ಇಲಾಖೆಯಿಂದ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಕೊಟ್ಟಿರ್ತೇವೆ. ಏನಂದ್ರೆ ಅಸಹಜ ಈ ಪಕ್ಷಿಗಳ ಸಾವುಗಳಾದ್ರೆ ಅದು ನಮ್ಗೆ ಹೇಳಬೇಕು, ಮತ್ತು ಅಂತ ಸಾವುಗಳಾದ ಪಕ್ಷಿಗಳನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು, ಅಂದ್ರೆ ಕಂಡು ಕಂಡಲ್ಲಿ ಎಸೆಯುವಂತಿಲ್ಲ, ಅದನ್ನ ಹೂತಾಕ್ಬೇಕು, ಇದನ್ನೆಲ್ಲ ನಾವು ಅವರಿಗೆ ಹೇಳ್ತೇವೆ. ಹಾಗಾಗಿ ಮತ್ತು ಅಂತ ಪ್ರದೇಶಗಳಲ್ಲಿ ಎಲ್ಲಾದರೂ ಜ್ವರ ಪ್ರಕರಣ ಇದ್ರೆ ಅದನ್ನ ನೋಡುವಂತದ್ದು ಕೂಡ ಮಾಡ್ತೇವೆ, ಮತ್ತು ಅಲ್ಲಿ ಜನರಿಗೆ ತಿಳುವಳಿಕೆ ನೀಡುವಂತದ್ದೇನಿದೆ ಮಾಧ್ಯಮಗಳ ಮೂಲಕ, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಅದನ್ನು ಕೂಡ ನಾವು ಕೊಡ್ತೇವೆ. ಆದರೆ ಸದ್ಯಕ್ಕೆ ಈ ಹಕ್ಕಿ ಜ್ವರ ಆಗ್ಲಿ ಪ್ರಾಣಿಗಳಿಂದ ಬರುವಂತ ಬೇರೆ ಕಾಯಿಲೆ ಆಗಲಿ ನಮ್ಮಲ್ಲಿ ಯಾವುದು ಕಾಣಿಸ್ಕೊಂಡಿಲ್ಲ. ಆದರೆ ಒಂದೇನಂದ್ರೆ ನಾವು ನಮ್ಮ ಪಕ್ಕದ ಜಿಲ್ಲೆಗಳಾದ ಉತ್ತರ ಕನ್ನಡ ಇರಬಹುದು, ಹಾಗೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ಇಲ್ಲಿ ಈ ಮಂಗನ ಕಾಯಿಲೆ ಪ್ರಕರಣ ಏನಿದೆ ಅದು ಕಂಡುಕೊಂಡಿದ್ದೇವೆ. ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತೇಳಿ ಇದು ಮುಖ್ಯವಾಗಿ ಮಂಗಗಳಲ್ಲಿ ಏನಾಗ್ತದೆ ಅಂದ್ರೆ ಅದು ಸೋಂಕಿತಗೊಂಡಿರ್ತದೆ, ಅದಕ್ಕೆ ಕಚ್ಚಿದಂತ ಈ ಉಣ್ಣೆ ಏನಿದೆ ಒಣಗಂತಳಿಯನ್ನು ನಾವು ಕರಿತೇವೆ ಟಿಕ್ಸ್, ಇದು ಬಂದು ಈ ಫಾರೆಸ್ಟ್ಗೆ ಹೋಗುವಂತ ಕಾಡಿನಲ್ಲಿ ಮತ್ತು ಸೌದೆ ತರ್ಲಿಕ್ಕೆ ಹೋಗುವವರು, ದರ್ಲೆ ತರ್ಲಿಕ್ಕೆ ಹೋಗೋರು ಮತ್ತು ಫಾರೆಸ್ಟ್ ನಲ್ಲಿ ಕೆಲಸ ಮಾಡುವಂತವರು ಮತ್ತು ಆಕಸ್ಮಿಕವಾಗಿ ಎಲ್ಲಾದರೂ ಈ ಉಣ್ಣೆಯ ಕಾಂಟ್ಯಾಕ್ಟ್ ಗೆ ಬಂದಿದ್ದಿದ್ರೆ ಅಂತ ಸಂದರ್ಭದಲ್ಲಿ ಸೋಂಕು ಉಂಟಾಗ್ತದೆ ಮತ್ತು ಅಂತವರಲ್ಲಿ ಜ್ವರ ಕಾಣಿಸ್ಕೊಳ್ತದೆ. ಆದರೆ ಕಳೆದ ವರ್ಷದಲ್ಲಿ ನಮ್ಮಲ್ಲಿ ನಾವು ನಮ್ಮ ಇಲ್ಲೇ ಪಕ್ಕದಲ್ಲಿ ಹಟ್ಟಿ ಅಂಗಡಿ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ KFD ಪ್ರಕರಣವನ್ನ ನಾವು ನೋಡಿದ್ದೇವೆ. ಅದು ಬಿಟ್ರೆ ನಮ್ಮಲ್ಲಿ ಈ ವರ್ಷದಲ್ಲಿ ಕಳೆದ ವರ್ಷದಲ್ಲಿ ಯಾವುದೇ ಪ್ರಕರಣ ನಮ್ಮಲ್ಲಿ ಇಲ್ಲ. ಇದನ್ನ ನಾವು ಹೇಗೆ ಕಂಡು ಹುಡುಕ್ತೇವೆ ಅಂದ್ರೆ, ಒಂದು ಮನುಷ್ಯನಲ್ಲಿ ಜ್ವರ ಬಂದಾಗ ಅವನಿಗೆ ಜ್ವರದ ಅವನ ಆ ವ್ಯಕ್ತಿಯ ರಕ್ತದ ಮಾದರಿಯನ್ನ ತೆಗೆದು ಈ KFD ಇನ್ಫೆಕ್ಷನ್ ಆಗಿದೆಯಾ ವೈರಸ್ ಅಂತೇಳಿ ನೋಡುವಂತದ್ದು ಇದನ್ನ ಮಾಡ್ತೇವೆ. ಇದಲ್ಲದೆ ನಾವು ಈ ಒಣಗು ಏನಿದೆ ಅದರ ಒಂದು ಸ್ಯಾಂಪಲ್ ಅನ್ನು ಕೂಡ ತೆಗಿತೇವೆ ನಾವು. ಈ ಒಣಗನ್ನ ಹೊಟ್ಟೆ ಹಾಕಿ ಅದಕ್ಕೆ ಒಂದು ಸ್ಟಡಿ ಮಾಡ್ತೇವೆ ನಾವು, ಎಂಟಮಾಲಜಿಸ್ಟ್ ಅಂತ ಹೇಳಿದ್ದಾರೆ, ಅದನ್ನ ಕಲೆಕ್ಟ್ ಮಾಡಿ ಅವುಗಳಲ್ಲೂ ಕೂಡ ಸೋಂಕು ಉಂಟಾಗಿದೆ ಅಂತೇಳಿ ನೋಡುವಂತದ್ದು ಏನಿದೆ ಇದನ್ನ ಮಾಡ್ತೇವೆ ನಾವು.
3: ಹಾಗಾಗಿ ಇಲ್ಲೊಂದು ಡೌಟ್ ಬರ್ತದೆ ಸರ್, ಈಗ ನಿಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ಗೂ ಅಥವಾ ಗವರ್ಮೆಂಟ್ ಆಸ್ಪತ್ರೆಗೂ ಬಂದ್ರೆ ನಿಮ್ಗೆ ಗೊತ್ತಾಗ್ತದೆ ಅಂದ್ರೆ ಈ ಕಾರಣಕ್ಕೆ ಬಂದಿಪ್ಕು ಸಾಕಂತ, ಅವರು ಪ್ರೈವೇಟ್ ಅವ್ರಿಗೆ ಬೇಕಾಗಿರೋ ಡಾಕ್ಟರ್ಸ್ ಹತ್ರ ಹೋದ್ರೆ ನಿಮ್ಗೆ ಈ ಪ್ರಕರಣಗಳು ಗೊತ್ತಾಗ್ತ?
4: ಈಗ ಮುಖ್ಯವಾಗಿ ಪ್ರೈವೇಟ್ ನಲ್ಲಿ ಇರುವಂತ ವೈದ್ಯರು ಯಾರಿದ್ದಾರೆ ಅವರೆಲ್ಲ ನುರಿತ ವೈದ್ಯರಿದ್ದಾರೆ, ಮತ್ತು ಸರ್ಕಾರದಿಂದ ಕೆಲವೊಂದು ಕಾಯಿಲೆಗಳ ಬಗ್ಗೆ ಆಗಾಗ ನಮ್ಗೆ SOP ಅಂತೇಳಿ ಕಳಿಸ್ತಾರೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತೇಳಿ ಏನಿದೆ ಅದನ್ನ ಬರ್ತದೆ, ಮತ್ತು ಮಾಹಿತಿಯನ್ನ ಹಂಚಿಕೊಳ್ಳುವಂತದ್ದು ಏನಿದೆ ಅದನ್ನ ಮಾಡ್ತಾರೆ. ಇದನ್ನ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತೇಳಿದೆ, ಅದರಡಿಯಲ್ಲಿ ನಾವು ಎಲ್ಲಾ ಖಾಸಗಿ ಯಾರು ವೈದ್ಯಕೀಯ ಸಂಸ್ಥೆಗಳಿದೆ ಅವರಿಗೆ ಮಾಹಿತಿಯನ್ನ ಕೊಡುವಂತದ್ದು ಏನಿದೆ ಅದನ್ನ ಮಾಡ್ತೇವೆ, ಮತ್ತು ಅವರಲ್ಲೂ ಕೂಡ ಕೆಲವೊಂದು ನೋಡಲ್ ಆಸ್ಪತ್ರೆಗಳಿವೆ ಅಲ್ಲಿಯೂ ಕೂಡ ನಾವು ಅವರಲ್ಲಿ ಈ ರಕ್ತದ ಮಾದರಿ ಏನಿದೆ ಅದನ್ನ ರಿಪೋರ್ಟ್ ಮಾಡಲಿಕ್ಕೆ ಹೇಳ್ತೇವೆ. ಅವರು ಸ್ಯಾಂಪಲ್ ಗಳನ್ನ ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸ್ ನಲ್ಲಿ ಇರುವಂತ ಲ್ಯಾಬ್ ಏನಿದೆ ಅಲ್ಲಿಗೆ ಕಳಿಸ್ತಾರೆ, ಅಲ್ಲಿ ನಾವು ಅದನ್ನ ಪರೀಕ್ಷಿಸಿ ಅದರ ಒಂದು ರಿಸಲ್ಟ್ ಅನ್ನ ಕೊಡ್ತೇವೆ. ಇದರಿಂದಾಗಿ ಏನಾಗ್ತದೆ ಅಂದ್ರೆ ಗವರ್ಮೆಂಟ್ ಮತ್ತು ಪ್ರೈವೇಟ್ ಇವರಿಬ್ರು ಕೂಡ ಅವರ ಲ್ಯಾಬ್ ನಿಂದ ಮಾದರಿಯನ್ನು ಕಳಿಸಿದ್ರೆ ನಾವು ಟೆಸ್ಟ್ ಮಾಡಿ ರಿಸಲ್ಟ್ ಅನ್ನ ಉಚಿತವಾಗಿ ಕೊಡುವಂತದ್ದೇನಿದೆ ಆ ವ್ಯವಸ್ಥೆ ಕೂಡ ಇದೆ. ಇದು ಅವರೆಲ್ಲರಿಗೆ ಗೊತ್ತೇ ಇದೆ. ಮುಖ್ಯವಾಗಿ ಈ ಕಾಡಂಚಿನಲ್ಲಿರುವಂತ ಈ ಕ್ಲಿನಿಕ್ ಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಅವರಿಗೆ ನಾವು ಭೇಟಿ ಕೊಡುವಂತದ್ದು ಅವರಿಗೆ ಹೇಳುವಂತದ್ದು, ಮತ್ತು ಎಲ್ಲಾ ಈ ಸಾಂಕ್ರಾಮಿಕ ಕಾಯಿಲೆಗಳು ಹೆಚ್ಚಿನವು ನೋಟಿಫೈಯಬಲ್ ಇದೆ ಅದನ್ನ ತಿಳಿಸಲೇಬೇಕು ಕಡ್ಡಾಯವಾಗಿ, ಅವರು ಇಲಾಖೆಗಳಿಗೆ ಆರೋಗ್ಯ ಇಲಾಖೆಗೆ ತಿಳಿಸಲೇಬೇಕು ಅದನ್ನ ತಿಳಿಸ್ತಾರೆ. ಇದರಿಂದಾಗಿ ನಮ್ಗೂ ಅವರಿಗೂ ಹೊಂದಾಣಿಕೆಯಿಂದ ನಾವು ಕೆಲಸವನ್ನ ಮಾಡ್ತೇವೆ.
3: ಈಗ ಇನ್ನೊಂದು ವಿಷಯ ಗೊತ್ತಾಯ್ತು ಏನಂದ್ರೆ, ನಮ್ಮಲ್ಲಿ ತುಂಬಾ ಧಾರಾಕಾರ ಮಳೆ ಕಂಟಿನ್ಯೂಸ್ ಆಗಿ ಬಂದ್ರೆ ಈ ತರ ಈ ಸಾಂಕ್ರಾಮಿಕ ಕಾಯಿಲೆಗಳು ಸ್ವಲ್ಪ ಕಡಿಮೆನೆ ಇರುತ್ತೆ. ಈ ಇಂಟರ್ಮಿಟೆಂಟ್ ರೈನ್ ಅಂದ್ರೆ ಮಧ್ಯೆ ಬಿಟ್ಟು ಒಪ್ಪೋದು, ಒಂದ್ಸಲ ಮಳೆ ಒಂದ್ಸಲ ಬಿಸಿಲು, ಹಿಂಗಿದ್ದಾಗ ಈ ಕಾಯಿಲೆಗಳು ಹರಡುವಿಕೆ ಜಾಸ್ತಿ ಅಥವಾ ಈ ಉತ್ಪನ್ನಗಳು ಜಾಸ್ತಿ, ಈ ಜ್ವರ ಬರುವಂತದ್ದಂತದ್ಕೀಗ ಮಲೇರಿಯಾ ಚಿಕನ್ಗುನಿಯಾ ಯಾವ್ದೇ ಇರ್ಬೋದು, ಅದು ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ?
4: ಮುಖ್ಯವಾಗಿ ತಾವು ಏನ್ ಕೇಳ್ತಾ ಇದ್ದೀರಿ, ಈಗ ಇದು ಸೀಸನಲ್ ಡಿಸೀಸ್ ಅಂತೇಳಿ ಹೇಳ್ತೇವೆ ನಾವು. ಆದರೂ ಈ ವರ್ಷದಲ್ಲಿ ನಮ್ಮಲ್ಲಿ ಮಳೆ ಏನು ಶುರು ಆಯ್ತು, ಮಧ್ಯದಲ್ಲಿ ಕೈ ಕೊಡ್ತು, ಮಧ್ಯದಲ್ಲಿ ಮಳೆ ಇಲ್ಲ ಇತ್ತು, ಅವಾಗ ಏನಾಗ್ತದೆ ಅಂದ್ರೆ ಮಳೆ ಮತ್ತು ಕಾಯಿಲೆಗಳು ಮತ್ತು ಮಳೆ ಬಿಡುವಂತದ್ದು ಇದು ಹೊಂದಿಕೊಂಡಿರ್ತದೆ. ಯಾವಾಗ್ಲೇ ಆಗ್ಲಿ ಮಳೆ ಏನಿದೆ ಅದು ಬರ್ತಾ ಇದ್ದು ಮಧ್ಯದಲ್ಲಿ ನಿಂತು ಹೋದ್ರೆ ಅವಾಗ ಏನಾಗ್ತದೆ ಅಂದ್ರೆ ಸೊಳ್ಳೆಗಳು ಆರಾಮದಲ್ಲಿ ಬಂದು ಕೂತು ಮೊಟ್ಟೆ ಇಟ್ಟು ಸೊಳ್ಳೆ ಸಂತಾನೋತ್ಪತ್ತಿಯನ್ನಾಗಿ ದೊಡ್ಡ ಸೊಳ್ಳೆ ಆಗ್ಲಿಕ್ಕೆ ಅವಕಾಶ ಸಿಗ್ತದೆ. ಅದೇ ಕಂಟಿನ್ಯೂಸ್ ಮಳೆ ಆಗ್ತಾ ಇದ್ರೆ ಆ ಮೇಲ್ಮೈ ಏನಿದೆ ಡಿಸ್ಟರ್ಬ್ ಆಗ್ತಾ ಇದ್ದಾಗೆ ಅದು ಏನಾಗ್ತದೆ ಅಂದ್ರೆ ಅಲ್ಲಿ ಸೊಳ್ಳೆ ಕೂತ್ಕೊಳ್ಳಿಕ್ ಆಗುದಿಲ್ಲ. ಇದರ ಬಗ್ಗೆ ನಾನು ಒಂದು ಉದಾಹರಣೆಯನ್ನ ಹೇಳ್ತೇನೆ, ಅದು ಏನಂತ ಹೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿದಾಗ ಆ ವ್ಯಾಪ್ತಿಯಲ್ಲಿ ಏನಾಗಿತ್ತಂದ್ರೆ ಆ ಡ್ಯಾಮ್ ಏರಿಯಾ ಏನಿದೆ ಅಲ್ಲಿ ಸಿಕ್ಕಾಪಟ್ಟೆ ಮಲೇರಿಯಾ ಪ್ರಕರಣಗಳು ಕಂಡು ಬಂದು, ಆವಾಗ ಅವರಿಗೆ ಇದನ್ನ ಕಂಟ್ರೋಲ್ ಮಾಡೋದು ಹೇಗಂತೇಳಿ ಅವರೇ ಆಲೋಚನೆ ಮಾಡಿದ್ರು. ಆವಾಗ ಅವ್ರು ಏನ್ ಮಾಡ್ತಾ ಇದ್ರ ಅಂದ್ರೆ ಈ ಚನಲ್ಗಳಲ್ಲಿ ಹೋಗುವಂತ ನೀರೇನಿದೆ ಅದರ ಮಟ್ಟವನ್ನ ಏರಿಸುವುದು ತಗ್ಗಿಸುವುದು ಅದನ್ನ ಆವಾಗಲೇ ಟೆಕ್ನಾಲಜಿ ಮಾಡಿ ಇಟ್ಟಿದ್ರು. ಇದು ಮುಖ್ಯವಾಗಿ ಕಾರಣ ಏನಂದ್ರೆ ಮಲೇರಿಯಾವನ್ನ ನಿಲ್ಲಿಸ್ಲಿಕ್ಕೆ, ಈ ನೀರಿನ ಮಟ್ಟವನ್ನ ಮೇಲೆ ಕೆಳಗೆ ಮಾಡೋದ್ರಿಂದ ಸೊಳ್ಳೆಗೆ ರೆಸ್ಟಿಂಗ್ ಟೈಮ್ ಏನಿದೆ ಅದು ಸಿಗುವುದಿಲ್ಲ, ಮತ್ತು ಅದು ಅಲ್ಲಿ ಕೂತ್ಕೊಳ್ಳಿಕ್ ಆಗುದಿಲ್ಲ, ಮತ್ತು ಮೊಟ್ಟೆ ಇಡುವುದಿಲ್ಲ, ಮತ್ತು ನೀರು ಹರಿದು ಹೋಗ್ತದೆ. ಇದರಿಂದಾಗಿ ಅವರು ಆ ಇದನ್ನ ಟೆಕ್ನಾಲಜಿಯನ್ನ ಆವಾಗ್ಲೇ ತಂದಿದ್ರು. ಇಲ್ಲಿ ನಮ್ಮಲ್ಲೂ ಕೂಡ ನಾವು ಹಾಗೆ ಹೇಳ್ತೇವೆ, ಯಾರೇ ಆಗ್ಲಿ ತಮ್ಮ ವ್ಯಾಪ್ತಿಯಲ್ಲಿ ತಮ್ಮ ಮನೆ ಇರ್ಬೋದು ಕಚೇರಿ ಇರ್ಬೋದು ಅಥವಾ ಪರಿಸರದಲ್ಲಿ ಎಲ್ಲಾದ್ರೂ ಕೂಡ ಒಂದು ವಾರ ಅಥವಾ 5 ದಿನಕ್ಕಿಂತ ಜಾಸ್ತಿ ನೀರು ನಿಂತಿದ್ದಿದ್ರೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ ಅಂತೇಳಿ. ಈಗ ಏನಾಗ್ತದಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ರೆ ಅವಾಗ ನೀರಿನ ಮೇಲ್ಮೈ ಏನಿದೆ ಅದು ಡಿಸ್ಟರ್ಬ್ ಆಗ್ತಾ ಹೋದಾಗೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತೇವೆ ಕನಿಷ್ಠ ವಾರಕ್ಕೆ ಒಮ್ಮೆ ಆದರೂ ತಮ್ಮ ಪರಿಸರದಲ್ಲಿ ನೀರೆಲ್ಲ ನಿಲ್ತದೆ ಅದನ್ನ ಕೌಚಿ ಹಾಕಿ ನೀರು ನಿಲ್ಲಿದಾಗೆ ನೋಡ್ಕೊಳ್ಳಿ ಅಂತೇಳಿ ನಾವು ಹೇಳ್ತೇವೆ.
3: ನೀವಿಷ್ಟು ಹೇಳ್ರಲ್ಲ, ಇದ್ರಲ್ಲಿ ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಜಾಸ್ತಿ ಇರುವಂತ ಕಾಯಿಲೆ ಅಥವಾ ನಮ್ಮನ್ನೆಲ್ಲ ತುಂಬಾ ಚಿಂತೆಗೀಡ್ ಮಾಡ್ತಾ ಇರುವಂತಹ, ನಾವ್ ಇದಕ್ಕೊಂದು ಕಂಟ್ರೋಲ್ ತಗೋ ಮೆಜರ್ ಮಾಡ್ಲೇಬೇಕು ಅಂತ ಹೇಳುವಂತ ಕಾಯಿಲೆ ಯಾವ್ದು?
4: ಈಗ ಮುಖ್ಯವಾಗಿ ಈ ಪ್ರಾಣಿಗಳಿಂದ ಬರುವಂತ ಪ್ರಾಣಿ ಪಕ್ಷಿಗಳಿಂದ ಬರುವಂತ ಕಾಯಿಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ಇವತ್ತಿನ ದಿವಸ ನಾನು ಅಂತ ಕೇಳಿದ್ರೆ ನಿಮ್ಮ ಕನ್ಸರ್ನ್ ಏನಂತೇಳಿ ಕೇಳಿದ್ರೆ ನಮ್ಮಲ್ಲಿ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಡ ಮತ್ತು ಆಲೂರು ವ್ಯಾಪ್ತಿಯಲ್ಲಿ ಹಂದಿಗಳು ಸಾಯ್ತಾ ಇದೆ, ಕಾಡಂದಿಗಳು ಸಾಯ್ತಾ ಇದೆ. ಆಯ್ತಾ, ಇಲ್ಲಿ ನಮ್ಗೆ ಕಾಡಂದಿ ಸಾಯ್ಲಿಕ್ಕೆ ಕಾಡಂದಿಯಲ್ಲಿ ಏನೋ ಒಂದು ಕಾಯಿಲೆ ಇರಬೇಕು, ಹಾಗಾಗಿ ನಮ್ಗೆ ಅದು ಅದು ಸಾಯ್ತಾ ಇದೆ ಅಂತೇಳಿ ನಮ್ಮ ಅಭಿಪ್ರಾಯ ಇದೆ, ಸದ್ಯದ ಅಭಿಪ್ರಾಯ. ಆದರೆ ಅದಕ್ಕೆ ನಿರ್ದಿಷ್ಟವಾದ ಅಭಿಪ್ರಾಯವನ್ನು ಕೊಡಬೇಕಾದ್ರೆ ಆ ಸತ್ತ ಪ್ರಾಣಿ ಏನಿದೆ ಅದರ ಒಂದು ದೇಹದಲ್ಲಿ ನಾವು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ಮತ್ತು ಅದರ ರಕ್ತದ ಮಾದರಿ ಏನಿದೆ ಅದನ್ನ ಪರೀಕ್ಷೆಗೆ ಒಳಪಡಿಸಿ ಅದನ್ನ ಪಶುಸಂಗೋಪನಾ ಇಲಾಖೆಯಿಂದ ಮಾಡ್ತಾರೆ. ಅವರು ಮಾಡಿ ಅದರದೇ ಒಂದು ನಿರ್ದಿಷ್ಟವಾದ ಯಾವುದೇ ಒಂದು ಕಾಯಿಲೆ ಅಂತೇಳಿ ಏನಿದೆ ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಆದರೆ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಕೊಳೆತ ಪರಿಸ್ಥಿತಿಯಲ್ಲಿ ಸಿಗ್ತಾ ಇರೋದ್ರಿಂದಾಗಿ ಅದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗ್ತಿಲ್ಲ. ಇದು ಸದ್ಯದ ಕನ್ಸರ್ನ್ ಇರುವಂತದ್ದು. ಹಾಗಾಗಿ ನಾವು ಜನರಿಗೆ ಏನ್ ಹೇಳ್ತಾ ಇದ್ದೇವೆ ಅಂದ್ರೆ ನಿಮ್ಮ ವ್ಯಾಪ್ತಿಯಲ್ಲಿ ಎಲ್ಲೇ ಆಗ್ಲಿ ನೀವು ಯಾವುದೇ ಪ್ರಾಣಿ ಇರ್ಬೋದು ಅಸಹಜವಾಗಿ ಸಾಯ್ತಾ ಇದ್ರೆ, ಅದು ಈಗ ಹಂದಿ ಸಾಯ್ತಾ ಇದೆ, ಆ ಸತ್ತ ಕೂಡಲೇ ನಮ್ಗೆ ವರದಿಯನ್ನ ಮಾಡಿ. ಅದು ನಮ್ಗೆ ಆರೋಗ್ಯ ಇಲಾಖೆ ಅಂತೇಳಿ ಅಲ್ಲ, ಫಾರೆಸ್ಟ್ ಇಲಾಖೆಗೆ ಮಾಡಬಹುದು, ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಮಾಡಬಹುದು, ಹಾಗೆ ಪಶುಸಂಗೋಪನಾ ಇಲಾಖೆಯವರಿಗೆ ಮಾಡಬಹುದು. ನಿಮ್ಮ ಆರೋಗ್ಯ ಇಲಾಖೆ ಅಂದ್ರೆ ಆಶಾ ಕಾರ್ಯಕರ್ತ ಇರ್ಬೋದು ಅಥವಾ ನಮ್ಮ ಯಾರು ಕ್ಷೇತ್ರ ಭೇಟಿ ಮಾಡುವಂತ ಸಿಸ್ಟರ್ಗಳು ಯಾರು ಇರ್ತಾರೆ ಅವರಿಗೆ ತಾವುಗಳು ಹೇಳಿದ್ರೆ ಅವರು ಸುದ್ದಿಯನ್ನು ಮುಟ್ಟಿಸ್ತಾರೆ ಮತ್ತು ಸೂಕ್ತ ವ್ಯವಸ್ಥೆ ಏನಿದೆ ಅದನ್ನ ನಾವು ಮಾಡ್ತೇವೆ. ಸದ್ಯದ ಪರಿಸ್ಥಿತಿಯಲ್ಲಿ ಇದಿರುವಂತದ್ದು. ಆದರೆ ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ಕನ್ಸರ್ನ್ ಈಗ ಸದ್ಯದಲ್ಲಿ ಇದಾದ್ರೆ ಲಾಂಗ್ ಟೈಮ್ ನಲ್ಲಿ ನಮ್ಮಲ್ಲಿ ಇರುವಂತದ್ದು ಏನಂದ್ರೆ ಹಾವು ಕಚ್ಚಿದ ಪ್ರಕರಣಗಳು ಏನಿದೆ ಅದು ಮುಖ್ಯವಾಗಿ ನಮ್ಮಲ್ಲಿ ಹಾವು ಕಚ್ಚಿ ಸಾಯುವಂತದ್ದೇನಿದೆ ಅದು ಕೂಡ ಆಗ್ತಾ ಇದೆ. ಕಳೆದ ಒಂದು ತಿಂಗಳಲ್ಲಿ ಕಳೆದ 3 ತಿಂಗಳಲ್ಲಿ ನಮ್ಮಲ್ಲಿ ಇಬ್ಬರು ವ್ಯಕ್ತಿಗಳು ಸಾವು ಉಂಟಾಗಿದೆ. ಅದು ಮುಖ್ಯವಾಗಿ ಕೆರಾಡಿ ವ್ಯಾಪ್ತಿಯಲ್ಲಿ ಒಂದಾಗಿದೆ. ಏನಾಗ್ತದಂದ್ರೆ ಜನರಿಗೆ ತಮಗೆ ಕಚ್ಚಿದ ಹಾವು ಯಾವ್ದಂತೇಳಿ ಸರಿಯಾಗಿ ಗುರುತಿಸ್ಲಿಕ್ಕೆ ಆಗುದಿಲ್ಲ ಮತ್ತು ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂದ್ರೆ ಹಾವು ಕಚ್ಚಿದ ತಕ್ಷಣ ಭಯಭೀತರಾಗ್ತಾರೆ. ವಿಷದ ಹಾವ ಅಥವಾ ಅದು ವಿಷವಲ್ಲದ ಹಾವು ಅಂತೇಳಿ ನೋಡುವುದಿಲ್ಲ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಸಾಯಿಸುವುದು ಮಾಡ್ತಾರೆ. ಇದರಿಂದ ಏನಾಗ್ತದಂದ್ರೆ ನಮ್ಗೆ ಹಾವನ್ನು ಗುರುತಿಸ್ಲಿಕ್ಕೆ ಆಗುದಿಲ್ಲ. ಇದಲ್ಲದೆ ಇನ್ನೊಂದು ಏನಂದ್ರೆ ಅವರಿಗೆ ತಿಳಿವಳಿಕೆ ಇರುವಂತ ಯಾವುದೋ ಒಬ್ಬ ಲೋಕಲ್ ಹೀಲರ್ ಅಂತೇಳಿ ಇರ್ತಾನೆ, ಹಾವುಗೆ ಔಷಧಿ ಕೊಡುವಂತ ಲೋಕಲ್ ಯಾರು ಇರ್ತಾರೆ ಅವ್ರ ಹತ್ರ ಹೋಗ್ತಾರೆ. ಇದರಿಂದಾಗಿ ಏನಾಗ್ತದೆ ಅಂದ್ರೆ ಸಮಸ್ಯೆಗಳಾಗ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಹಾವು ಕಚ್ಚಿದ ಪ್ರಕರಣಗಳು ಜಾಸ್ತಿ ರಿಪೋರ್ಟ್ ಆಗ್ತಾ ಇದೆ. ಒಂದು ಹಾವು ಕಚ್ಚಿದ್ದು ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ರಿಪೋರ್ಟ್ ಆಗುವಂತದ್ದು ಕೂಡ ಜಾಸ್ತಿ ಆಗಿದೆ. ಯಾಕಂದ್ರೆ ಸಾವಿನ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ. ಕುಂದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಆಲ್ಮೋಸ್ಟ್ 99% ಡೆತ್ ಆಗುದಿಲ್ಲ ಅಂತೇಳಿ ಹೇಳ್ಬೋದು. ಅಲ್ಲಿ ಯಾರು ಚಿಕಿತ್ಸೆಗೆ ಬಂದಿರ್ತಾರೆ ಅವರಿಗೆ ಸಾವು ಆಗುದಿಲ್ಲ ಅಂತೇಳಿ. ಯಾಕಂತೇಳಿ ಹೇಳಿದ್ರೆ ಅಲ್ಲಿ ನಮ್ಗೆ ಬೇಕಾಗುವಂತ ಈ ಆಂಟಿ ಸ್ನೇಕ್ ವೇನಮ್ ಅಂತೇಳಿ ಏನಿದೆ ಅದು ಎಷ್ಟು ಬೇಕಾದ್ರೂ ನಮ್ಮ ಹತ್ರ ಸುಲಭವಾಗಿ ಸಿಗ್ತದೆ ಮತ್ತು ICUನಲ್ಲಿ ಹಾಕಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತದ್ದೇನಿದೆ ಅದನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ನಮ್ಮಲ್ಲಿ ಕೊರ್ಗಿ ಆಸ್ಪತ್ರೆ ವ್ಯಾಪ್ತಿಯಲ್ಲಿ ಒಬ್ಬರಿಗೆ ಹಾವು ಕಚ್ಚಿತ್ತು. ಅಲ್ಲಿಯೇ ಚಿಕಿತ್ಸೆಯನ್ನು ಶುರು ಮಾಡಿ ಅವರು ಶಿಫ್ಟ್ ಮಾಡಿದ್ರು, ಯಾಕಂದ್ರೆ ಮುಂದೆ ಅವರಿಗೆ ಸಮಸ್ಯೆ ಆಗ್ಬೋದಂತ ಶಿಫ್ಟ್ ಮಾಡಿದ್ರು. ಈಗ ಬೇರೆ ಬೇರೆ ಕಡೆ ಹಾವು ಕಚ್ಚಿದ ಪ್ರಕರಣಗಳು ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲೇ ಆಗ್ತಾ ಇದೆ. ಇದು ನಮ್ಮ ಕನ್ಸರ್ನ್ ಇರುವಂತದ್ದು. ಒಂದೇನಂದ್ರೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಜನರ ಹತ್ರ ಕೇಳ್ಕೊಳ್ತೇನೆ, ಅದು ಏನೇ ಕಚ್ಚಲಿ ಆಯ್ತಾ ಕೂಡಲೇ ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅದು ಏನಂತೇಳಿ ತಿಳ್ಕೊಳ್ಳಿ.
0: ಇದಕ್ಕಿಂತ ಮುಂಚೆ ನಾ ಒಂದ್ ಕೇಂದ್ರ ಈಗ ಹಾವು ಕಚ್ಚರ್ ಕೂಡ ಅದನ್ನ ಗೋಲ್ಡನ್ ಅವರ್ ಅಂತ ಹೇಳಿದ್ರು ಒಂದಿಷ್ಟು ಪೀರಿಯಡ್, ಆ ಟೈಮಲ್ಲಿ ಎಂತೆಲ್ಲ ಮಾಡುಕಾಗ?
4: ಮುಖ್ಯವಾಗಿ ಒಂದೇನಂದ್ರೆ ಎಂತ ಮಾಡುಕಾಗ ಅಂದ್ರೆ ಫಸ್ಟ್ ಹೆದರ್ಕೊಳ್ಳೋಕಾಗ ಆಯ್ತಾ, ಏನೂ ಆಗುದಿಲ್ಲ ಅಂತೇಳಿ ಆಯ್ತಾ. ಅದು ವಿಷ ಕಚ್ಚಿದ್ದ ಯಾಕಂತೇಳಿ ಹೇಳಿದ್ರೆ ನಾಗರ ಹಾವು ಕಚ್ಚಿದ್ರು ಕೂಡ ನಮ್ಗೆ ಏನಾಗುದಿಲ್ಲ ಅಂತೇಳಿ ಧೈರ್ಯದಲ್ಲಿ ಇರಬೇಕು. ಯಾಕಂತೇಳಿ ಹೇಳಿದ್ರೆ ಯಾವುದೇ ಹಾವು ಇದೆ ಅಥವಾ ಯಾವುದೇ ಪ್ರಾಣಿ ಅದು ಬೇಕಂತೇಳಿ ಬಂದು ಯಾರಿಗೂ ಕಚ್ಚುವುದಿಲ್ಲ, ಅದು ಅದರ ರಕ್ಷಣೆಗೋಸ್ಕರ ಕಚ್ಚುವಂಥದ್ದು. ಇದು ನಮಗೆ ಗೊತ್ತಿರಬೇಕು. ಮತ್ತು ಈ ಹಾವು ಕಚ್ಚಿದಾಗ ಪ್ರತಿ ಸಂದರ್ಭದಲ್ಲೂ ನಿಮಗೆ ಆ ವಿಷ ಏನಿದೆ ದೇಹವನ್ನ ಸೇರಿದೆ ಅಂತೇಳಿ ಹೇಳಲಿಕ್ಕೂ ಆಗುದಿಲ್ಲ. ನಾವು ಎಷ್ಟೋ ಪ್ರಕರಣಗಳನ್ನು ನೋಡಿದ್ದೇವೆ, ಹಾವು ಕಚ್ಚಿಯು ಏನಾಗದೆ ಇರುವುದನ್ನು ನಾವು ನೋಡಿದ್ದೇವೆ. ಉದಾಹರಣೆಗೆ ನನ್ನ ಅಮ್ಮನಿಗೆ ಕೂಡ ಮನೆಯಲ್ಲಿ ಈ ಕನ್ನಡಿ ಅಂತೇಳಿ ಹಾವೇನಿದೆ ಬಂದು ಕಚ್ಚಿತ್ತು, ಏನೂ ಆಗ್ಲಿಲ್ಲ. ನಾವು ಹಾವಿನ ಸಮೇತ ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಅವರು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ರು, ಏನೂ ಆಗ್ಲಿಲ್ಲ. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು, ಅದ ನಂತರ ಏನೂ ಇಲ್ಲ ಅಂತೇಳಿ ಹೇಳಿ ಕರ್ಕೊಂಡು ಬಂದಿದ್ದು ಕೂಡ ಆಗಿದೆ. ಆದರೆ ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಂತ ಹೇಳಿದ್ರೆ ಹಾವಿನ ಆ ವಿಷ ಏನಿದೆ ಅದು ಜೊಲ್ಲು, ಅದು ಕಚ್ಚಿದಾಗ ಮನುಷ್ಯನ ದೇಹವನ್ನ ಸೇರ್ಬೇಕು. ಒಂದ್ ವೇಳೆ ಸೇರ್ಲಿಲ್ಲ ಅಂತೇಳಿ ಇದ್ರೆ ಅವಾಗ ಏನೂ ಆಗುದಿಲ್ಲ. ಈ ಹಾವಿನ ವಿಷ ಏನಿದೆ ಅದು ಕಂಪ್ಲೀಟ್ ಆಗಿ ಪ್ರೋಟೀನ್ ಅಂತೇಳಿ ಹೇಳ್ತೇವೆ, ಅವನ ದೇಹದಲ್ಲಿ ಯಾವುದೇ ಗಾಯ ಇಲ್ಲ ಅಂತ ಹೇಳಿದ್ರೆ ಆವಿನ ವಿಷವನ್ನು ಕುಡಿದ್ರು ಕೂಡ ಅವನಿಗೆ ಏನಾಗುದಿಲ್ಲ, ಅದು ಜೀರ್ಣವಾಗಿ ಹೋಗ್ತದೆ, ಗಾಯ ಇರಬಾರ್ದು ಮಾತ್ರ. ಪ್ಯೂರ್ ಪ್ರೋಟೀನ್ ಅಂತೇಳಿ ಹೇಳ್ತೇವೆ ಅದು. ಆದ್ರೆ ಏನಾಗ್ತದೆ ಅಂದ್ರೆ ಇದು ನ್ಯೂರೋಟಾಕ್ಸಿಕ್ ಮತ್ತು ಹೆಮಟಾಟಾಕ್ಸಿಕ್ ಅಂತ ಹೇಳುತ್ತೇವೆ. ಇದರಿಂದಾಗಿ ನಮಗೆ ಸಮಸ್ಯೆಗಳೇನಿದೆ ಅದು ಆಗ್ತದೆ. ಇನ್ನು ಮುಖ್ಯವಾಗಿ ಹಾವಿನ ಬಗ್ಗೆ ನಾವು ಕೆಲವೊಂದು ತಿಳಿಬೇಕು, ಯಾವುದು ವಿಷಯಪೂರಿತ ಹಾವು ಯಾವುದು ವಿಷವಲ್ಲದ ಹಾವು ಅಂತೇಳಿ ನಾವು ತಿಳ್ಕೊಳ್ಬೇಕು. ಮುಖ್ಯವಾಗಿ ನಮ್ಮಲ್ಲಿ ಈ ತೌಡಪರ್ಯ ಅಂತೇಳಿ ಒಂದು ಹಾವಿದೆ, ಅದು ವಿಷವಲ್ಲದ ಹಾವು, ಸಾಮಾನ್ಯವಾಗಿ ನಮ್ಮಲ್ಲಿ ಎಲ್ಲ ಕಡೆಯಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಹಾಗೆ ಅನೇಕ ಹಾವುಗಳಿದೆ, ಇದನ್ನ ನಾವು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಮುಖ್ಯವಾಗಿ ನಮ್ಮಲ್ಲಿ ಇರುವಂತದ್ದು ಈಗ ಹಾವುಗಳನ್ನ ನೋಡ್ಲಿಕ್ಕೆ ಹೋದ್ರೆ ಮುಖ್ಯವಾಗಿ ನಾಗರ ಹಾವು ಸಿಗ್ತದೆ, ಅದರ ನಂತರ ಕೊಳಕು ಮಂಡಲ ಅಂತೇಳಿ ಹಾವು ಸಿಗ್ತದೆ. ಈ ಕೊಳಕು ಮಂಡಲ ಅಂದ್ರೆ ನಮ್ಮಲ್ಲಿ ಹೆಚ್ಚಾಗಿ ಕುದ್ರಾಳ ಅಂತೇಳಿ ಹೇಳ್ತಾರಲ್ಲ ಅದಿರ್ತದೆ. ಅದರ ನಂತರ ಕಟ್ಟು ಹಾವು ಅಂತೇಳಿ ಸಿಗ್ತದೆ, ಕಾಮನ್ ಕ್ರೈಟ್ ಅಂತೇಳಿ ಕರಿತೇವೆ. ಇನ್ನೊಂದು ಗರಗಸ ಮಂಡಲ ಅಂತೇಳಿ ಸಿಗ್ತದೆ, ಅದು ವೈಪರ್ ಅಂತೇಳಿ ಹೇಳ್ತೇವೆ, ಸಾಸ್ ಕೇಳ್ಡ್ ವೈಪರ್ ಅಂತೇಳಿ. ಹೀಗೆ ಹಲವಾರು ನಮೂನೆಯ ಹಾವುಗಳು ನಮ್ಮಲ್ಲಿ ಇದೆ. ಮತ್ತು ಮುಖ್ಯವಾಗಿ ದೊಡ್ಡ ಹಾವಿದೆ, ಕಾಳಿಂಗ ಸರ್ಪ ಅಂತೇಳಿ ಹೇಳ್ತೇವೆ, ಇದನ್ನು ಕೂಡ ನಾವು ನೋಡಿದ್ದೇವೆ, ನಮ್ಮಲ್ಲಿ ಇದೆ. ತುಂಬಾ ಉದ್ದದ ಹಾವು ಇರುವಂತದ್ದು ಇದೆ, ಅದನ್ನು ನಾವು ನೋಡ್ತೇವೆ. ಮತ್ತು ಹಾವುಗಳನ್ನ ಹೇಗೆ ಗುರುತಿಸುವುದಂತೇಳಿ, ಮಧ್ಯಮ ಗಾತ್ರದ ಹಾವಿನ ಸುಮಾರು 2 ಮೀಟರ್ ಉದ್ದದವರೆಗಿನ ಹಾವನ್ನು ಕೂಡ ನಾವು ನೋಡ್ತೇವೆ. ಮತ್ತು ನಾಗರ ಹಾವಿಗೆ ಭಯ ಮತ್ತು ಬೆದರಿಕೆ ಉಂಟಾದಾಗ ಅದು ಹೆಡೆಯನ್ನು ಬಿಚ್ಚುತ್ತದೆ, ಇಲ್ಲಾಂದ್ರೆ ಅದು ಬಿಚ್ಚುವುದೇ ಇಲ್ಲ, ಸುಮ್ಮನೆ ಇರ್ತದೆ. ನಾವು ಏನ್ ಹೇಳ್ತೇವೆ ಅಂದ್ರೆ ಅದು ನಮ್ಗೆ ಹೆಡೆ ತೋರಿಸಿ ನಾನು ಇದ್ದೇನೆ ಅಂತೇಳಿ ಹೇಳಿ ಹೋಯ್ತು ಅಂತೇಳಿ ಹೇಳುವಂತದ್ದೇನಿದೆ ಅದನ್ನ ಮಾಡ್ತೇವೆ. ಮತ್ತು ನಾಗರ ಹಾವುಗಳಲ್ಲೂ ಕೂಡ ಬಣ್ಣದ ವ್ಯತ್ಯಾಸ ಇರ್ತದೆ, ಕಪ್ಪು ಕಂದು ಹಳದಿ ಅಥವಾ ಬೂದು ಬಣ್ಣದಿರ್ತದೆ. ಹೆಡೆಯ 2 ವೃತ್ತಗಳನ್ನು ಸಂಪರ್ಕಿಸುವ ರೇಖೆಯ ರೂಪದಲ್ಲಿ ಒಂದು ಸ್ಪೆಕ್ಟೇಕಲ್ಸ್ ಏನಿದೆ ಆ ಆಕೃತಿಯಲ್ಲಿ ಅದು ಇರ್ತದೆ. ಹೆಚ್ಚಾಗಿ ಎಲ್ಲಾ ಕಾಡುಗಳಲ್ಲಿ ಇರ್ತದೆ, ನಮ್ಮಲ್ಲಿ ನಮ್ಮ ಈ ಪೇಟೆ ಪ್ರದೇಶದಲ್ಲೂ ನಾಗರ ಹಾವು ಇರುವಂತದ್ದೇನಿದೆ ಅದು ಇರ್ತದೆ. ಮತ್ತು ಈ ನಾಗರ ಹಾವು ಕಚ್ಚಿದಾಗ ಇದು ಹೆಚ್ಚಾಗಿ ನ್ಯೂರೋಟಾಕ್ಸಿಕ್ ಅಂತೇಳಿ ಹೇಳ್ತೇವೆ, ಮತ್ತು ಆದಷ್ಟು ಬೇಗನೆ ಇದಕ್ಕೆ ನಾವು ಚಿಕಿತ್ಸೆಯನ್ನು ಕೊಡಬೇಕು, ಇಲ್ಲಾಂದ್ರೆ ಏನಾಗ್ತದೆ ಉಸಿರು ಕಟ್ಟುವಂತದ್ದೇನಿದೆ ಅದೆಲ್ಲ ಆಗ್ತದೆ. ಸಾಮಾನ್ಯವಾಗಿ ಹೆಚ್ಚಿನ ಹಾವುಗಳು ಏನಿದೆ ಈ ನ್ಯೂರೋಟಾಕ್ಸಿಕ್ ಹಾವುಗಳು ಕಚ್ಚಿದಾಗ ನಮ್ಗೆ ದೃಷ್ಟಿಯಲ್ಲಿ ಎರಡೆರಡಾಗಿ ಕಾಣುವಂಥದ್ದು, ಉಸಿರಾಡ್ಲಿಕ್ಕೆ ಕಷ್ಟ ಆಗುವಂಥದ್ದು, ಮತ್ತು ನಮ್ಮ ಸ್ವರ ಏನಿದೆ ತೊದಲುವಂಥದ್ದು ಇದೆಲ್ಲ ಶುರುವಾಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಅಂದ್ರೆ ರಕ್ತ ಪರೀಕ್ಷೆ ಮಾಡುವಂತದ್ದನ್ನ ಮಾಡ್ತೇವೆ, ಇದು ವಿಷ ಸೇರ್ಕೊಂಡಿದೆ ಇಲ್ಲ ಅಂತೇಳಿ ರಕ್ತ ಪರೀಕ್ಷೆ ಏನಿದೆ ಅದನ್ನ ಮಾಡ್ತೇವೆ. ಮತ್ತು ಅದಕ್ಕೆ ಬೇಕಾದ ಚಿಕಿತ್ಸೆ ಏನಿದೆ ಆಂಟಿಸ್ನೇಕ್ ವೇನಮ್ ಏನ ಇದೆ ಅದನ್ನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೇವೆ.
0: ಕೆಲವರೆಲ್ಲ ಇರ್ತಾರೆ ಹಾವು ಕಚ್ಚಿ ತಂದು ಕೂಡ ಅವ್ರದ್ದೊಂದು ಫಸ್ಟ್ ಒಂದು ಅವ್ರದ್ದು ಮೊದಲ ಅಂದ್ರೆ ಅದಕ್ಕೆ ಹಾವು ಕಚ್ಚಿದ ಜಾಗದಿಂದ ಸ್ವಲ್ಪ ಮೇಲೆ ಬಟ್ಟೆಯನ್ನ ಗಟ್ಟಿಯಾಗಿ ಕಟ್ಟುದು, ಆ ನಂತರ ಈ ಜೆಲ್ ಕೆಲವ್ದು ಹಾಕುದು, ಮೊನ್ನೆ ಅಲವರ ಜೆಲ್ ಎಲ್ಲ ಹಾಕಿರಂಬ್ರ ಅರ್ಶಿನ ಹಾಕುದು, ಹಿಂಗೆಲ್ಲ ಇತ್ತು. ಇದನ್ನೆಲ್ಲ ಮಾಡ್ಲಕ್ಕ ಕಾಫಿ ಹುಡಿ ಹಾಕುದು ಇದೆಲ್ಲ ಮಾಡ್ಲಕ್ಕ
4: ಪಿಕ್ಚರ್ ಸ್ಟೈಲ್ ಅಲ್ಲಿ ಅದನ್ನ ಕೊಯ್ದು ರಕ್ತ ಹೋಗುವಂತೆ ನೋಡ್ಕೊಳ್ಳುವ
0: ಮತ್ತು ಕುಡಿಯುದು ಅದನ್ನ ಸಕ್ ಮಾಡುದು
4: ಇರೋ ತರ ಮಾಡಿ ಹೋಗ. ತಾವೇನ್ ಹೇಳಿದ್ರಿ ಇದು ಯಾವ್ದನ್ನು ಕೂಡ ಮಾಡಬಾರ್ದು ಅಂತೇಳಿ ಹೇಳ್ತೇವೆ ನಾವು
0: ಮಾಡುಕಾಗ.
4: ಹೌದು, ಮುಖ್ಯವಾಗಿ ಏನಂದ್ರೆ ಇದರಲ್ಲಿ ನಮ್ಮಲ್ಲಿ ಈ ಗಂಟು ಹಾಕುದು ಅಂತೇಳಿ ಏನಿದೆ ಗಟ್ಟಿಯಾಗಿ ಗಂಟು ಹಾಕುವಂತದ್ದೇನಿದೆ, ಇದರಿಂದ ಏನಾಗ್ತದೆ ಅಂದ್ರೆ ವಿಷ ಏರುವಂತದ್ದೇನಿದೆ ಅದು ಸ್ಲೋ ಆಗ್ತದೆ. ಅದನ್ನು ಬಿಡಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಸೇರುವಂತದ್ದೇನಿದೆ ಅದು ದೇಹವನ್ನ ಸೇರುವಂತದ್ದೇನಿದೆ ಅದಾಗ್ತದೆ ಅಂತೇಳಿ ಹೇಳ್ತಾರೆ. ಆದರೆ ಸ್ಥಳೀಯವಾಗಿ ಸಮಸ್ಯೆಗಳು ಏನಾಗುವಂತದ್ದಿದೆ, ಅದು ಕಾಲಿ ಕಚ್ಚಿದ್ರೆ ಕಾಲಿನಲ್ಲಿ ಸಮಸ್ಯೆ ಆಗುವಂತದ್ದೇನಿದೆ ಅದು ಹಾಗೆ ಉಳ್ಕೊಂಡಿರ್ತದೆ. ಮತ್ತು ಕಾಲಿ ಆ ಗಟ್ಟಿಯಾದ ಬಿಗಿಯುದು ಏನಿದೆ ಅದನ್ನ ಬಟ್ಟೆಯಿಂದ ಬಿಗಿದ್ದು ನೋಡಿದ್ದೇನೆ ನಾನು, ಬಾವಿ ಹಗ್ಗದಲ್ಲೂ ಬಿಗಿದ್ದನ್ನು ನೋಡಿದ್ದೇನೆ ನಾನು. ಇದನ್ನೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ರಕ್ತ ಸಂಚಾರ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿ ಅವನಿಗೆ ಗ್ಯಾಂಗ್ರೀನ್ ಆಗಿ ಆ ಕಾಲನ್ನು ಕಟ್ ಮಾಡುವಂತ ಸಾಧ್ಯತೆ ಕೂಡ ಇರ್ತದೆ. ಅದು ವಿಷ ಕಚ್ಚಿದ್ದು ಇರ್ಬೋದು, ವಿಷಪೂರಿತ ಹಾವು ಇರ್ಬೋದು, ವಿಷವಲ್ದಿದ್ದ ಹಾವು ಎರಡೂ ಇರ್ಬೋದು, ಆಯ್ತಾ. ಆದರೆ ಒಂದೇನಂದ್ರೆ ಕನಿಷ್ಠ 1/2 ಗಂಟೆ ಇಲ್ಲ 20 ನಿಮಿಷದೊಳಗಡೆ ಹತ್ತಿರದ ಆಸ್ಪತ್ರೆ ಏನಿದೆ ಅಲ್ಲಿಗೆ ಹೋಗಿ ಚಿಕಿತ್ಸೆಯನ್ನ ಇಮಿಡಿಯೇಟ್ ಆಗಿ ಫಸ್ಟ್ ಏಡ್ ಅಂತೇಳಿ ಏನಿದ್ರೆ ಆಸ್ಪತ್ರೆಗೆ ಹೋಗುವಂತ ರಿಅಶ್ಯೂರೆನ್ಸ್ ಅಂದ್ರೆ ಏನೂ ಆಗುದಿಲ್ಲ, ನಾವು ಆಸ್ಪತ್ರೆಗೆ ಹೋದ್ರೆ ಚಿಕಿತ್ಸೆ ಸಿಗ್ತದೆ ಅಂತೇಳಿ ಅವ್ರು ಬರ್ಬೇಕು, ಆಸ್ಪತ್ರೆ ಬರ್ಬೇಕು ಮತ್ತು ಚಿಕಿತ್ಸೆ ಏನಿದೆ ಆಸ್ಪತ್ರೆಯಲ್ಲಿ ವೈದ್ಯರು ನೋಡ್ತಾರೆ. ಸಾಧ್ಯವಾದ್ರೆ ಹಾವನ್ನ ಯಾವುದೇ ಕಾರಣ ಸಾಯಿಸಬಾರ್ದು, ಮತ್ತು ಹಾವಿನ ಸ್ಪಷ್ಟವಾದ ಒಂದು ಫೋಟೋವನ್ನ ತೆಗೆದಿಟ್ಕೊಂಡು ಇರಬೇಕು, ಸ್ಪಷ್ಟವಾದ ಫೋಟೋ, ಸಾಧ್ಯವಾದ್ರೆ ವಿಡಿಯೋವನ್ನು ಕೂಡ ಮಾಡಬಹುದು. ಅದನ್ನ ಅದರಷ್ಟಕ್ಕೆ ಬಿಡಬೇಕು, ಅದು ನಮ್ಗೆ ಬೇಕಂತ ಕಚ್ಚಿದ್ದಲ್ಲ, ಅದು ಅದಕ್ಕೆ ಭಯ ಆಗಿ ನಮ್ಗೆ ಅದರ ಒಂದು ರಕ್ಷಣೆಗಾಗಿ ನಮ್ಗೆ ಕಚ್ಚಿರುವುದನ್ನ ನಾವು ತಿಳ್ಕೊಂಡಿರ್ಬೇಕು. ಮುಖ್ಯವಾಗಿ ಇನ್ನೊಂದು ಹಾವಿದೆ, ಸಮುದ್ರ ಹಾವು ಅಂತೇಳಿ. ಇದನ್ನು ನಾನು ಹೇಳಲೇಬೇಕು, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸಮುದ್ರ ಹಾವು ಕೊಚ್ಚಿ ಬರುವಂತದ್ದು ಪ್ರಕರಣಗಳಿದೆ. ನಾನು ಆವಾಗಲೇ ಹೇಳಿದಾಗೆ ನಮ್ಮಲ್ಲಿ ಫಿಶಿಂಗ್ ಆಕ್ಟಿವಿಟೀಸ್ ಯಾರು ಮಾಡ್ತಾರೆ ಅವರಿಗೆ ಈ ಹಾವು ಕಚ್ಚುವಂತದ್ದು ಏನಿದೆ ಅದು ಆಗ್ತದೆ. ಆ ಸಂದರ್ಭದಲ್ಲಿ ಮುಖ್ಯವಾಗಿ ಹಾವು ಕಚ್ಚಿದಾಗ ಏನಾಗ್ತದೆ ಅಂದ್ರೆ ಸ್ನಾಯು ನೋವು, ಅಂದ್ರೆ ಮಾಂಸಖಂಡಗಳ ನೋವು ಬರುವಂತದ್ದು, ಊದ್ಕೊಳ್ಳುವಂಥದ್ದು, ಮತ್ತು ಕಾಂಟ್ರಾಕ್ಷನ್ ಅಂತೇಳಿ ಹೇಳ್ತೇವೆ, ಮಾಂಸಖಂಡಗಳು ಸೆಟಿಯೋದು ಅಂತೇಳಿ ಹೇಳ್ತೇವಲ್ಲ ಅದಾಗ್ತದೆ. ಆ ಸಂದರ್ಭದಲ್ಲಿ ಅವರು ಹತ್ತಿರದ ಆಸ್ಪತ್ರೆಗೆ ಬರಬೇಕು, ಅದಕ್ಕೆ ಚಿಕಿತ್ಸೆ ಏನಿದೆ ನಮ್ಮ ಆಸ್ಪತ್ರೆಗಳಲ್ಲೇ ಮಾಡ್ತಾರೆ. ಇದನ್ನ ಈ ಮೂರು ಹಾವುಗಳು, ಮೂರು ತರದ ಹಾವುಗಳೇನಿದೆ, ಒಂದು ನ್ಯೂರೋಟಾಕ್ಸಿಕ್, ಇನ್ನೊಂದು ಹೆಮಟೋಟಾಕ್ಸಿಕ್, ಇನ್ನೊಂದು ಮಯೋಟಾಕ್ಸಿಕ್ ಅಂತೇಳಿ, ಈ ಮೂರು ತರದ ಹಾವು ನಮ್ಮಲ್ಲಿ ಎಲ್ಲ ಕಡೆಗಳಲ್ಲೂ ಇದೆ. ಹಾಗಾಗಿ ಈ ಹಾವಿನ ಬಗ್ಗೆ ನಾವು ಹೆಚ್ಚಿನ ಒಂದು ಜಾಗರೂಕತೆಯನ್ನು ವಹಿಸಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟ.
0: ಈ ತರ ಹಾವು ಹೊಳೆಂಗಿಪ್ಪುದಿಲ್ಲ, ಯಾಕಂದ್ರೆ ನಮ್ಮ ಹೊಳೆ ಬದಿಗೆಲ್ಲ ಬೊಳ್ಚುಕು ಹತ್ರಲ್ಲೇ
4: ಹೊಳೆಯಲ್ಲೂ ಇದೆ, ಹಾವಿದೆ ಅದು ಕೂಡ. ಅದೇ ಸೀ ಸ್ನೇಕ್ ಅಂದ್ರೆ ಅದೇ ಇರುವಂತದ್ದು, ಅದು ಸ್ವಲ್ಪ ಕೆಲವೊಂದು ಸಮುದ್ರದಲ್ಲೂ ಇರ್ತದೆ, ಕೆಲವೊಂದು ಹೊಳೆಗಳಲ್ಲಿ ಕೂಡ ಇರ್ತದೆ. ಮತ್ತು ಎಲ್ಲಾ ಹಾವುಗಳು ವಿಷಪೂರಿತ ಅಲ್ಲ, ಹಾಗಂತೇಳಿ ಕಚ್ಚಿದ ಹಾವುಗಳೆಲ್ಲ ವಿಷಪೂರಿತ ಅಂತೇಳಿ ತಿಳ್ಕೊಂಡು ನಾವು ಆಸ್ಪತ್ರೆಗಳಿಗೆ ಹೋಗ್ಬೇಕು, ಅಲ್ಲಿ ಅದು ಅಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡು ಅದ್ರ ಮುಂದೆ ನಾವು ಹೋಗ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ವಿಷ ಅಲ್ಲ ಅಂತೇಳಿ ನಾವು ಸುಮ್ನೆ ಕೂತ್ಕೊಂಡಿದ್ರೆ ಆ ಸಂದರ್ಭದಲ್ಲಿ ಏನಾಗ್ತದಂದ್ರೆ ನಮ್ಗೆ ಆ ವಿಷ ಏರುವಂತ ಸಾಧ್ಯತೆ ಇರ್ತದೆ. ನಾನು ಕಣ್ಣಾರೆ ನೋಡಿರುವಂತದ್ದಿದೆ, ಕುಡಿತದ ಅಮಲಿನಲ್ಲಿ ನಮ್ಮ ನಾಗರಹಾವನ್ನ ಹಿಡಿಲಿಕ್ಕೆ ಹೋಗಿ ನಾಗರಹಾವು ಕಚ್ಚಿ ತನಗೇನು ಆಗ್ಲಿಲ್ಲ ಅಂತೇಳಿ ನನ್ನ ಆಸ್ಪತ್ರೆಗೆ ಬಂದು ಏನ್ ಕೇಳಿದ್ರೆ ಏನು ಹೇಳದೆ ಆದ್ರೆ ಅದು ವಿಷ ಏರಿ ಸತ್ತಿರುವಂತದನ್ನು ಕೂಡ ನಾನು ನೋಡಿದ್ದೇನೆ. ಹಾಗಾಗಿ ಯಾವುದೇ ಈ ಹಾವಿನ ಒಂದು ಹಾವು ಕಚ್ಚಿದ್ರು ಕೂಡ ಅದನ್ನ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು, ನಮ್ಮ ಆಸ್ಪತ್ರೆಗಳಿಗೆ ಹೋಗಿ ಅದನ್ನ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು.
0: ಜಜ್ಮೆಂಟ್ ನಾವು ಮಾಡೋಕ್ ಹಾಪದಲ್ಲ, ಆಸ್ಪತ್ರೆಗೆ ಹೋಗಿ ಅವ್ರು ಟೆಸ್ಟ್ ಮಾಡಿ ಏನ್ ಚಿಕಿತ್ಸೆ ಬೇಕು ಅದನ್ನು ಕೊಟ್ಟ ಮೇಲೆ ಹುಷಾರಾಗ್ಬೋದು, ಅಷ್ಟೇ ನಮ್ ಕೈಯಲ್ಲಿ ಇಪ್ಪದು ಅಲ್ಲ ಸರ್.
4: ಹೌದು ಹೌದು.
0: ಎಸ್, ಜುಲೈ 6 ವರ್ಲ್ಡ್ ಝೋನೋಸಿಸ್ ಡೇ ಅಂತ ಏನು ಆಚರಿಸ್ತಾರೆ, ಅದು ಈ ಪ್ರಾಣಿ ಪಕ್ಷಿ ಇವುಗಳಿಂದ ಬರುವಂತಹ ಎಪಿಡೆಮಿಕ್ಸ್ಗಳು, ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿವನ್ನ ಮೂಡಿಸ್ಲಿಕ್ಕೆ ಅಲ್ದ ಸರ್. ಕರೆಕ್ಟ್ ಅಲ್ಲ. ಯಾಕೆ ಅಂತಂದ್ರೆ ಈಗ ಪ್ರೋಗ್ರಾಮ್ ಕೇಂದರಿಗೆ ಕೇಂದ್ರ ಇಪ್ಪರಿಗೆ ಇದೆಂತ ಮರ ಝೋನೋಸಿಸ್ ಹೊಸ ಹೊಸ ಹೆಸರಲ್ಲಿ ತತ್ರ ನಮ್ಗೆ ಗೊತ್ತಿಲ್ಲಲ್ಲ ಅಂತ ಹೇಳ್ಕೊಂಡು, ಸೊ ಇಷ್ಟು ನಾವು ಮಾತಾಡಿದ್ದು ಇವತ್ತಿನ ದಿನ ಇದಕ್ಕೆ ಅಂತ ಇಪ್ಪುಕೋಯ್. ಸೊ ಹಾಂಗಾಗಿ ಯಾವ್ಯಾವ ಪ್ರಾಣಿ ಪಕ್ಷಿ ಅದರಿಂದ ಇದರಿಂದ ಎಲ್ಲ ಎಪಿಡೆಮಿಕ್ಸ್ಗಳು ಬತ್ತ, ಸಾಂಕ್ರಾಮಿಕ ರೋಗಗಳು ಬತ್ತ, ಎಸ್ಪೆಷಲಿ ಸೀಸನಲ್ ಡಿಸೀಸಸ್ ಆಲ್ಸೋ. ಈಗ ಮಳೆಗಾಲ ಅಂತಂದ್ರೆ ಮಳೆಗಾಲದ್ದೇ ಒಂದಿಷ್ಟು ಡಿಸೀಸಸ್ಗಳಿರುತ್ತೆ. ಈಗ ಆರೋಗ್ಯ ಇಲಾಖೆಯವರು ಅದಕ್ಕೋಸ್ಕರ ನಿಮ್ಮ ತಯಾರಿ ಆಗಿರುತ್ತೆ. ಈಗ ಹೆಚ್ಚಿನ ಕೇಸಸ್ಗಳು ಪ್ರಕರಣಗಳು ಇದೇ ಬರುತ್ತೆ, ಅಥವಾ ಒಂದ್ಸಲ ಆ ಪ್ರಕರಣ ಗೊತ್ತಾದಾಗ, ಫಾರ್ ಎಕ್ಸಾಂಪಲ್ KFD ಮಂಗನ ಕಾಯಿಲೆ ಗೊತ್ತಾದಾಗ ಕುಂದಾಪುರ ತಾಲೂಕಿನಲ್ಲಿ ಇದು ಜಾಸ್ತಿ ಇದೆ ಅಂದಾಗ ಅದೊಂದು ಪ್ರಕರಣ ಕೆಲವು ಟೈಮಿಗೆ ನೀವು ಅದ್ರ ಬಗ್ಗೆ ಮುಂಜಾಗ್ರತೆ ವಹಿಸುವಂತದ್ದು ಅದೆಲ್ಲ ಇರುತ್ತಲ್ಲ ಸರ್, ಅದೆಲ್ಲ ಹ್ಯಾಂಗ್ ಮಾಡ್ತಾರೆ ಅದನ್ನೊಂಚೂರು ಹೇಳಿ ಸರ್ ನೀವು.
4: ಮುಖ್ಯವಾಗಿ ನಮ್ದು ಸೀಸನಲ್ ಡಿಸೀಸ್ ಅಂತೇಳಿ ಏನಿರ್ತದೆ ಅದನ್ನ ನಾವು ನೋಡ್ತಾ ಇರ್ತೇವೆ. ಅಂದ್ರೆ ಹಲವಾರು ವರ್ಷಗಳಿಂದ ಒಂದು ಎಕ್ಸ್ಪೀರಿಯನ್ಸ್, ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯಿಂದ, ಭಾರತ ಸರ್ಕಾರದಿಂದ ಮತ್ತು ಕರ್ನಾಟಕ ಸರ್ಕಾರದಿಂದ ಕಾಲಕ್ಕೆ ಸರಿಯಾಗಿ ಏನೇನು ಕಾಯಿಲೆ ಬರ್ತದೆ ಮತ್ತು ಅವರು ಟ್ರೆಂಡ್ ಏನಿದೆ ಅದನ್ನು ನೋಡ್ತಾ ಇರ್ತಾರೆ. ಉದಾಹರಣೆಗೆ ನಾವು ಈ ಕೋವಿಡ್ ಬಂದಾಗ ಅದನ್ನ ನಮ್ಗೆ ಯಾವ ತರ ನೀವು ವರ್ಕ್ ಮಾಡ್ಬೇಕಂತೇಳಿ ನಮ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ, ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರದಿಂದ ಸ್ಥಳೀಯವಾಗಿ ಏನ್ ನಾವು ಮಾಡ್ಬೇಕಂತೇಳಿ ಅದಕ್ಕೆ ಒಂದು ಪ್ಲಾನಿಂಗ್ ಅನ್ನ ಮಾಡಿ ಅವರೇ ಹೇಳ್ತಾರೆ. ಮತ್ತು ಸ್ಥಳೀಯವಾಗಿ ಏನ್ ಬೇಕಿದೆ ಅವರ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನಿದೆ ಅದಕ್ಕೆ ನಾವು ಸೇರ್ಕೊಂಡು ನಾವು ಮಾಡುವಂತದ್ದು. ಈಗ ಮುಖ್ಯವಾಗಿ ಮಳೆಗಾಲದ ಶುರುವಿನಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಒಂದು ಸಾಂಕ್ರಾಮಿಕ ಕಾಯಿಲೆಗಳು ಏನಿದೆ ಹೆಚ್ಚಾಗಿ ಬರ್ತದೆ, ಅದರಲ್ಲಿಯೂ ಮುಖ್ಯವಾಗಿ ಡೆಂಗ್ಯೂ, ಚಿಕನ್ ಗುನಿಯಾ, ಮಲೇರಿಯಾ ಕಾಯಿಲೆ ಬರುವಂತದ್ದು, ಇಲಿ ಜ್ವರ ಬರುವಂತದ್ದು
0: ನಮ್ಮಲ್ಲಿ ನಮ್ಮ ಕುಂದಾಪುರದಲ್ಲಿ,
4: ಮತ್ತು ವಾಂತಿ ಭೇದಿ ಶುರುವಾಗುವಂತದ್ದು ಏನಿದೆ, ನೀರು ಕಲುಷಿತಗೊಂಡು ವಾಂತಿ ಭೇದಿ ಶುರುವಾಗುವಂತದ್ದು ಏನಿದೆ ಅದನ್ನ ನಾವು ನೋಡಿಕೊಂಡು ಅವರಿಗೆ ಅದರ ಬಗ್ಗೆ ಅವೇರ್ನೆಸ್ ಏನಿದೆ ಅದನ್ನ ಕೊಡ್ತೇವೆ. ಮತ್ತು ಅವರು ನಮ್ಗೆ ರಿಪೋರ್ಟಿಂಗ್ ಏನಿದೆ ಅದನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಏನಾಗ್ತದಂದ್ರೆ ನಮ್ಗೆ ಲ್ಯಾಬ್ನಲ್ಲಿ ಈ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಯೂನಿಟ್ ಅಂತೇಳಿ ಇದೆ, ಅವ್ರ ಕೆಲಸ ಅದೇ, ಸರ್ವೇಕ್ಷಣಾ ಘಟಕ ಅಂತೇಳಿ. ಅವ್ರು ಏನ್ ಮಾಡ್ತಾ ಅಂದ್ರೆ ಸರ್ವೆಲೆನ್ಸ್ ಆಕ್ಟಿವಿಟೀಸ್ ಏನಿದೆ ಅದನ್ನ ಮಾಡ್ತಾ ಇರ್ತಾರೆ. ತಮ್ಮಲ್ಲಿ ಬರುವಂತ ಜನರು ಯಾರು, ಜ್ವರ ಪ್ರಕರಣಗಳು ಏನ್ ಬರ್ತಾ ಇದೆ, ಹಾಗೆ ಆ ಜ್ವರದ ಪ್ರಕರಣಗಳಲ್ಲಿ ಅದನ್ನ ಪರೀಕ್ಷಿಸಿ ಅವರಿಗೆ ಯಾವ ಕಾಯಿಲೆ ಬಂದಿದೆ ಅಂತೇಳಿ ತಿಳ್ಕೊಂಡು, ಯಾವ ತಿಂಗಳಲ್ಲಿ, ಯಾವ ವಾರದಲ್ಲಿ ಈ ತರ ಬಂದಿದೆ ಅಂತೇಳಿ ತಿಳ್ಕೊಂಡು, ಯಾವ ವಠಾರದಲ್ಲಿ ಬಂದಿದೆ, ಯಾವ ಏಜ್ ಗ್ರೂಪ್ ನಲ್ಲಿ ಬಂದಿದೆ ಅಂತೇಳಿ ನಿರ್ದಿಷ್ಟವಾಗಿ ಹೇಳುವಂತದ್ದು ಏನಿದೆ ಅದನ್ನ ಮಾಡ್ತಾರೆ. ಮತ್ತು ಅದನ್ನ ರಿಪೋರ್ಟಿಂಗ್ ಏನಿದೆ ಅದನ್ನ ಬೇರೆ ಬೇರೆ ಹಂತದಲ್ಲಿ ಮಾಡ್ತಾರೆ. ಈಗ ಕಾಡಂದಿ ಸಾಯ್ತಾ ಇದೆ ನಾಡ ಮತ್ತು ಆಲೂರು ಪ್ರದೇಶದಲ್ಲಿ, ಅದನ್ನ ರಿಪೋರ್ಟ್ ಅಲ್ಲಿನವ್ರು ಮಾಡ್ತಾರೆ, ಅದನ್ನ ನಾವು ಇಲ್ಲಿಂದ ನ್ಯಾಷನಲ್ ಲೆವೆಲ್ವರೆಗೆ ಹೋಗ್ತದೆ ರಿಪೋರ್ಟಿಂಗ್ ಏನಿದೆ ಅದು ಹೋಗ್ತದೆ. ಈ ನಮ್ಮಲ್ಲಿ ಎಪಿಡೆಮಿಯಲಿಸ್ಟ್ ಅಂತ ಹೇಳಿದ್ದಾರೆ, ಕುಂದಾಪುರದಲ್ಲಿ ಡಾಕ್ಟರ್ ವಿದ್ಯಾಶ್ರೀ ಅಂತ ಹೇಳಿದ್ದಾರೆ, ಉಡುಪಿಯಲ್ಲಿ ಡಾಕ್ಟರ್ ತೇಜಸ್ವಿನಿ ಅಂತ ಹೇಳಿದ್ದಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಕಾಯಿಲೆಗಳು ಬಂದ ತಕ್ಷಣ FIR ಅಂತೇಳಿ ಕಳಿಸ್ತೇವೆ, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತೇಳಿ. ಏನೇ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಘಟನೆಗಳು ನಡೆದಿದ್ರೆ ಅದಕ್ಕೆ FIR ಅಂತೇಳಿ ಅಂದ್ರೆ ನೋಂದಣಿ ಮಾಡುವಂಥದ್ದು ಈಗ ಆಗಿದೆ ಅಂತೇಳಿ ಹೇಳುವಂಥದ್ದು. ಮತ್ತು ಅವ್ರು ಏನು ಮಾಡ್ತಾರೆ, ಒಂದು ಅಲರ್ಟ್ ಅನ್ನು ಮಾಡ್ತಾರೆ, ನಮ್ಮ ಕುಂದಾಪುರದ ಇಂಥ ನಿರ್ದಿಷ್ಟ ಪ್ರದೇಶದಲ್ಲಿ ಈ ಥರ ಆಗಿದೆ, ಹಂದಿಗಳು ಸಾಯ್ತಾ ಇದೆ ಅಂತೇಳಿ ಅಲರ್ಟ್ ಸಿಸ್ಟಮ್ ಏನಿದೆ ಅದನ್ನು ಮಾಡ್ತಾರೆ. ಮತ್ತು ಅಲ್ಲಿಂದ ಕೂಡ ನಮಗೆ ಈ ಎಂತಾದರೂ ಕಾಯಿಲೆ ಬಂದಿದ್ದರೆ ಅದನ್ನು ಅವರು ಹೇಳ್ತಾರೆ. ಮತ್ತು ಅವರು ನಮ್ಮನ್ನು ಮಾನಿಟರ್ ಮಾಡ್ತಾರೆ, ಈಗ ಆಗಿದೆ ನೀವು ಏನು ಮಾಡ್ತಾ ಇದ್ದೀರಿ, ಅದರ ರಿಪೋರ್ಟ್ಗಳನ್ನೆಲ್ಲ ಕಳಿಸಿಕೊಡಿ ಅಂತೇಳಿ. ನಾವು ಕಾಲಕಾಲಕ್ಕೆ ಕಳಿಸುವಂಥದ್ದು ಏನಿದೆ ಅದನ್ನು ಮಾಡ್ತಾ ಇರ್ತೇವೆ. ಮತ್ತು ಜನರಿಗೆ ಅವೇರ್ನೆಸ್ ಕೊಡುವಂಥದ್ದು, ಅದನ್ನು ತಡೆಗಟ್ಟಲಿಕ್ಕೆ ಏನು ಪ್ರಯತ್ನ ಮಾಡುವಂಥದ್ದು ಏನಿದೆ ಅದನ್ನು ನಾವೆಲ್ಲ ಮಾಡ್ತಾ ಇರ್ತೇವೆ. ಇದು ಕಾಲಕಾಲಕ್ಕೆ ನಾವು ಮಾಡ್ತೇವೆ. ಈಗ ಒಂದೇನಂದ್ರೆ ಮುಖ್ಯವಾಗಿ ಈಗ ನಾನು ಆವಾಗಲೇ ಹೇಳಿದಾಗೆ ಈ ರೈತಾಪಿ ಜನರು ಯಾರಿದ್ದಾರೆ ಅವರಿಗೆ ಗದ್ದೆಗಳು ಮತ್ತು ತೋಟಗಾರಿಕೆ ಕೆಲಸಕ್ಕೆ ಹೋಗುವಾಗ ಇಲಿಜ್ವರ ಬರುವಂಥದ್ದು ಏನಿದೆ ಅದು ಇರ್ತದೆ. ಆವಾಗ ಅದನ್ನು ತಡೆಗಟ್ಟಬೇಕಾದ್ರೆ ನಾವು ಅವರಿಗೆ ಅವೇರ್ನೆಸ್ ಕೊಡಬೇಕು. ಹಾಗಂತೇಳಿ ನೀವು ಗದ್ದೆಗೆ ಹೋಗಬೇಡಿ, ತೋಟಕ್ಕೆ ಹೋಗಬೇಡಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ನಿಮಗೆ ಜ್ವರ ಬಂದಿದ್ದರೆ ಕೂಡಲೇ ನಮ್ಮಲ್ಲಿ ಬನ್ನಿ, ನಾವು ಪರೀಕ್ಷಿಸ್ತೇವೆ. ಇಲ್ಲ, ಎಲ್ಲರನ್ನು ಪರೀಕ್ಷಿಸ್ಲಿಕ್ಕೆ ಆಗೋದಿಲ್ಲ. ನಮಗೆ ಜ್ವರ ಬಂದವರಿದ್ದಾರೆ ಅವರಿಗೆ ಬೇಕಾದ ಚಿಕಿತ್ಸೆ ಏನಿದೆ ಅದನ್ನು ಸರಿಯಾದ ಚಿಕಿತ್ಸೆ, ಅದನ್ನು ಇಲಿ ಜ್ವರ ಇರ್ಬೋದು, ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಅದನ್ನು ಅಲ್ಲೇ ನಾವು ಸ್ಥಳೀಯವಾಗಿ ಅದನ್ನು ಪರೀಕ್ಷೆ ಮಾಡಿ, ರಕ್ತ ಪರೀಕ್ಷೆಯನ್ನು ಮಾಡಿ ಅಲ್ಲೇ ರಿಸಲ್ಟ್ ಕೊಟ್ಟು ಅಲ್ಲೇ ಟ್ರೀಟ್ಮೆಂಟ್ ಕೊಡುವಂಥದ್ದೇನೆ ಅದನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇರ್ತದೆ. ಇದನ್ನೆಲ್ಲ ಪ್ಲಾನಿಂಗ್ ಅಲ್ಲಿ ನಾವು ಮಾಡ್ತಾ ಇರ್ತೇವೆ ಕಾಲಕ್ಕೆ.
0: ಒಟ್ಟಾರೆಯಾಗಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಸರ್. ವರ್ಲ್ಡ್ ಝೋನೋಸಿಸ್ ಡೇ ಅಂದ್ರೆ ಎಂತ, ಯಾವ್ಯಾವ ಪ್ರಾಣಿಗಳಿಂದ ಯಾವ್ಯಾವ ತರದ ಕಾಯಿಲೆಗಳು ಬರುತ್ತೆ, ಅಥವಾ ಯಾವ್ಯಾವ ಪಕ್ಷಿಗಳಿಂದ ಅಥವಾ ಯಾವ್ಯಾವ ಇನ್ಸೆಕ್ಟ್ಗಳಿಂದ ಏನೆಲ್ಲ ಬರುತ್ತೆ ಅನ್ನೋದನ್ನ ಒಂದು ಡಿಟೇಲ್ಡ್ ಇನ್ಫಾರ್ಮೇಶನ್ ನಮ್ ಬದಿಗೆ ನಮ್ಗೆ ಎಂತ ಬೇಕು ಅದನ್ನ ತುಂಬಾ ಅರ್ಥ ಆಪಂಗೆ ಹೇಳ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಆರೋಗ್ಯ ವಿಭಾಗ ಕಾರ್ಯಕ್ರಮಕ್ಕೆ ಬಂದದಕ್ಕೆ, ಇಷ್ಟೊತ್ತು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಡಾಕ್ಟರ್ ಪ್ರೇಮಾನಂದ ಕೆ ಅವರಿಗೆ, ನಮ್ಮ ಕುಂದಾಪುರ ತಾಲೂಕು ಆರೋಗ್ಯ ಅಧಿಕಾರಿ ಇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.
4: ಥ್ಯಾಂಕ್ ಯು ಮೇಡಮ್.
0: ಓಕೆ ಕೇಳುಗ್ರೆ, ಇವತ್ತಿನ ಈ ಕಾರ್ಯಕ್ರಮ ಆರೋಗ್ಯವೇ ಭಾಗ್ಯವನ್ನ ಮುಗಿಸಿ ನಾವು ಹೊರಡ್ತಾ ಇತ್ತು. ಮತ್ತೆ ಸಿಕ್ತು ನಿಮ್ಗೆ, ನಿಮ್ಮ ಆರೋಗ್ಯ ಜೋಪಾನ. ಕೆಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕಾರ್ ಸಾರ್ಟನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ಕೋಕ ಪ್ರಿಯ ಕೇಳುಗ್ರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬಾರಂದಾಡಿ. ಇವತ್ತಿನ ನಮ್ಮ ಚಿಣ್ಣರು ಚಿಲಿಪಿಲಿಯಲ್ಲಿ ಪುಟಾಣಿಗಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ. ಹಲೋ ಪುಟ್ಟ ಪುಟ್ಟಿ ಮಕ್ಕಳೇ, ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಮಾತಾಡಿ ಒಂದೊಳ್ಳೆ ಬಹುಮಾನ ಗೆಲ್ಲಿ ಆಯ್ತಾ? ವಿಷಯ ಎಂತ ಗೊತ್ತಾ? ಬೇಸಿಗೆಯ ರಜಾ ಮಜಾ. ನಾನ್ ಕೇಳುವ ತುಂಡ ಪ್ರಶ್ನೆಗೆ ಆನ್ಸರ್ ಕೊಡಿ, ಹಾಗೆ ಒಂದು ಆಟ ಕೂಡ ನಿಮ್ಮನ್ನ ಆಡಿಸ್ತಾ ಇತ್ತ. ಮಕ್ಕಳೇ, ನೀವು ಕಾಲ್ ಮಾಡ್ಬೇಕಾದ ನಮ್ಮ ನಂಬರ್ 8073829233. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ ಆಯ್ತಾ? ಇವತ್ತಿನ ಕಾರ್ಯಕ್ರಮದಲ್ಲಿ ವಿನ್ನರ್ ಆಗುವ ಮಕ್ಕಳಿಗೆ ಬಹುಮಾನ ಕೂಡ ಇದೆ ಆಯ್ತಾ? ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತಾ? ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಬೆಲ್ತರು ಕನ್ಯನ, ಇವ್ರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ ಆಯ್ತಾ? ಮಕ್ಕಳೇ, ಕಾಲ್ ಮಾಡ್ತಿರಲ್ದ ಮತ್ತೊಂದು ಸಲ ಹೇಳ್ತೇ ಕೇಳಿ. ನಮ್ಮ ನಂಬರ್ 8073829233. ಮುದ್ದು ಕಂದಮ್ಮಗಳ ಮುದ್ದಾದ ಮಾತುಗಳಿಗೆ ಮಾತಿನ ಮಂಟಪ ನಿಮ್ಮ ರೇಡಿಯೋ ಕುಂದಾಪುರ. ಈಗ ಒಂದ್ ಕಾಲ್ ಬತ್ತಿತ್ತ, ಅದು ಪುಟ್ಟನ ಪುಟ್ಟಿಯ ಯಾರಂತ ಹೇಳಿ ಕಾಮಂಗಾರೆ. ಹಲೋ.
3: ಹಲೋ,
2: ನಮಸ್ತೆ.
3: ನಮಸ್ತೆ,
2: ಯಾರು ಮಾತಾಡ್ತಾ ಇರೋದಿದ?
3: ನಾನು ಪ್ರಖ್ಯಾತ.
2: ಹಾ, ಪ್ರಖ್ಯಾತ, ಎಲ್ಲಿಂದ ಮಾತಾಡ್ತಾ ಇದೀಯಾ?
3: ಕುಂಜಾಡಿ.
2: ಕುಂಜಾಡಿ, ಈ ಕುಂಜಾಡಿ ಎಲ್ಲಿ ಬರುತ್ತೆ ಪುಟ್ಟ? ಇದ
3: ಇಡೂರ್
2: ಹತ್ರ ಬರುತ್ತಾ? ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಎಂತ ಗೊತ್ತಾ? ಬೇಸಿಗೆಯ ರಜಾ ಮಜಾ. ಈಗ ಬೇಸಿಗೆ, ನಿಮ್ಗೀಗ ಸ್ಕೂಲಿಗೆ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ದೀಯಾ?
3: ನಾನು ಅಜ್ಜಿಯ ಮನೆಗೆ, ಉಪನಯನಕ್ಕೆ, ಯಕ್ಷಗಾನಕ್ಕೆ, ಗೃಹಪ್ರವೇಶಕ್ಕೆ, ಮದುವೆಗೆ ಹೋಗಿದ್ದೆ.
2: ಹೋ, ಇಷ್ಟೆಲ್ಲ ಹೋಗಿದ್ಯಾ ನೀನ? ಉಪನಯನಕ್ಕೆ ಹೋಗಿದ್ಯಾ, ಮದ್ವೆಗೆ ಹೋಗಿದ್ಯಾ, ಗೃಹ ಪ್ರವೇಶಕ್ಕೆ ಹೋಗಿದ್ಯಾ, ಯಕ್ಷಗಾನಕ್ಕೆ ಹೋಗಿದ್ಯಾ ಅಲ್ದಾ? ಈಗ ಮನೆ ಬದಕ್ ಸುಮ್ಮನೆ ಕುತ್ಕೊಂಡಳಿಕ್ಕೆ ಎಂತೆಲ್ಲ ಆಟಗಳನ್ನ ಆಡ್ತೀಯ ನೀನ್?
3: ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ,

0: ಇಷ್ಟೇ.
1: ಇಷ್ಟ ಆಡ್ತೀಯಾ? ಈಗ ನಿಮ್ ಮನೆಯಲ್ಲಿ ನಿಂಗ್ ತುಂಬಾ ಇಷ್ಟ ಯಾರ?
0: ನಿಂಗೆ ಅಮ್ಮ.
1: ಹೌದಾ? ಅಮ್ಮ ಅಂದ್ರೆ ಎಂತಕ್ಕೆ ನಿಂಗೆ ಇಷ್ಟ?
0: ಎಂತಕ್ಕಂದ್ರೆ ಅವ್ರು ನಂಗೆ ತಿಂಡಿ ಮಾಡಿ ಕೊಡ್ತಾರ, ನಂಗೆ ಓದಕಲ ಹೆಲ್ಪ್ ಮಾಡ್ತಾರ. ಅದಕ್ಕೆ.
1: ಹೌದಾ? ಇವತ್ತ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಯಲ್ಲ ನೀನ, ನಿಂಗೆ ಈಗ ನಾನೊಂದು ಆಟನ ಆಡಿಸ್ತೇ ಆಯ್ತಾ? ಎಂತ ಗೊತ್ತಾ, ನಿಂಗ್ ಗೊತ್ತಿರುವಂತ ಒಂದು 10 ಆಟಗಳ ಹೆಸರುಗಳನ್ನು ಹೇಳ್ಬೇಕಾಯ್ತಾ? ನಮ್ ಸುತ್ತಮುತ್ತ ಆಡತ್ತಲ್ಲ ನಾವು, ಆಚಿಸ್ಬದಿ ಮಕ್ಕಳು ಹಿಂಗೆಲ್ಲ ಸೇರ್ಕೊಂಡು ಆಡತ್ತಲ್ಲ, ಅಂತ 10 ಜನಪ್ರಿಯ ಜನಪದ ಆಟಗಳನ್ನ ಹೆಸರುಗಳನ್ನ ನೀನ್ ಹೇಳ್ಬೇಕಾಯ್ತಾ? ಹೇಳ ಮಗ.
0: ಕಣ್ಣ ಮುಚ್ಚಾಲೆ, ಉಂಟೆ ಬಿಲ್ಲೆ, ಅಂತ್ಯಾಕ್ಷರಿ, ಚನ್ನಮಣ್ಣಿ, ಹಾವು ಏಣಿ, ಚೌಕಬಾರ, ಬುಗುರಿ, ಗೋಲಿ ಆಟ, ಲಗೋರಿ, ಗಿಲ್ಲಿದಾಂಡು.
1: ವಾ ಸೂಪರ್, ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದೆ, ಖುಷಿ ಆಯ್ತಾಯ್ತಾ ನನ್ಗೆ. ಈಗ ಇನ್ನೊಂದು ಆಟನ ಆಡಿಸ್ತೈತ, ಏನ್ ಗೊತ್ತಾ? ಈಗ 10 ಪ್ರೇಕ್ಷಣೀಯ ಸ್ಥಳಗಳನ್ನ ಹೇಳ್ಬೇಕಾಯ್ತಾ, ಪ್ರವಾಸಿ ತಾಣಗಳಂತ ಹೇಳುತ್ತಲ್ಲ, ನಾವೀಗ ನಮ್ಮ ಬದಿಯಿಂದ ಬೇರೆ ಬದಿಗೆಲ್ಲ ಹೋಗ್ತೇವೆ, ಅದಕ್ಕೊಂದು ಪ್ರವಾಸಿ ತಾಣ ಅಂತ ಹೇಳುತ್ತ. ಅಂತ ಪ್ರವಾಸಿ ತಾಣಗಳ ಹೆಸರುಗಳನ್ನ ಹೇಳ್ತೀಯಾ? ಹೇಳ್ಕಂಬ.
0: ಮಲ್ಪೆ, ಮುರುಡೇಶ್ವರ, ಶಿವಮೊಗ್ಗದ ಜೋಗ ಜಲಪಾತ, ಕೊಡಚಾದ್ರಿ, ಪಿಳಿಕುಳ, ಮರವಂತೆ, ಕೊಲ್ಲೂರು, ಹಂಪಿ, ಬಾದಾಮಿ, ಶೃಂಗೇರಿ.
1: ವಾವ್, ಸಖತ್ತಾಗಿ ಹೇಳಿದ, ತುಂಬಾ ಖುಷಿ ಆಯ್ತು ಪ್ರಖ್ಯಾತ. ಈಗ ಎಂತ ಗೊತ್ತಾ, ನೀನೀಗ ನಂಗೆ ಕಾಲ್ ಮಾಡಿದ್ಯಲ್ಲ, ಅದಕ್ಕೋಸ್ಕರ ನಿಂಗೆ ಹಾಡು ಹೇಳಕ್ ಬಂದ್ರೆ ಹಾಡು ಹೇಳಕ್, ಕತೆ ಹೇಳಕ್ ಬಂದ್ರೆ ಕತೆ ಹೇಳಕ್, ನಿಂಗೆ ಎಂತ ಗೊತ್ತಿತ್ತು ಮಿಮಿಕ್ರಿ ಆದ್ರೆ ಮಿಮಿಕ್ರಿ ಎಂತ ಗೊತ್ತಿತ್ತು ಅದನ್ನ ಹೇಳಕ್ ಆಯ್ತಾ? ಎಂತ ಹೇಳ್ತೀಯ ಕಾಂಬ?
0: ಭಕ್ತಿಗೀತೆ.
1: ಭಕ್ತಿಗೀತೆ ಹೇಳ್ತೀಯಾ? ಒಂದ ಹಾಡನ್ನ ಹಾಡ್ಕಾಂಬ ಮಗಂಗರೆ.
0: ಮುದ್ದೂರ

0: ದೂರವೆಂದು ದಾರಿಯನೇ ನಿರ್ಮಿಸಿದ ಸೀತಾರಾಮರ ಬಂಟ ಹನುಮಂತನೇ, ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಸೀತಾದೇವಿ ಅಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ದೂತನೇ. ಸೀತಾದೇವಿ ಅಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ದೂತನೇ. ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ಸೀತಾರಾಮರ ಬಂಟ ಹನುಮಂತನೇ, ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಧನ್ಯವಾದಗಳು.
1: ಪ್ರಖ್ಯಾತ, ಲೈಕ್ ಮಾಡಿ ಹಾಡಿದೆ ಮರೆ, ನಂಗಂತ ಖುಷಿ ಆಯ್ತಾಯ್ತಾ. ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇತ ಇರಾಯ್ತಾ. ರೇಡಿಯೋ ಕುಂದಾಪುರದಲ್ಲಿ ಇನ್ ಮುಂದೆ ಫೋನ್ ಇನ್ ಕಾರ್ಯಕ್ರಮಗಳು ಪ್ರಸಾರ ಆಗತ್ತಾಯ್ತಾ. ಅಂದ್ರೆ ಈಗ ಇವತ್ತು ಈ ತರದ್ದಾಯ್ತಲ್ಲ, ಬೇಸಿಗೆ ರಜ ಮಜಾ, ಹಿಂಗೆ ರಸ ಪ್ರಶ್ನೆಗಳು, ಒಗ್ಗಟ್ಟುಗಳು, ಗಾದೆ ಮಾತುಗಳು, ಪ್ರತಿ ವಾರ ಒಂದೊಂದು ಕಾರ್ಯಕ್ರಮ ಪ್ರಸಾರ ಆಗತ್ತೆ. ಎಲ್ಲ ಕಾರ್ಯಕ್ರಮಕ್ಕೂ ಕಾಲ್ ಮಾಡು, ಮಾತಾಡ, ಬಹುಮಾನ ಗೆಲ್ಲಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಆಯ್ತಾ. ಪ್ರಖ್ಯಾತಿ ಆಚಾರಿ ಕುಂಜಾಡಿ ಇಲ್ಲಿಂದ ಮುದ್ದು ಕಂದಮ್ಮ ಎಷ್ಟು ಚಂದ ಮಾಡಿ ಮಾತಾಡಿದಲ್ದ ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡ್ಬೇಕು ಅಂತ ಆಸೆ ಆಗ್ತೈತ. ಹಂಗಾರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಹಂಗೆ ನಾನ್ಕಿ ಎಂಬ ಪ್ರಶ್ನೆಗೆ ಆಡಿಸುವ ಆಟದಲ್ಲಿ ಭಾಗವಹಿಸಿ. ಹಂಗೆ ಇವತ್ತು ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಪ್ಯಾಲ್ತೂರು ಕನ್ಯಾನ ಇವ್ರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ ಆಯ್ತಾ. ಹಂಗಾರೆ ಕಾಲ್ ಮಾಡಿ ಮಾತಾಡಿ, ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಚಂದ ಮಾಡಿ ಮಾತಾಡಿ ಆಯ್ತಾ. ಈಗ ಒಂದ್ ಕಾಲ್ ಬತ್ತಿತ್ತು, ಇದು ಪುಟ್ಟನ ಪುಟ್ಯ ಕಾಮಂಗರಲ್ದ. ಹಲೋ.
2: ಹಲೋ,
1: ಯಾರು ಮಾತಾಡ್ತಿರೋದು?
2: ಮೌಲ್ಯ.
1: ಮೌಲ್ಯ ಮಾತಾಡ್ತಾ ಇರೋದು ಎಲ್ಲಿಂದ ಮೌಲ್ಯ?
2: ಕೆಳಹೊರ್ನಿಂದ.
1: ಕೆಳಹೊರ್ನಿಂದ ಮೌಲ್ಯ ಮಾತಾಡ್ತಾ ಇರೋದು. ಮೌಲ್ಯ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಅಂತ ಹೇಳಿದ್ರೆ ಬೇಸಿಗೆಯ ರಜಾ ಮಜಾ ಅಂತ ಹೇಳಿ. ಈಗ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಯಿದೆ, ಎಂತೆಲ್ಲ ಆಟಗಳನ್ನ ಆಡ್ತಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ? ಹೇಳ್ ಮಗ.
2: ನಾನ್ ಅಜ್ಜಿ ಮನೆಗೆ ಹೋಯ್ದೆ, ದೇವಸ್ಥಾನಕ್ಕೆ ಹೋಯ್ದೆ, ಗುಣಾಂತೇಶ್ವರ ದೇವಸ್ಥಾನಕ್ಕೆ ಹೋಯ್ದೆ, ಮುರುಡೇಶ್ವರಕ್ಕೆ ಹೋಯ್ದೆ, ಹಾದಿಮಾಸ್ತಿ ದೇವಸ್ಥಾನಕ್ಕೆ ಹೋಯ್ದೆ.
1: ದೇವಸ್ಥಾನಕ್ಕೆ ಮತ್ತೆ ಅಜ್ಜಿ ಮನೆಗೆಲ್ಲ ಹೋಯ್ದಿಯಲ್ಲ. ಈಗ ಮುರುಡೇಶ್ವರಕ್ಕೆ ಹೋಯ್ದೆ ಅಂತ ಹೇಳ್ದೆ, ಅಲ್ಲ ಮುರುಡೇಶ್ವರದಲ್ಲಿ ಈಶ್ವರ. ಈಗ ಈಶ್ವರನ ಬಗ್ಗೆ ನಿಂಗ್ ಗೊತ್ತಿರುವ ಒಂದೆರಡು ಹೆಸರುಗಳನ್ನ ಹೇಳ್ತೀಯ?
2: ಈಶ್ವರ, ಶಿವ, ಚಂದ್ರಚೂಡ, ಶಂಕರ, ಭೈರವ, ನೀಲಕಂಠ, ಶ್ರೀಕಂಠ, ಮಹೇಶ, ಗಂಗಾಧರ, ಪರಮೇಶ್ವರ.
1: ವಾ, ಸಖತ್ತಾಗಿ ಹೇಳಿದ್ದೆ ಮೌಲ್ಯ. ಈಗ ಈಶ್ವರನ ಹೆಸರು ಹೇಳಿದ್ರ ಮೇಲೆ ಗಣಪತಿ ಹೆಸರುಗಳನ್ನ ಒಂದೆರಡು ಹೇಳ್ತೀಯ? ಹೇಳ್ ಮಗ.
2: ಗಣಪತಿ, ಗಜಾನನ, ಏಕದಂತ, ವಿನಾಯಕ, ವಕ್ರತುಂಡ, ಲಂಬೋದರ, ವಿಘ್ನರಾಜ, ಬಾಲಚಂದ್ರ, ಗಜವದನ.
1: ಓ, ಸಖತ್ತಾಯ್ತು ಮೌಲ್ಯ. ಮೌಲ್ಯನಿಗೆ ಈಗ ಫ್ರೆಂಡ್ಸ್ ಯಾರು ಇಲ್ಲ, ತುಂಬಾ ಇಷ್ಟದ ಫ್ರೆಂಡ್ಸ್ ಯಾರು ಮೌಲ್ಯನಿಗೆ?
2: ಅದಿತಿ.
1: ಅದಿತಿ ನಿನ್ನ ದಿ ಬೆಸ್ಟ್ ಫ್ರೆಂಡ್. ಮೌಲ್ಯ, ಈಗ ನಂಗೊಂದು ಹಾಡ ಇಲ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಮಿಮಿಕ್ರಿ ಇಲ್ಲಿ, ಏನಾದ್ರು ಒಂದ್ ಮಾಡ್ಬೇಕು. ನೀನ್ ಏನ್ ಹೇಳ್ತೀಯ?
2: ನಾನ್ ಕತೆ ಹೇಳ್ತೀನಿ.
1: ಕತೆ ಹೇಳ್ತೀಯ, ಹೇಳ್ ಮಗಂಗರೆ.
2: ವಾಮನ ಮತ್ತು ಬಲ ಚಕ್ರವರ್ತಿಯ ಕತೆ. ಪ್ರಹ್ಲಾದನ ಮೊಮ್ಮಗನಾದ ಬಲ ಚಕ್ರವರ್ತಿಯು ಅತ್ಯಂತ ಪರಾಕ್ರಮಿ, ಧರ್ಮಿಷ್ಠ ಮತ್ತು ಮಹಾವಿಷ್ಣುವಿನ ಭಕ್ತನಾಗಿದ್ದನು. ಅವನು ಮೂರು ಲೋಕಗಳನ್ನು ಗೆದ್ದು ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ತನ್ನ ವಶಪಡಿಸಿಕೊಂಡಿದ್ದನು. ದೇವತೆಗಳ ರಾಜನಾದ ಇಂದ್ರನು ತನ್ನ ರಾಜ್ಯವನ್ನು ಕಳೆದುಕೊಂಡು ವಿಷ್ಣುವಿನ ಮರೆ ಹೋದನು. ಅದಿತಿ ಮತ್ತು ಕಶ್ಯಪರ ಮಗನಾಗಿ ವಿಷ್ಣುವು ಕುಬ್ಜ ಬ್ರಾಹ್ಮಣನ ರೂಪದಲ್ಲಿ ಆವರಿಸಿದನು. ಬಲಿಚಕ್ರವರ್ತಿಯು ನರ್ಮದಾ ನದಿಯ ದಂಡೆಯಲ್ಲಿ ಅಶ್ವಮೇಧ ಯಜ್ಞ ಮಾಡುತ್ತಿದ್ದಾಗ ವಾಮನನು ಅಲ್ಲಿಗೆ ಬಂದು ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದನು. ಬಲಿಯು ಗುರು ಶುಕ್ರಾಚಾರ್ಯರ ಎಚ್ಚರಿಕೆಯನ್ನು ಮೀರಿ ಬ್ರಾಹ್ಮಣನ ಬಾಲಕನು ಬೇಡಿಕೆಗೆ ಒಪ್ಪಿದನು. ಬಲಿ ಒಪ್ಪಿದ ತಕ್ಷಣ ವಾಮನನು ದೈವಿಕ ರೂಪವನ್ನು ಧರಿಸಿ ತ್ರಿವಿಕ್ರಮನಾಗಿ ಬೆಳೆದನು. ಮೊದಲ ಹೆಜ್ಜೆಯನ್ನು ಭೂಮಿಯನ್ನು, ಎರಡನೇ ಹೆಜ್ಜೆಯಲ್ಲಿ ಸ್ವರ್ಗವನ್ನು ಅಳೆದನು. ಮೂರನೇ ಹೆಜ್ಜೆಗೆ ಜಾಗವಿಲ್ಲದಿದ್ದಾಗ ಬಲಿಚಕ್ರವರ್ತಿಯು ತನ್ನ ತಲೆಯನ್ನು ನೀಡಿದನು. ವಾಮನನು ಬಲಿ ತಲೆಯ ಪಾದವಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದನು. ಆದರೆ ಬಲಿಯು ಮೆತ್ತಿಗೆ ಮೆಚ್ಚಿ ಅವನಿಗೆ ಪಾತಾಳ ಲೋಕದ ಆಳ್ವಿಕೆ ನೀಡಿ ಅಮರ ವರವನ್ನು ನೀಡಿದನು.
1: ಇಷ್ಟೆಯಾ? ತುಂಬಾ ಖುಷಿ ಆಯ್ತು ಮೌಲ್ಯ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯ್ತಾ?
2: ಧನ್ಯವಾದಗಳು.
1: ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಅಂತ ಇರಕ್ಕ ಇಷ್ಟೊತ್ತಿನವರಿಗೆ ಮೌಲ್ಯ ಕೆಳಫರ್ನಿಯಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತನಾಡಿದಾಳೆ. ಒಂದು ಕತೆ ಕೂಡ ಹೇಳಿದಾಳ ಈಶ್ವರನ್ ಬಗ್ಗೆ, ಮತ್ತೆ ಗಣಪತಿಯ ಹೆಸರುಗಳನ್ನ ಪಟ್ಪಟ ಅಂತ ಹೇಳಿದಾಳ. ಆಯ್ತಾ ಮೌಲ್ಯ? ಮಕ್ಕಳೇ, ನಿಮ್ಗೂ ಹಾಗೆ ಮೌಲ್ಯನ್ ತರ ಮಾತಾಡ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನನ್ನೊಟ್ಟಿಗೆ ಮಾತಾಡಿ. ಆಯ್ತಾ? ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಬಹುಮಾನ ಇದೆ ಮಕ್ಕಳೇ. ಹಂಗಾದ್ರೆ ಕಾಲ್ ಮಾಡ್ತಿರಲ್ಲ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಚಂದ ಮಾಡಿ ಮಾತಾಡಿ ಕಂಬಂಗರೆ. ಈಗ ಒಂದು ಕಾಲ್ ಬತ್ತಿತ್ತು, ಯಾರಂತ ಹೇಳಿ ಕಂಬಂಗರೆ. ಹಲೋ.
3: ಹಲೋ,
1: ಯಾರ್ ಮಾತಾಡ್ತಿರೋದಿದ?
3: ನಾನ್ ಶ್ರೀನಿಧಿ.
1: ಶ್ರೀನಿಧಿ? ಎಲ್ಲಿಂದ ಶ್ರೀನಿಧಿ?
3: ನಾನ್ ಬಗ್ವಾಡಿಯಿಂದ.
1: ಬಗ್ವಾಡಿಯಿಂದ ಶ್ರೀನಿಧಿ. ಶ್ರೀನಿಧಿ, ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಫೋನಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯ ರಜಾ ಮಜಾ ಅಂತ ಹೇಳಿ, ಈಗ ನಿಂಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ?
3: ಸರಿ,
1: ಹೇಳ್ ಮಗ.
3: ನಾನು ಬೇಸಿಗೆಯ ರಜದಲ್ಲಿ ಪಪ್ಪ ಮನೆಗೆ ಹೋಯ್ದೆ, ಮತ್ತ ದೇವಸ್ಥಾನಗಳನ್ನೆಲ್ಲ ಸುತ್ತಿದ್ದೆ, ಮತ್ತ ಮದಿಯಲ್ಲಿ ಮದಿ ಹೇಳಿ ಕೊಟ್ರೆ ಮದಿಗೆಲ್ಲ ಹೋಯ್ದೆ, ಮತ್ತ ರಾತ್ರಿ ಮೆಹಂದಿಗೆಲ್ಲ ಹೋಯ್ದೆ, ಫ್ರೆಂಡ್ಸ್ ಒಟ್ಟಿಗೆಲ್ಲ ಆಟ ಎಲ್ಲ ಆಡಿದೆ. ನಾವು ಗೆದ್ದಿ ಬೆಲ್ಲ ದಿವ್ಸ ಕಬಡ್ಡಿ, ಖೋಖೋ, ಮತ್ತ ಲಗೋರಿ, ಕುಂಟೆ ಬಿಲ್ಲೆ, ಈ ತರದೆಲ್ಲ ಆಟಗಳನ್ನ ಆಡತ್ತ. ಮತ್ತು ನಾವು ಎಲ್ಲಾ ಮರದ ಹತ್ರ ಹೋಯ್ಕೊಂಡು ಹಣ್ಣು ಆಯ್ತಾ ಕಾಂಬುದ, ನಾವು ತುಂಬಾ ಹಣ್ಣುಗಳನ್ನೆಲ್ಲ ತಿಂದಿತ್ತು ಪರಿಸರದಲ್ಲಿ ಬೆಳೆವ.
1: ಅಂದ್ರೆ ನ್ಯಾಚುರಲ್ ಆಗಿ ಸಿಗುವಂತ ಹಣ್ಣುಗಳನ್ನೆಲ್ಲ ತಿಂದಿದ್ಯಾ?
3: ಹಾ ಹೌದು.
1: ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಂಗ್ ಒಂದು ಆಟ ಆಯ್ತಾ, ಎಂತ ಅಂತ ಹೇಳಿದ್ರೆ ನಿಂಗ್ ಗೊತ್ತಿರುವ ನಿಮ್ಮನೆ ಆಚೀಚಿ ಬದೆಗಳ ಬೆಳೆಯುವ ಹಣ್ಣುಗಳ ಹೆಸರು ಹೇಳ್ಕೊಂಬ, ಯಾಕಂದ್ರೆ ಹೇಳಿದ್ರೆ ನೀನು ಹಣ್ಣುಗಳನ್ನ ತಿಂದಿದೆ ನಮ್ಮನೆ ಹತ್ರ ಎಲ್ಲ ಆಗ್ತಂತ ಹೇಳಿದ್ಯಲ್ಲ, ಆ ಹಣ್ಣುಗಳ ಹೆಸರು ಹೇಳ್ಕಂಬಂಗರ್ ಮಗ.
3: ಗ್ವಾಯಿ ಹಣ್ಣು, ಬಾಳೆಹಣ್ಣು, ಮಾವಿನ ಹಣ್ಣು, ಹುಣಸಿ ಹಣ್ಣು, ಗರ್ಚಿನ ಹಣ್ಣು, ಮುರಿನ ಹಣ್ಣು, ಪರಂಗಿ ಹಣ್ಣು, ನ್ಯಾಮರ್ ಹಣ್ಣು, ಪ್ಯಾರ್ಲಿ ಹಣ್ಣು, ನೇರಳೆ ಹಣ್ಣು, ಹಸಿನ ಹಣ್ಣು, ಹಲಸಿನ ಹಣ್ಣು, ಬನ್ನೇರ್ಲು ಹಣ್ಣು, ಮುಸುಂಬಿ ಹಣ್ಣು, ಹಿಂಗೆಲ್ಲ ತಿಂದಿದ್ದೆ.
1: ಮುಸುಂಬಿ ಹಣ್ಣು ಮಾರ್ಕೆಟ್ ಇಂದ ತಪ್ಪದ ಆಯ್ತಾ?
3: ಇದನ್ನ ನಮ್ಮನೆ ಬೆಳಿತ್ರ
1: ಮುಸುಂಬಿ ಹಣ್ಣ.
3: ಹಾ,
1: ಹಂಗ ನಾ ನಿಮ್ಮನೆ ಬತ್ತೆ ಆಯ್ತಾ, ಒಂದ್ 2 ಕೆಜಿ ಮುಸುಂಬಿ ಹಣ್ಣು ರೆಡಿ ಮಾಡಿ ಇಡಾಯ್ತಾ?
3: ಹಾ.
1: ಈಗ ಹಣ್ಣುಗಳ ಬಗ್ಗೆ ಎಲ್ಲ ಹೇಳಿದ್ಯಲ್ಲ, ನೀ ಹಬ್ಬಕ್ಕೆಲ್ಲ ಹೋಯ್ಲೇ? ಈಗಳ
3: ಹೋಯ್ದೆ.
1: ಈಗ ಬಗ್ವಾಡಿ ಅಂತ ಹೇಳಿದೆ, ಬಗ್ವಾಡಿ ಹಬ್ಬ ಆಯ್ತಲ್ದ, ಈ ಹಬ್ಬಕ್ಕೆ ಹೋದಳಿಕೆ ಹಬ್ಬದಲ್ಲಿ ಎಂತೆಲ್ಲ ವಿಶೇಷ ಇರುತ್ತ, ಹಬ್ಬದ ಬಗ್ಗೆ ಸ್ವಲ್ಪ ಹೇಳ್ತೀಯ?
3: ಸರಿ,
1: ಹೇಳ್ ಮಗ.
3: ನಾನ್ ಹೇಳ್ಬೇಕಂದ್ರೆ ಬಗ್ವಾಡಿ ಹಬ್ಬದಲ್ಲ ಹಿಂದಿನ ದಿನ ರಾತ್ರಿ ಕಟ್ಟಿ ಪೂಜೆ ಅಂತ ಇರುತ್ತ. ದೇವಸ್ಥಾನದಿಂದ ಕಟ್ಟಿಗೆ ಮಹಿಷಾಸುರ ಮರ್ದಿನಿ ದೇವರನ್ನೇ ಹೊತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕಟ್ಟಿ ತರ್ತ್ರ, ಮತ್ತ ಅಲ್ಲಿ ಕಷಾಯ ಪ್ರಸಾದ ಎಲ್ಲ ಕೊಡ್ತ್ರ, ಅದನ್ನೆಲ್ಲ ತಿಂತತ್ ನಾವ. ಮತ್ತ ಗೊಂಬೆ ಒಟ್ಟಿಗೆಲ್ಲ ಕೊಣಿತ್ತ, ಅವ್ರು ಶೇಕೇನ್ ಮಾಡೋಕೆಲ್ಲ ಬತ್ರ, ನಾವು ಓಡಿ ಹಪ್ಪುದು ಅವ್ರು ಹೆದ್ರಿಕೊಂಡು. ಮತ್ತೆ ಪಟಾಕಿ ಎಲ್ಲ ಹೊಡ್ಸಕ್ ದೊಡ್ಡವರೆಲ್ಲ ಪಟಾಕಿ ಹೊಡ್ಸ್ತಿರ್ತ್ರ, ನಾವು ಹೆದ್ರಿಕೊಂಡು ಸೀದ ಗ್ವಾಯ್ ಮರ್ದಡಿ ಹೋಯ್ ಹೊತ್ಕಂಬ್ದ. ಮತ್ತ ಮಾರನೇ ದಿನ ಬೆಳಿಗ್ಗೆ ಹಬ್ಬ ಇರುತ್ತ, ಹಬ್ಬದಲ್ಲ ದೇವಸ್ಥಾನ ಅಲಂಕಾರ ಮಾಡಿರೋದ್ಕೊಂಡು ನಂಗೆ ಖುಷಿ ಆಯ್ತ. ಅಷ್ಟು ಒಳ್ಳೆ ಚಂದ ಮಾಡಿ ಅಲಂಕಾರ ಮಾಡಿರ, ಒಳಗೆಲ್ಲ ಹಣ್ಣಿಂದ ದ್ರಾಕ್ಷಿ ಹಣ್ಣು ಮತ್ತ ಇದು ಕಿತ್ಲಿ ಹಣ್ಣು ಅದನ್ನೆಲ್ಲ ನೇಲ್ಸಾಕಿ ಡೆಕೋರೇಷನ್ ಎಲ್ಲ ಮಾಡಿರ, ಮತ್ತ ಹೂವಿನ ಅಲಂಕಾರ ಎಲ್ಲ ಮಾಡಿರ. ನಾವು ಅದನ್ನೆಲ್ಲ ಹೂವಿನೆಲ್ಲ ಹೆಕ್ಕಂಡು ನಾನು ಅಮ್ಮನಿ ತಕೊಳತ್ತೆ ಈಗ ಹುಸಿ ಇಟ್ಕಂತಿತ್ತ. ಕಡಿಕೆ ಅಂಗಡಿ ಎಲ್ಲ ಸುತ್ತಾಡ್ತಾ ಅಂಗಡಿಗೆ ಬಾಳಿ ಅಂಗಡಿಗೆ ಹೋಯ್ಯ, ನಾವು ಬಾಳಿ ತಕ್ಕಂತ ಸರ ತಕ್ಕಂತ ಕಿವಿನ್ ತಕ್ಕಂತ ಎನಟಿ ಬ್ಯಾಗ್ ತಕ್ಕಂತ, ಮತ್ತ ಅದ್ರ ಪಕ್ಕನೆ ಬುಕ್ಕಿನ ಅಂಗಡಿ ಇದ್ದಿತ್ತ, ಅಲ್ಲಿ ಹೋಯಿ ಒಂದ್ ರಾಮಾಯಣ ಪುಸ್ತಕ ತಗೊಂಡ ನಾನ. ಕಡಿಗೆ ಅಲ್ಲಿ ಕರ್ಗುಂಜೇಣಿನ ಅಂಗಡಿ, ಐಸ್ ಕ್ರೀಮ್ ಅಂಗಡಿ ಎಲ್ಲ ಬಂತ, ಅಲ್ಲೆಲ್ಲ ಐಸ್ ಕ್ರೀಮ್ ತಿಂತ ಕರ್ಗುಂಜೇಣ್ಣ ಎಲ್ಲ ತಿಂತ. ಕರ್ಗುಂಜೇಣ್ ದೊಡ್ಡ ಲಾಟಿಗಂತೂ 20 ರೂಪಾಯಿ ಅಂತ ಹೇಳ್ತ್ರ, ಅದೇ ಬೇರೆ ಅಂಗಡಿ ಕೇಂದ್ರ 30 ರೂಪಾಯಿ ಅಂತ ಹೇಳ್ತ್ರ ಅವ್ರ, ಅದನ್ನೆಲ್ಲ ತಿಂತ. ಮತ್ತೆ 4 ಗಂಟೆ 5 ಗಂಟೆ ಹಂಗೆ ರಥ ಹೇಳಿತ್ರ, ಅಷ್ಟೊತ್ತಿಗೆ ಅಲ್ ಇಲ್ಲಿಂದ ದೇವಸ್ಥಾನದಿಂದ ಮಂಟಪದವರೆಗೂ ಮುಖಮಂಟಪದವರೆಗೂ ರಥ ಹೇಳ್ಕೊಂಡ್ ಹೋತ್ರ. ಅಲ್ಲಿಂದ ಸೀದಾ ವಾಪಸ್ ತಿರ್ಸ್ಕೊಂಡು ಬತ್ರ. ಅಷ್ಟೊತ್ತಿಗೆ 30 ರೈತನೊಟ್ಟಿಗೆ ನಾವು ಡಾನ್ಸ್ ಮಾಡ್ತೀವಿ, ಮತ್ತೆ ರಥ ಹೇಳೋತಿ ವಿಡಿಯೋ ಮಾಡ್ತೀವಿ ನಾವೆಲ್ಲ, ಮೇಲೆಲ್ಲ ಹೋಯ್ಕ ವಿಡಿಯೋ ಮಾಡುದ. ಮತ್ತ ರಥಯಾದ ಪುಕು ಭಟ್ರ ಬಾಳಿ ಹಣ್ಣ, ಮುಸುಂಬಿ ಹಣ್ಣ, ಕಿತ್ಲಿ ಹಣ್ಣ ಹಿಂಗೆಲ್ಲ ಬಿಸಾಕ್ತಿದ್ರ ಮೇಲಿಂದ ರಥದಿಂದ. ಅಷ್ಟೊತ್ತಿ ನಾವ್ ಅದನ್ನೆಲ್ಲ ಹಿಡ್ ಹಿಡ್ಕ ತಿಂತೀತ್ ನಾವು, ಭಟ್ರೆ ಇಲ್ ಕೊಡಿ ಭಟ್ರೆ ಇಲ್ ಕೊಡಿ ಅನ್ನಕಿ ತಕ್ಕ ತಕ್ಕ ತಿಂತೀತ್.
1: ಮತ್ತೆ ಓಕ್ಳಿ ಹಾರುದಲ್ಲ ಇರ್ಲಿ ಈಗ.
3: ಹಾ ಇದಿತ್ತು, ಅದ್ ಸಾಯಂಕಾಲ ಇರ್ತೀತಾ. ಮಾರನೇ ದಿನ ಬೆಳಿಗ್ಗೆ ಅದ ಹೊಳೆಗ್ ದೋಣಿಯಲ್ಲಿ ದೇವ್ರನ್ ಕುಳಿಸ್ಕೊಂಡು ಹೊಳೆಗ್ ಹೋತ್ರದ
1: ಹೊಳಿಯಾನ ಮಾಡುದ.
3: ಹಾ ಹೊಳಿಯಾನ ಇದ್ದಿ.
1: ಇಷ್ಟೆಲ್ಲ ಒಂದ್ ಹಬ್ಬದ ಬಗ್ಗೆ ಹೇಳದೆ ಆಯ್ತಾ, ತುಂಬಾ ಖುಷಿ ಆಯ್ತು ಶ್ರೀನಿಧಿ. ಎಂತಕ್ಕಂತ ಹೇಳಿದ್ರೆ, ಒಂದ್ ಹಬ್ಬ ಹೆಂಗಿರತ್ತ, ಹಬ್ಬಕ್ಕೆ ಎಂತೆಲ್ಲ ಬತತ್ತ, ಮಕ್ಕಳ ಹಬ್ಬದಲ್ಲಿ ಎಂತೆಲ್ಲ ತಕ್ಕಂತ್ರ, ಎಂತೆಲ್ಲ ಆಟಗಳನ್ನ ಆಡ್ತಾರ, ತುಂಬಾ ಖುಷಿ ಆಯ್ತಾಯ್ತಾ. ನೀನ್ ಅಷ್ಟು ಭಾರಿ ಲೈಕ್ ಮಾಡಿ ಹೇಳಿದೆ, ನಂಗಂತೂ ತುಂಬಾ ಖುಷಿ ಆಯ್ತು. ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇಂತೆಯರಾಯ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
3: ಧನ್ಯವಾದ.
1: ಇಷ್ಟೊತ್ತಿನವರಿಗೆ ಬಗ್ವಾಡಿಯಿಂದ ಕಾಲ್ ಮಾಡಿದಂತ ಶ್ರೀನಿಧಿ ಭಾರಿ ಲೈಕ್ ಮಾಡಿ ಮಾತಾಡಿದಾಳಾಯ್ತಾ. ಅವಳು ಹೇಳದ್ಕಿಂಡ ನಂಗೊಂದ್ಸಲ ಹಬ್ಬಕ್ಕೆ ಹೋಯ್ ಬಂದಷ್ಟೇ ಖುಷಿ ಆಯ್ತು. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡ್ಕಂತ ಇದ್ರೆ ಎಂತ ಮಾಡಿ ಗೊತ್ತಾ, ನಾನ್ ಹೇಳುವ ಈ ನಂಬರಿಗೆ ಕಾಲ್ ಮಾಡಿ ಆಯ್ತಾ. 8073829233 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಅಣ್ಣ ಸುಬ್ಬಣ್ಣನ ಜೊತೆಗೆ ಮಾತಾಡಿ ಆಯ್ತಾ. ಹಂಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯಾನ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಇದೆ. ಮಕ್ಕಳೇ, ಹಂಗಾರೆ ಕಾಲ್ ಮಾಡಿ ಮಾತಾಡಿ ನಿಮ್ಮ ಸುಬ್ಬಣ್ಣನ ಜೊತೆ ಆಯ್ತಾ. ಹಂಗಾರೆ ಈಗ ಒಂದ್ ಕಾಲ್ ಬತ್ತಿತ್ತು, ಯಾರಂತೇಳಿ ಕಾಮಂಗಾರೆ. ಹಲೋ.
4: ಹಲೋ,
1: ಯಾರು ಮಾತಾಡ್ತಾ ಇರೋದಿದ?
4: ನಾನ್ ಹಟ್ಟಿ ಅಂಗಡಿಯಿಂದ ಭೂಮಿಕಾ.
1: ಹಟ್ಟಿ ಅಂಗಡಿಯಿಂದ ಭೂಮಿಕಾ. ಭೂಮಿಕನಿಗೆ ಎಷ್ಟನೇ ತರಗತಿ ಈಗ?
4: 5th pass.
1: 5th pass? ಭೂಮಿಕಾ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಎಂತ ಅಂತ ಹೇಳಿದ್ರೆ, ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಈಗ ನಿಂಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದೆ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯ? ಹೇಳ್ ಮಗ.
4: ನಾನು ಬೇಸಿಗೆ ರಜೆಗೆ ಎಲ್ಲಿಗೂ ಹೋಗಿಲ್ಲ. ಎಂತಕ್ಕಂದ್ರೆ ನನ್ ಮಮ್ಮನ ಮನೆ ಅಕ್ಕಿದಿತ್ತಾ, ಅಲ್ಲಿ ನನ್ ಅವ್ರ ಒಂದೊಂದ್ ಕಡೆ ಹೇಳಿಕೆ ಕಡು ಹಾಕಿದ್ರು, ಅದಕ್ಕೆ ನಾನು ಯಾರು ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಮತ್ತೆ ಮಮ್ಮನ ಮಕ್ಕಳ ಊರಿಗೆ ಬಂದಿರಾ, ಅವ್ರ ಜೊತೆ ಸೈಕಲ್ ಆಡಿ ಬೆಕ್ಕಿನಲ್ಲ ಆಡಿಸ್ತಿದ್ದೆ.
1: ಓ, ಇಷ್ಟೇ? ನೀನ್ ಎಲ್ಲಿಗೂ ನಿನ್ ಕರ್ಕೊಂಡು ಹೋಗಿಲ್ಯಾ?
4: ಇಲ್ಲ.
1: ಅದಕ್ಕೆ ನೀ ಬೇಜಾರ್ ಮಾಡ್ಕೊಂಡ್ಬೇಡ ಆಯ್ತಾ. ನಿನ್ನೆ ನೀನ ನಮ್ ರೇಡಿ ಕುಂದಾಪುರಕ್ಕೆ ಒಂದಿನ ಬಾ ಆಯ್ತಾ. ಹಂಗೆ ನಿಂಗೊಂದು ಆಟ ಕೂಡ ಆಡಿಸ್ತೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ನಿಂಗೊಂದು ಆಟ ಎಂತ ಅಂತ ಹೇಳಿದ್ರೆ, ಟಂಗ್ ಟ್ವಿಸ್ಟ್ ಆಯ್ತಾ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಇದನ್ನ ಫಾಸ್ಟ್ ಆಗಿ ಹೇಳ್ತೀ ಮಗು.
4: ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ.
1: ಕಾಗೆ ಪುಕ್ಕ, ಗುಬ್ಬೆ ಪುಕ್ಕ,
4: ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ.
1: ಕುರುಡು ಕುದುರೆಗೆ ಹುರಿದ ಹುರಿಗಡಲೆ,
4: ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ.
1: ವಾ, ಸೂಪರ್ ಭೂಮಿಕಾ, ಚಂದ ಮಾಡಿ ಹೇಳಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾಯ್ತಾ. ಈಗ ಭೂಮಿಕಾ, ಒಂದ್ ನಿನ್ ಗೊತ್ತಿರುವಂತದ ಹಾಡ ಇಲ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಎಂತದಾದ್ರೂ ಒಂದ್ ಹೇಳ್ಕಾಯ್ತಾ. ಈಗ ನಂಗ ಖುಷಿ ಆಗ್ಬೇಕಂತ ಹೇಳಿದ್ರೆ ನೀನ್ ಏನಾದ್ರೂ ಹೇಳ್ಬೇಕು, ಎಂತ ಹೇಳ್ತೀಯಾ?
4: ಭಕ್ತಿ ಗೀತೆ ಹೇಳ್ತೆ ಸರ್.
1: ಭಕ್ತಿ ಗೀತೆ ಹೇಳ್ತೀಯಾ? ಹೇಳ್ ಮಗ ಕಂಬ.
4: ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ, ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸ ಗಿರಿಯಿಂದ ದರೆಗಿಳಿದು ಬಾ, ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸ ಗಿರಿಯಿಂದ ದರೆಗಿಳಿದು ಬಾ, ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ

0: గణపతి లక్ష లక్ష దీపార్చనే దివ్య గణపతి మహాగణపతి దివ్య గణపతి మహాగణపతి. ಧನ್ಯವಾದಗಳು
1: ಭೂಮಿಕಾ. ಹಾಡು ಕೇಳಿ ನಂಗೆ ತುಂಬಾ ಖುಷಿ ಆಯ್ತಾಯ್ತಾ. ಈಗ ಭೂಮಿಕಾ ಹಟ್ಟಿ ಅಂಗಡಿ ಅಂತ ಹೇಳಿದೆ, ಭೂಮಿಕಾ ಹಟ್ಟಿ ಅಂಗಡಿ ಹಬ್ಬ ಆಯ್ತಲ್ದ ಈಗಳ, ನೀನ್ ಹಬ್ಬಕ್ಕೆಲ್ಲ ಹೊಯ್ಲಿ ಹಟ್ಟಿ ಅಂಗಡಿ ಹಬ್ಬಕ್ಕೆ?
0: ಹೊಯ್ದೆ.
1: ಎಂತೆಲ್ಲ ತಕ್ಕಂಡೆ ಹಬ್ಬದಲ್ಲಿ?
0: ನಾನ್ ಪೊಟೊಟೊ ಟ್ವಿಸ್ಟರ್, ಜೋಳ, ಐಸ್ ಕ್ರೀಮ್, ಸೋಡಾ, ಕಡೆಗೆ ತಿಂಡಿ ಎಲ್ಲ ತಕೊಂಡೆ.
1: ಹೌದಾ? ಈಗ ಭೂಮಿಕನಿಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ಲ್ಯಾ?
0: ಇದ್ರ.
1: ಯಾರ ನಿನ್ ಬೆಸ್ಟ್ ಫ್ರೆಂಡ್?
0: ಅನುಶ್ರೀ.
1: ಅನುಶ್ರೀ ನಿನ್ನ ಬೆಸ್ಟ್ ಫ್ರೆಂಡ್? ನೀವ್ ಎಲ್ಲಿ ಹೋದ್ರು ಒಟ್ಟಿಗೆ ಹೋದ್ರಿಯಾ?
0: ಹೌದಾ.
1: ನಿನ್ ಕ್ಲಾಸ್ಮೇಟ್ ಅವಳ?
0: ಹೌದಾ.
1: ಹೌದಾ ಭೂಮಿಕಾ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು. ಆಯ್ತಾ?
0: ಧನ್ಯವಾದಗಳು.
1: ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಎಂತ ಇರಾಯ್ತಾ? ನೀನ್ ಎಲ್ಲಿಗೂ ಕರ್ಕೊಂಡು ಹೋಯ್ಲ ಅಂತೇಳಿ ಬೇಜಾರು ಮಾಡ್ಕೊಂಡ್ಬೇಡ, ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಾ. ಆಯ್ತಾ?
0: ಅಡಿಲ್ಲ ಸರ್.
1: ಭೂಮಿಕಾ ಮತ್ತೊಮ್ಮೆ ನಿನ್ಗೆ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಅಂತ ಇರಾಯ್ತಾ? ಇಷ್ಟೊತ್ತು ಭೂಮಿಕಾ ಹಟ್ಟಿ ಅಂಗಡಿಯಿಂದ ಕಾಲ್ ಮಾಡಿ ಭಾರಿ ಲೈಕ್ ಮಾಡಿ ಮಾತಾಡಿದಾಳಾಯ್ತಾ. ನಾನು ಆಡಿಸಿದ ಆಟಗಳನ್ನು ಕೂಡ ತುಂಬಾ ಚಂದ ಮಾಡಿ ಹೇಳಿದಾಳ. ಅವಳ ಮುದ್ದಾದ ಮಾತುಗಳನ್ನು ಕೇಂತ ಇದ್ರೆ ನಂಗೆ ಇನ್ನೂ ಕೇಳ್ಬೇಕು ಕೇಳ್ಬೇಕು ಅನಿಸ್ತೈತ. ಆದ್ರೆ ಎಂತ ಮಾಡುದು, ಮಕ್ಕಳೆಲ್ಲ ಕಾಲ್ ಮಾಡ್ತಾ ಇದ್ದು. ಆಯ್ತಾ, ಮುಂದಿನ ಕಾರ್ಯಕ್ಕೆ ನಾನು ಹೋಗ್ಲೇಬೇಕಲ್ದ, ಹಂಗಾಯ್ ಮಕ್ಕಳೇ ನಿಮ್ಗೂ ಭೂಮಿಕಂತರ ಮಾತಾಡ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ. ಆಯ್ತಾ, ನೀವು ಕಾಲ್ ಮಾಡಿದ್ರೆ ನಿಮ್ಗೊಂದು ಆಕರ್ಷಕವಾದ ಬಹುಮಾನ ಕೂಡ ಇತ್ತಾಯ್ತಾ. ಇವತ್ ಯಾರು ಬಹುಮಾನ ಕೊಡತ್ತ ಕೇಂದ್ರೆ, ಮಂಜುಶ್ರೀ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿಭಂಡಾರಿ ಕಟ್ಪೆಲ್ತೂರು ಕನ್ಯಾನ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತ. ಇದ ಯಾರು? ಪುಟ್ಟನ ಪುಟ್ಟಿಯ ಅಂತ ಹೇಳಿ ಕಾಂಬಂಗರ್ ಅಲ್ದ?
2: ಹಲೋ.
3: ಹಲೋ,
1: ಇದ್ ಯಾರು ಮಾತಾಡ್ತಾ ಇರೋದು?
3: ನಾನು ಶರತ್ ಅಂತ, ಆಲೂರಿಂದ.
1: ಶರತ್ ಅಂತ ಆಲೂರಿಂದ. ಶರತ್, ನಿನಗೆ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
3: ನಾನು 7.8.
1: 7.8. ಇವತ್ತಿನ ನಮ್ಮ ಫೋನಿಂಗ್ ಕಾರ್ಯಕ್ರಮದ ವಿಷಯ ಎಂತ ಅಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಆಯ್ತಾ, ಈ ಬೇಸಿಗೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಏನೇನ್ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ?
3: ನಾನು ಬೀಚಿಗೆ ಹೋಗಿದ್ದೆ, ಮಮ್ಮನ್ ಮನೆಗೆ ಹೋಗಿದ್ದೆ, ದೊಡ್ಡಮ್ಮನ್ ಮನೆಗೆ ಹೋಗಿದ್ದೆ, ಅಜ್ಜಿ ಮನೆಗೆ ಹೋಗಿದ್ದೆ, ಮತ್ತು ನಮ್ಮ ಪಕ್ಕದ ಮನೆಗೆ ಫಂಕ್ಷನ್ ಇದ್ದಿತ್ತು ಅಲ್ಲಿಗೆ ಹೋಗಿದ್ದೆ, ಆಮೇಲೆ ಮೆಹಂದಿ ಇದ್ದಿತ್ತು ಅಲ್ಲಿಗೆ ಹೋಗಿದ್ದೆ, ಯಕ್ಷಗಾನದ ಊಟಕ್ಕೆ ಹೋಗಿದ್ದೆ, ಆಮೇಲೆ ಸಮಾನಕ್ಕೆ ಹೋಗಿದ್ದೆ, ಆಮೇಲೆ ಪೇಟೆಗೆ ಹೋಗಿದ್ದೆ, ಕುಂದಾಪುರಕ್ಕೆ ಹೋಗಿದ್ದೆ, ಕೋಟಕ್ಕೆ ಹೋಗಿದ್ದೆ.
1: ಹೀಗೆಲ್ಲ ಸುತ್ತಾಡಿದ್ದೆ. ಅಲ್ಲ, ಈಗ ಶರತ್ನಿಗೆ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ವಾ?
3: ಇದ್ರ.
1: ಶರತ್ನ ಬೆಸ್ಟ್ ಫ್ರೆಂಡ್ ಯಾರ?
3: ನಂದು ಸಮರ್ಥ ಅಂತ.
1: ಸಮರ್ಥ ನಿನ್ ಬೆಸ್ಟ್ ಫ್ರೆಂಡ್? ಈಗ ಈಗ ಎಂತ ಗೊತ್ತ ಶರತ, ನಮ್ಮ ಕಾರ್ಯಕ್ರಮದಲ್ಲಿ ನಿಂಗೊಂದು ಆಟ ಕೂಡ ಇತ್ತಾಯ್ತಾ. ಈ ಆಟದಲ್ಲಿ ನಿನ್ನ ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳುತ್ತೆ, ಪ್ರಶ್ನೆಗಳಿಗೆ ನೀನು ಆನ್ಸರ್ ಕೊಡ್ಬೇಕಾಯ್ತಾ? ನನ್ನ ಮೊದಲ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಕರೆಂಟ್ ರೈಲ್ 100 ಕಿಲೋಮೀಟರ್ ವೇಗದಲ್ಲಿ ಉತ್ತರಕ್ಕೆ ಚಲಿಸುತ್ತದೆ. ಆಯ್ತಾ? ಮತ್ತೆ ಪಶ್ಚಿಮಕ್ಕೆ 10 ಕಿಲೋಮೀಟರ್ ಯೋಗದಲ್ಲಿ ಗಾಳಿ ಬೀಸುತ್ತಾಯ್ತಾ? ಹಾಗಾದ್ರೆ ಹೊಗೆ ಯಾವ ಕಡೆ ಹೋಗುತ್ತೆ?
3: ಕರೆಂಟ್ ರೈಲಲ್ಲಿ ಹೊಗೆ ಬರಲ್ಲ.
1: ಓಹೋ, ವೆರಿ ಗುಡ್, ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ಟಿದ್ಯಾ. ಇನ್ನೊಂದು ಪ್ರಶ್ನೆ ಕೇಳ್ತೆ, ನನ್ನನ್ನ ತಿನ್ನುವುದಕ್ಕಾಗಿ ಖರೀದಿಸ್ತಾರೆ ಆಯ್ತಾ, ಆದ್ರೆ ಜನರು ನನ್ನನ್ನು ತಿನ್ನುವುದಿಲ್ಲ.
3: ಪ್ಲೇಟ್.
1: ಪ್ಲೇಟ್, ವೆರಿ ಗುಡ್. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೆ.
3: ಹಾ, ಕೇಳಿ.
1: ಒಂದು ಕಡೆ ಹಿಡ್ಕೊಂಡ್ರೆ ಎರಡು ಕಡೆ ಅಲ್ಲಾಡತ್ತೆ.
3: ನೀವು ಹೇಳಿ.
1: ಇದು ತಕ್ಕಡಿ. ಆಯ್ತಾ? ಈಗ ಶರತ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿದ್ಯಾ, ನೀನ್ ಎಲ್ಲೆಲ್ಲ ಹೋಗಿದ್ಯಾ, ಅದ್ರ ಬಗ್ಗೆ ಎಲ್ಲ ಹೇಳಿದೆ. ಆಯ್ತಾ, ನಂಗೆ ತುಂಬಾ ಖುಷಿ ಆಯ್ತಾ. ಈಗ ನಮ್ಗೆ ಸಿಕ್ಕಿರುವಂತ ಸಮಯವನ್ನ ನಾವು ಉಪಯೋಗಿಸ್ಕೊಳ್ಬೇಕಾಯ್ತಾ. ಮಕ್ಕಳ ಆಟವೇ ಹಾಗೆಲ್ಲ, ಮಕ್ಕಳು ಸಿಗುವುದು 1.5 ತಿಂಗಳ ರಜೆ. ಈ ರಜೆಯನ್ನ ನೀನ್ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊ ಆಯ್ತಾ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ಯಾ. ಈಗ ನೀನೇನಾದ್ರೂ ನನಗೆ ಕತೆ ಆಗ್ಲಿ, ಕವನ ಇಲ್ಲಿ, ಭಕ್ತಿಗೀತೆ ಇಲ್ಲಿ, ಭಾವಗೀತೆ ಇಲ್ಲಿ, ಏನಾದ್ರೂ ಒಂದು ಹಾಡ್ಬೇಕು ಅಥವಾ ಸ್ಟೋರಿನ ಹೇಳ್ಬೇಕು. ನೀನ್ ಏನ್ ಹೇಳ್ತೀಯಾ?
3: ನಾನು ಏಕಪಾತ್ರ ಅಭಿನಯ.
1: ಏಕಪಾತ್ರ ಅಭಿನಯ ಹೇಳ್ತೀಯಾ, ಹೇಳ್ ಮಗ. ಹಾಗಿದ್ರೆ
3: ನಾನು ಮಾಡುತ್ತಿರುವ ಏಕಪಾತ್ರ ಅಭಿನಯದ ಹೆಸರು ಛಲವಾದಿ ಜಯಚಂದ. ಆಗಲಾರದು ಚಾಂದ್, ನಿನ್ನಾಸೆ ಕೈಗೂಡಲಾರದು, ಇನ್ನೊಮ್ಮೆ ಚೆನ್ನಾಗಿ ಯೋಚಿಸು ಜಯಚಂದ. ನಿಂತಿ ಹೋದ ಮೇಲೆ ಚಿಂತಿಸಿ ಫಲವಿಲ್ಲ, ಪ್ರತಿಯೊಬ್ಬ ರಜಪೂತ ಅರಸರಲ್ಲಿ ಹೋಗಿ ಇದನ್ನೇ ಹೇಳುತ್ತಿದ್ದೆ. ಇಲ್ಲೂ ಅದೇ ಬೇಡಿಕೆ ನನ್ನದು. ದೇಶಕ್ಕಾಗಿ ಒಗ್ಗಟ್ಟಾಗಿರಿ, ಸಂದಿಗ್ಧ ಸಮಯದಲ್ಲಿ ಸಂಘಟಿತರಾಗಿ ಎದ್ದು ನಿಲ್ಲಿ, ಸಕಲ ರಜಪೂತರೊಂದಾಗಿ ಪ್ರತಿ ರಾಜನ ಹಿರಿತನದಲ್ಲಿ ಕಾದಾಡಿರಿ. ಪ್ರತಿ ರಾಜ ಸಾಕು ನಿಲ್ಲಿಸು ಕವಿರಾಜ್. ಆ ಧೂರ್ತನ ಹೆಸರನ್ನು ಕೇಳಿದೊಡನೆ ಈ ಜಯಚಂದನ ಧಮನಿ ಧಮನಿಗಳಲ್ಲಿ ರಕ್ತ ಕುದಿಯತೊಡಗುತ್ತದೆ. ಇನ್ನೊಮ್ಮೆ ಆತನ ಹೆಸರನ್ನು ನನ್ನೆದುರಲ್ಲಿ ಗಳಹದಿರಿ. ಶಾಂತವಾಗಿ ಯೋಚಿಸು ರಾಜ. ಆವೇಶದಲ್ಲಿ ಕೊಯ್ದುಕೊಂಡ ಮೂಗು ಆವೇಶ ಇಳಿದ ಮೇಲೆ ಸರಿಯಾಗದು. ಸಕಲ ಭಾರತೀಯರ ಕಲ್ಯಾಣಕ್ಕಾಗಿ, ಸಾಮ್ರಾಜ್ಯಶಾಹಿಗಳ ನಾಶಕ್ಕಾಗಿ, ಎಲ್ಲಕ್ಕಿಂತ ಮೇಲಾಗಿ ನಿನ್ನ ಒಬ್ಬಳೇ ಒಬ್ಬಳು ಮಗಳಾದ ಶ್ರೀಯುಕ್ತೆಯ ಮಾಂಗಲ್ಯಕ್ಕಾಗಿ. ಸುಮ್ಮನಿರು ಚಾಂದ್, ಈ ಜಯಚಂದನಿಗೆ ಸಂತಾನವೇ ಇಲ್ಲ, ಸಂಯುಕ್ತೆ ಆಕೆ ಯಾರೋ ನಾನರಿಯನು. ಆವೇಶದ ಬರದಲ್ಲಿ ಆಡುವ ಮಾತುಗಳಿವು ಜಯಚಂದ. ತಂದೆಯ ಕರುಳು ಕುದಿಯಬೇಕಾದರೆ ಈ ರೋಷ ತಾಪ ಆವೇಶಗಳು ಇಳಿಯಲೇಬೇಕು. ಕುಟಿಲ ಕಾರಸ್ಥಾನವನ್ನು ರಚಿಸಿ ಸ್ವಯಂವರ ಮಂಟಪದಿಂದ ಓಡಿ ಹೋಗಿ ನನ್ನ ಆ ಜನ್ಮ ವೈರ್ಯ ಅಂತಃಪುರದಲ್ಲಿ ಆಶ್ರಯ ಪಡೆದ ಆ ಅಥಮಳನ್ನು ಮಗಳೆಂಬ ಮಮತೆಯಿಂದ ಒಪ್ಪಿ ಅಪ್ಪಿಕೊಳ್ಳಲಾರ ಈ ಜಯಚಂದ. ಇನ್ನು ಆ ಧೂರ್ತ ಪೃಥ್ವಿರಾಜನು ಅಕ್ಷಮ್ಯ ಅಪರಾಧವನ್ನು ಎಸಗಿರುವವನು. ಯಾವ ರೀತಿಯಿಂದಾದರೂ ಅವನಿಗೆ ತಕ್ಕ ಶಿಕ್ಷೆಯಾಗದೆ ನನ್ನ ಆತ್ಮಕ್ಕೆ ಶಾಂತಿಯೇ ಇಲ್ಲ. ನೆನಪಿರಲಿ ಜಯಚಂದ, ಶತಶತಮಾನಗಳವರೆಗೆ ಭಾರತದ ಇತಿಹಾಸ ಪುಟಗಳಲ್ಲಿ ನಿನ್ನ ಹೆಸರು ಸಿಟ್ಟಿನೊಡನೆ ನಿಟ್ಟುಸಿರಿನೊಂದಿಗೆ ಸ್ಮರಿಸಲ್ಪಡುವುದು. ಕುಲದ ಮರ್ಯಾದೆಯ ಮುಂದೆ ಮಗಳ ಮಾಂಗಲ್ಯವನ್ನು ಕಡೆಗಣಿಸಿದವನೆಂದು ಜನರು ಸಿಟ್ಟಿನಿಂದ ಕೊಂಡಾಡಬಹುದು. ಭಾರತ ಬೆಂಗಾಡಾಗಲಿ, ಗಂಗಾ ಯಮುನಾ ನದಿಗಳು ರಕ್ತದಿಂದ ತುಂಬಿ ಹರಿಯಲಿ, ರಜಪೂತರು ಹಿಡಿದ ಛಲವನ್ನು ಬಿಡುವವರಲ್ಲ. ಈ ಜಯಚಂದನು ಛಲವಾದಿಯಾಗಿಯೇ ಹುಟ್ಟಿದವನು, ಛಲವಾದಿಯಾಗಿಯೇ ಸಾಯುವನು. ಇದೇ ನನ್ನ ಕೊನೆಯ ನಿರ್ಧಾರ.
1: ಇಷ್ಟೇ ಮಗ?
3: ಹಾ ಇಷ್ಟೇ.
1: ತುಂಬಾ ಖುಷಿ ಆಯ್ತು, ತುಂಬಾ ಚಂದ ಮಾಡಿ ಹೇಳಿದೆ ಆಯ್ತಾ.
3: ಹಾ,
1: ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
3: ಹಾ, ಧನ್ಯವಾದಗಳು.
1: ಇಷ್ಟೊತ್ತಿನವರಿಗೆ ಶರತ ಆಲೂರಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಯ್ತಾ. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡಬೇಕು, ಬಹುಮಾನ ಗೆಲ್ಲಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಹಂಗೆ ಇವತ್ತಿನ ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತೇವೆ. ಇವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಬೆಲ್ತೂರು ಕನ್ಯಾನ, ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಮಕ್ಕಳೇ. ಹಾಗಿದ್ಮೇಲೆ ಕಾಲ್ ಮಾಡ್ತೀರಲ್ಲ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ತುಂಬಾ ಚಂದ ಮಾಡಿ ಮಾತಾಡಿ ಆಯ್ತಾ. ನಿಮ್ಮ ಮಾತುಗಳನ್ನ ಕೇಮ್ಕೆ ನಿಮ್ಮಣ್ಣ ಸುಬ್ಬಣ್ಣ ಸಿದ್ಧವಾಗಿ ಕುತ್ಕೊಂಡಿದ್ದಾನೆ. ಹಂಗೆ ಈಗ ಒಂದ್ ಕಾಲ್ ಬತ್ತಿತ್ತ, ಯಾರಂತ ಹೇಳಿ ಕಾಮಂಗರೆ.
2: ಹಲೋ.
4: ಹಲೋ,
1: ಯಾರು ಮಾತಾಡ್ತಿರೋದು?
4: ಸಿಂಚನ ಹೆಮ್ಮಾಡಿ ಅಂತ ಹೇಳಿ.
1: ಸಿಂಚನ ಹೆಮ್ಮಾಡಿ. ಸಿಂಚನ, ಈಗ ನೀನ್ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
4: 9th pass 10th.
1: 9th pass 10th. ಈಗ ಸಿಂಚನಿಗೆ ರಜೆ ಸಿಕ್ಕಿತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಯಿದ್ದೆ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಇದ್ರ ಬಗ್ಗೆ ಹೇಳ್ತೀಯಾ? ಇವತ್ತಿನ ನಮ್ಮ ಕಾನ್ಸೆಪ್ಟ್ ಕೂಡ ಅದೇ ಆಯ್ತಾ, ಏನಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಈಗ ನಿಮ್ಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತಲ್ಲ, ಈ ರಜೆಯಲ್ಲಿ ನೀವ್ ಏನೇನ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳ್ಬಹುದು? ಹೇಳ್ ಮಗ.
4: ನಾವ್ ವಿಸರ್ಜಿಗೆ, ಮದಿಗೆ, ನಾಗಮಂಡಕ್ಕೆ, ಸತ್ಯನಾರಾಯಣ ಪೂಜೆಗೆ, ಮೆಹಂದಿಗೆ, ಸಮನ್ಗೆ, ಆಚಿ ಮನೆ ಊಟ, ಈಚಿ ಮನೆ ಊಟ, ಎದ್ರ ಮನೆ ಆಟದ ಊಟ, ಎಲ್ಲಾ ಬದಿಗೂ ಹೋಯ್ತು ಕಣಿ.
1: ಎಲ್ಲಾ ಬದಿ ತಿರುಗಟ ಮಾಡಿದ್ಯಾ? ಈಗ ಸಿಂಚನ ಆಟ ಎಂತ ಆಡುದಿಲ್ಲ, ಈಗ ಬರೀ ಊಟಕ್ಕೆ ಹೊಬ್ದ, ಹಬ್ಬಕ್ಕೆ ಹೋಬ್ದ, ಇದಷ್ಟೇನ?
4: ಆಟ ಆಡುತ್ತೆ.
1: ಎಂತೆಲ್ಲ ಆಟ ಆಡ್ತೀಯ?
4: ಅದು ಗುಡ್ನ ಆಡುದ, ಲೂಡೋ ಆಡುದ, ಅದೆಲ್ಲ ಆಡತ್ ಕಣಿ. ಹಾವೇಣಿ.
1: ಹಾ, ಪುರ್ಸತಿ ದಳಿಕ ಊಟ ಆಟ ಜೊತೆಗೆ ಇದೆಲ್ಲ ಮಾಡ್ತಿರಲ್ಲ. ಸಿಂಚನ ಹಬ್ಬಕ್ಕೆಲ್ಲ ಹೋತಿಲ್ಲ, ಈಗ ನೀ ಹೆಮ್ಮಾಡಿ ಅಂದ್ರೆ ಸಿಂಚನ ಹೆಮ್ಮಾಡಿ ಅಂತ ಹೇಳಿದೆ. ಈಗ ಸಿಂಚನಿಗೆ ಒಂದು ಹಬ್ಬ ಎಲ್ಲ ಅಂತ ಹೇಳಿ ಇರತ್ತಲ್ಲ, ನಿಮ್ ಬದಿ ಹಬ್ಬ ಎಲ್ಲ ಆಯ್ತು, ಈಗ ನೀನ್ ಹಬ್ಬಕ್ಕೆಲ್ಲ ಹೋಯಿಲ್ಯ?
4: ಹಬ್ಬಕ್ಕೆಲ್ಲ ಹೋಯ್ದೆ.
1: ಎಲ್ಲಿ ಹಬ್ಬಕ್ಕೆಲ್ಲ ಹೋಯ್ದೆ ಒಂದ್ಸಲ ಹೇಳ್ತೀಯ?
4: ನಮ್ದೇ ಹೇಳುದಾರ ಹೆಮ್ಮಾಡಿ ಹಬ್ಬ, ಮಾಣಿಕೊಳ್ಳದ ಹಬ್ಬ, ಬ್ರಹ್ಮಾವರ ಮಾಲಿಂಗೇಶ್ವರ ದೇವಸ್ಥಾನದ ಹಬ್ಬ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಹಬ್ಬ, ಬೈಂದೂರು ಸೇನೇಶ್ವರದ ಹಬ್ಬ, ಹೈರಂಜಲ್ ಗುಡ್ಡೆ ಮಾಲಿಂಗೇಶ್ವರ ದೇವಸ್ಥಾನದ ಹಬ್ಬ, ಕಿರುಮುಂಜಲ ಹಬ್ಬ, ಬೇಳುವೆ ಶಂಕರನಾರಾಯಣ ದೇವಸ್ಥಾನದ ಹಬ್ಬ, ಹಿರಿಯಡ್ಗ ವೀರಭದ್ರ ದೇವಸ್ಥಾನದ ಹಬ್ಬ, ಕಮಲಶಿಲೆ ಬ್ರಾಹ್ಮದುರ್ಗ ಪರಮೇಶ್ವರ ದೇವಸ್ಥಾನದ ಹಬ್ಬ ಕಾಣಿ ಮಾರೆ.
1: ಭಯಂಕರ ಮಾರೈತಿ, ಇಷ್ಟು ಬರೀ ಹಬ್ಬಕ್ಕೆಲ್ಲ ಹೋಯಿದೆ ರಥೋತ್ಸವ ಆತಲ್ಲಿಗೆಲ್ಲ. ಈಗ ನಂಗೆ ಒಂದು ಕುತೂಹಲ ಆತಿತ್ತಾಯ್ತಾ, ನೀನು ರಥೋತ್ಸವಕ್ಕೆ ಹೋದವಳು, ಈಗ ಗೆಂಡು ಸೇವೆ ಎಲ್ಲ ಆತಲ್ಲ, ಅದಕ್ಕೆಲ್ಲ ಹೋಯಿಲ್ಯಾ?
4: ಅದಕ್ಕೆಲ್ಲ ಹೋಯ್ದೆ ಮಾರ್ರೆ, ಸುಮಾರು ಬದಿ ಹೋಯ್ದೆ.
1: ಹೌದಾ? ಅದ್ರಲ್ಲಿ ಒಂದ್ಸಲ ನೆನಪ್ ಮಾಡ್ಕೊಂಡು ಕಂಬಂಗಾರೆ.
4: ಹಾ ಹೇಳುದ, ಬಡ ಕೋಡಿ ಗಂಡಕು ಇದೆ, ಅಮಾಸ್ ಬೈಲ ಅಮ್ಮನವ್ರ ಗಂಟಕು ಇದೆ, ಪಡುಕೋಣಿ ಜಟ್ಟಿಗೇಶ್ವರ ದೇವಸ್ಥಾನ ಗಂಟಕು ಇದೆ, ಜಾಲಾಡಿ ಹೊಸಕಳಿ ಬೊಬ್ಬರಿ ದೇವಸ್ಥಾನ ಗಂಟಕು ಇದೆ, ಕೋಟೆ ಅಮೃತೇಶ್ವರ ದೇವಸ್ಥಾನ ಗಂಟಕು ಇದೆ, ಗುಲ್ವಾಡಿ ಚಿಕ್ಕು ದೇವಸ್ಥಾನ ಗಂಟಕು ಇದೆ, ಬಸರೂರು ಮೂಡ್ಕೇರಿ ದೊಟ್ಟಿಕಾಲ್ ಚಿಕ್ಕು ದೇವಸ್ಥಾನ ಗಂಟಕು ಇದೆ, ಕೆಂಚನೂರು ಅರ್ಧನಾರೇಶ್ವರ ದೇವಸ್ಥಾನ ಗಂಟಕು ಇದೆ, ಇಡೂರು ಕುಂಜಾಡಿ ಗಂಟಕು ಇದೆ, ನಾ ಒಂದ ಕೇರಿಮನೆ ನಂದಿಕೇಶ್ವರ ದೇವಸ್ಥಾನ ಗಂಟಕು ಇದೆ.
1: ಒಟ್ಟಾರೆ ಒಂದು ರಥೋತ್ಸವ, ಒಂದು ಗಂಡ ಸೇವೆ ಸಿಂಚನ ಬಿಡೋದಿಲ್ಲ ಅಂತ ಹೇಳಿ ಗೊತ್ತಾಯ್ತು. ಯಾರ ಹಬ್ಬ ಬಿಟ್ರೆ ಸಿಂಚನ ಬಿಡಲ್ಲ ಆಯ್ತಾ. ಈಗ ಸಿಂಚನ ನಿನ್ನೆ ಚಂದ ಮಾಡಿ ಮಾತಾಡಿದೆ, ನಂಗಂತೂ ಖುಷಿ ಆಯ್ತು. ಈಗ ನಿನ್ನ ಈ ಹಬ್ಬ ಗೆಂಡ ಸೇವೆ ಒಟ್ಟಿಗೆ ಒಂದ್ ಏನಾದ್ರು ಕುಂದಾಪುರ ಕನ್ನಡದ ಒಂದ್ ನಾಲ್ಕ್ ಲೈನ್ ಮಾತಾಡ್ಕಂಬ. ನಿನ್ ಮಾತು ತುಂಬಾ ಖುಷಿ ಆಯ್ತು, ಹಂಗೆ ಆ ಕಾನ್ಸೆಪ್ಟ್ ನಿಂಗಾಯ್ತ. ನಿನ್ ಕುಂದಾಪುರ ಕನ್ನಡದ ಒಂದ್ ಎರಡ್ ಲೈನ್, ಯಾಕಂದ್ರೆ ನಮ್ ಭಾಷೆ ಕುಂದಾಪುರ ಕನ್ನಡ, ನಮ್ ಉಸಿರು ನಮ್ ಭಾಷೆ, ಅದ್ರ ಬಗ್ಗೆ ಒಂದ್ ಎರಡ್ ಮಾತಾಡ್ಕಂಬ.
4: ಈಗ ನಾವೆಲ್ಲ ಮೊಬೈಲಿಗೆ ಮುಳುಗಿ ಹೊತ್ಕಾಣಿ, ಹಬ್ಬಕ್ ಹಬ್ಬ ಹಬ್ಬಕ್ ಹಂಬ ಅಂತ ಹೇಳಿದ್ರು ಬತ್ತಿಲ್ಲ. ಮೊಬೈಲ್ ಒಂದ್ ಇದ್ದದ್ರೊಳಗೆ ನಮ್ ಮೊಬೈಲಿಗೆ ಮುಳುಗಿ ಹೋಯ್ತ. ಬೆಳಿಗ್ಗೆ ಮೊಬೈಲ್ ಹಿಡ್ಕೊಂಡ್ರೆ ಮಧ್ಯಾಹ್ನ ಊಟಕ್ ತೆಗ್ದ್ರ ಮತ್ ರಾತ್ರಿ ಮತ್ತು ಊಟ ಮಾಡೋದು ತೆಗುದ್ ಕಾಣಿ ಮೊಬೈಲ್. ಅಷ್ಟು ತರ ದಿನೀಡಿ ಮೊಬೈಲ್ ಕಾಣ್ತೇಕಂತ. ಆರಾಮಲ್ಲೇ ಹೇಳ್ತಾರ, ಆಗಳಿನ ಕಾಲದ ಮಕ್ಕಳೆಲ್ಲ ಮೊಬೈಲ್ ಅಂದ್ರೆ ಹೆಂಗಿದ್ದಂದೇ ಕಾಣ್ಲ, ಬರೀ ಆಡುದ ಇದ ಆಚೆ ಮನೆ ಉಟ್ಕ ಬೀಚ್ ಮನೆ ಉಟ್ಕಲ್ಲ ಹಾದಿದ್ರು. ಆದ್ರೆ ಈಗ ನೀವ ಮೊಬೈಲ್ ಒಳಗೆ ಮುಳುಗಿ ಅಲ್ಲಿ ಹೇಳ್ತಾರೆ ಕಾಣಿ ಮಾರ್ರೆ ಅಲ್ಲ.
1: ಮೊಬೈಲ್ ಎಷ್ಟು ನಮ್ಮನ್ನ ಹಾಳ್ ಮಾಡತ್ತಲ್ಲ, ಯಾಕಂತ ಹೇಳಿದ್ರೆ ಒಂದ್ ಸಾಮಾಜಿಕ ಜಾಲತಾಣಗಳಲ್ಲಿ ಒಳಿತು ಇದೆ ಕೆಡಕು ಇದೆ ಆಯ್ತಾ. ನಮ್ಗೆ ಎಷ್ಟು ಒಳಿತು ಮಾಡತ್ತೋ ಅಷ್ಟೇ ಕೆಡಕು ಕೂಡ ಮಾಡುತ್ತೆ. ಯಾಕಂತ ಹೇಳಿದ್ರೆ ಸಂಸ್ಕಾರ ಸಂಸ್ಕೃತಿಗಳನ್ನ ಮೊದ್ಲು ಮನೆಯಲ್ಲಿ ಕಲಿಸ್ತಾ ಇದ್ರು. ಆದ್ರೆ ಇವತ್ತು ಮೊಬೈಲ್ ಪ್ರಪಂಚವೇ ಮುಳುಗಿ ಹೋದ್ರು ಕೂಡ ನಮ್ಗೆ ಮೊಬೈಲ್ ಅಲ್ಲೇ ನಾವು ಮುಳುಗಿ ಹೋಗಿರುತ್ತೆ ಆಯ್ತಾ. ಆ ಪರಿಜ್ಞಾನವೇ ಇರೋದಿಲ್ಲ. ಅದ್ರ ಬಗ್ಗೆ ತುಂಬಾ ಚಂದ ಮಾಡಿ ಹೇಳಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾ. ನಿಮ್ಮಂತ ಪುಟಾಣಿ ಮಕ್ಕಳುಗಳು ಎಲ್ಲರೂ ಈ ಮೊಬೈಲ್ ಇಂದ ದೂರ ಬಂದ ನಮ್ಮ ಮನೆ ನಮ್ಮ ಉಸಿರು ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳು ಇದನ್ನೆಲ್ಲ ಕಲ್ತ್ಕೊಂಡ್ರೆ ನಮ್ಮ ಸಮಾಜ ತುಂಬಾ ಸುಂದರವಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ ಇದೆ. ಸಿಂಚನ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು.
4: ಧನ್ಯವಾದಗಳು.
1: ಇಷ್ಟೊತ್ತು ಹೆಮ್ಮಾಡಿಯಿಂದ ಸಿಂಚನ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಳು. ಅವಳ ಮಾತುಗಳನ್ನ ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಯ್ತೈತೆ. ಯಾಕಂತ ಹೇಳಿದ್ರೆ ಸಿಂಚನವನ್ನೇ ಮೂಡಿಸಿದ ಹಾಗಾಯ್ತು. ಮಕ್ಕಳೇ, ನೀವು ಕೂಡ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಮಾತಾಡಬಹುದು, ಹರಟೆ ಹೊಡಿಬಹುದು. ಅದ ಹೆಂಗೆ ಅಂತ ಕೇಳ್ತೀರಿಯಾ? 8073829233 ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸುಬ್ಬಣ್ಣನೇ ನಿಮ್ಮೊಟ್ಟಿಗೆ ಮಾತಾಡ್ತಾನೆ ಆಯ್ತಾ. ಹಂಗೆ ಒಂದ್ ಬಹುಮಾನ ಕೂಡ ಕೊಡ್ತಾನೆ. ಇವತ್ತಿನ ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತಾ ಮಕ್ಕಳೇ? ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಬೆಲ್ತೂರು ಕನ್ಯಾನ. ಇವರು ಒಂದು ನಿಮ್ಗೆ ಆಕರ್ಷಕವಾದ ಒಂದು ಬಹುಮಾನ ಕೊಡ್ತಾರೆ. ಹಂಗೆ ಸುಮ್ಮನೆ ಕೂತ್ಕೊಂಡ್ಬಿಡಿ ಆಯ್ತಾ. ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಮಾತಾಡಿ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಮಂಗರೆ? ಹಲೋ.
2: ಹಲೋ,
1: ಯಾರು ಮಾತಾಡ್ತಿರೋದಿದ?
2: ನಾನು ನೀರಜ್ ಕೋಣಿಕಿ.
1: ಕೋಣಿಕಿಯಿಂದ ನೀರಜ್ ಮಾತಾಡ್ತಾ ಇರೋದ. ನೀರಜ್, ಈ ಕೋಣಿಕಿ ಅಂತ ಹೇಳಿದ ಎಲ್ಲಿ ಬರತ್ತಿದ?
2: ಇದು ನಾವುಂದಿಂದ ಬಡಕೇರಿ ಬಂದ್ರೆ, ಬಡಕೇರಿಯಿಂದ ಡೈರೆಕ್ಟ್ ಬಂದ್ರೆ ಕೋಣಿಕಿ.
1: ಹಾ, ಒಳಗಡೆ ಅಂದ್ರೆ ಬೈಂದೂರು, ನಾವುಂದ ಬಡಕೇರಿ ಆ ಕಡೆ ಬರತ್ತಲ್ಲ. ಈಗ ನೀರಜ್ ಯಾವ ಸ್ಕೂಲ್ ಅಲ್ಲಿ ಓದ್ತಾ ಇದೀಯ?
2: ನಾನು GHPS ಕಡಿಕೆ ನಾಡ.
1: ನಾಡ. ಈಗ ನೀರಜ್ನಿಗೆ ಎಷ್ಟನೇ ತರಗತಿ? ಈಗ
2: ನಮ್ಗೀಗ 8 pass 9.
1: ಹಾ, 8ನೇ ತರಗತಿ ಪಾಸ್ ಆಗಿ 9ನೇ ತರಗತಿಯಲ್ಲಿ ಹೋಗ್ಬೇಕಿನ್ನ ಅಲ್ಲ. ಈಗ ನೀರಜ್, ಈಗ ನಮ್ಮ ಫೋನಿನ ಕಾರ್ಯಕ್ರಮದ ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಏನಂತ ಹೇಳಿದ್ರೆ ಬೇಸಿಗೆಯ ರಜೆ ಮಜಾ. ಈಗ ನಿಮ್ ಸ್ಕೂಲಿಗೆಲ್ಲ ರಜೆ ಸಿಕ್ಕಿದ್ದಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಏನೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ? ಹೇಳ್ ಮಗ್ಗ.
2: ನಾನು ಈ ರಜೆಯಲ್ಲಿ ಕ್ರಿಕೆಟ್ ಅಕಾಡೆಮಿಗೆಲ್ಲ ಹೋಗಿದೆ, ಒಳ್ಳೆ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಕಲ್ತೆ, ಮತ್ತ ಮನೆಗೆಲ್ಲ ಬಂದೆ. 10 ಜನ ಫ್ರೆಂಡ್ಸ್ ಎಲ್ಲ ಇದ್ರ, ಅವರೆಲ್ಲ ಬೆಳಗ್ಗೆ ಬಂದ್ಕ ಆಡ್ತಿದ್ದು ಕ್ರಿಕೆಟ್, ಮತ್ತೆ ಕಳ್ಳ ಪೊಲೀಸ್, ಕಡಿಕೆ, ಕ್ಯಾರಮ್, ಲೂಡೋ ಅದೆಲ್ಲ ಆಡಿದ್ರು. ಕಡಿಕ್ ಮನೆಗೆ ಮಾಡದ್ದ ಅಮ್ಮ ಮಾಡಿಕೊಟ್ಟ ತಿಂಡಿ ಎಲ್ಲ ತಿಂದಿದೆ.
1: ಈಗ ಅಮ್ಮ ಮಾಡಿಕೊಟ್ಟ ತಿಂಡಿ ಅಂತ ಹೇಳಿದೆ ಅಲ್ಲ, ನಿಂಗೆ ಅಮ್ಮ ಮಾಡಿದ ತಿಂಡಿಯಲ್ಲಿ ಯಾವ ತಿಂಡಿ ಅಂತ ಹೇಳಿದೆ ನಿಂಗೆ ತುಂಬಾ ಇಷ್ಟ?
2: ನನಗೆ ಚಪಾತಿ ಅಂದ್ರೆ
1: ತುಂಬಾ ಇಷ್ಟ. ನಿನಗೆ ಚಪಾತಿ, ಅಮ್ಮ ಮಾಡಿರುವ ಚಪಾತಿ ನಿನ್ಗೆ ತುಂಬಾ ಇಷ್ಟ. ಈಗ ನೀನೀಗ ಅಮ್ಮನಿಗೆ ಏನಾದ್ರು ಒಂದ್ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿದ್ರೆ ಯಾಕೆ ಹೇಳ್ತೀಯ ಅಮ್ಮನಿಗೆ?
2: ಅಮ್ಮ ದಿನ ಬೆಳಗ್ಗೆ ತಿಂಡಿ ಮಾಡಿ ಕೊಡ್ತಾಳ, ಅದಕ್ಕೆ ನಂಗೆ ಅಂತ ಹುಷಾರ್ ಇಲ್ದಿರು ಅವಳೆ ಕಾಣ್ತಾಳ. ಅದಕ್ಕೆ
1: ಅಮ್ಮನಿಗೆ ಒಂದು ಥ್ಯಾಂಕ್ಸ್ ಅಲ್ಲ. ಈಗ ನೀರಜ್ ನಿಗೆ ಒಂದು ಆಟ ಇದೆ ಆಯ್ತಾ, ನಮ್ಮ ಫೋನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕಾಗಿ ನಿನ್ಗೆ ಒಂದು ಆಡು ಆಟ ಅಂತ ಹೇಳಿ ಒಂದು ಆಟ ಇದೆ ಆಯ್ತಾ. ನೀನ ಝಡ್ ಇಂದ ಎ ತನಕ ಹೇಳ್ಬೇಕಾಯ್ತಾ, ಹೇಳ್ಮ ಗಂಗರೆ.
2: ಝಡ್ ವೈ ಎಕ್ಸ್ ಡಬ್ಲ್ಯೂ ವಿ ಯು ಟಿ ಎಸ್ ಆರ್ ಕ್ಯೂ ಪಿ ಒ ಎನ್ ಎಂ ಎಲ್ ಕೆ ಜೆ ಐ ಎಚ್ ಜಿ ಎಫ್ ಇ ಡಿ ಸಿ ಬಿ ಎ.
1: ಈಗ ಒಂದರಿಂದ ಹತ್ತರ ತನಕ ಹೇಳ್ಬೇಕ, ಅದನ್ನ ರಿಟರ್ನ್ ಹತ್ತರಿಂದ ಒಂದರ ತನಕ ಹೇಳ್ಬೇಕಾಯ್ತಾ.
2: ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಟೆನ್ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್.
1: ವೆರಿ ಗುಡ್, ತುಂಬಾ ಖುಷಿ ಆಯ್ತಾ ನೀರಜ. ಈಗ ಒಂದು ನಿನ್ಗೆ ಈಗ ನಮ್ ಕಾಲ್ ಮಾಡಿದ್ರಕ್ಕೋಸ್ಕರ ನೀನು ಒಂದು ಹಾಡ ಇಲ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಮಿಮಿಕ್ರಿ ಇಲ್ಲಿ ಏನಾದ್ರೂ ಮಾಡ್ಬೇಕಾಯ್ತಾ, ನಿನ್ಗೆ ಏನ್ ಗೊತ್ತು ಅದನ್ನ ಹೇಳ್ಬಹುದು.
2: ಹೇಳ್ಮಗ. ಹಾಡ್ ಹೇಳ್ತೇ.
1: ಹಾ

0: ತುಂಬಾ ಖುಷಿ ಆಯ್ತಾ ನೀರಜ, ಬಾರಿ ಲೈಕ್ ಮಾಡಿ ಹಾಡಿದಿ ಆಯ್ತಾ. ಪ್ರತಿದಿನ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ ನೀರಜ. ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ, ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
1: ಧನ್ಯವಾದಗಳು
0: ನೀರಜ್. ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಯ್ತಾ, ಹಂಗೆ ಒಂದು ಹಾಡನ್ನು ಕೂಡ ಹಾಡಿದ. ಮಕ್ಕಳೇ, ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಹಲೋ ಪುಟ್ಟ ಪುಟ್ಟಿ ಮುದ್ದು ಮಕ್ಕಳಿಗಾಗಿ ಫೋನಿನ ಕಾರ್ಯಕ್ರಮ ಬೇಸಿಗೆಯ ರಜಾ ಮಜಾ ಕೇಂದ್ರ ಅಲ್ದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮುದ್ದು ಮಕ್ಕಳಿಗೆ ನಿಮ್ಮಣ್ಣ ಸುಬ್ಬಣ್ಣನ ಕಡೆಯಿಂದ ಧನ್ಯವಾದ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತನಾಡಿದ ಎಲ್ಲ ಮುದ್ದು ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಬೆಲ್ತೂರು ಕನ್ಯಾನ ಇವರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ. ಈ ಬಹುಮಾನವನ್ನು ರೇಡಿಯೋ ಕುಂದಾಪುರದಿಂದ ಕಾಲ್ ಬಂದ ಮೇಲೆ ನೀವು ಬಹುಮಾನವನ್ನು ತೆಗೆದುಕೊಂಡು ಹೋಗಬಹುದು. ಮಕ್ಕಳೇ, ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರುವುದಕ್ಕೆ ಕಾರಣವಾದ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ. ಮಕ್ಕಳೇ, ಹಂಗಾರೆ ನಾನ್ ಹೋಯ್ ಬತ್ತೆ, ಮತ್ತೆ ನಾನ್ ನಿಮ್ಗೆ ಸಿಕ್ತೆ ಇನ್ನೊಂದು ಹಲೋ ಪುಟ್ಟ ಪುಟ್ಟಿಯಲ್ಲಿ. ಅಲ್ಲಿವರೆಗೆ ನೀವು ಕೇಳ್ತೇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
2: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.
3: ಮೂಡು

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: ಮಗ, ನಿನ್ನೆ ನಾನು ನನ್ನ ಸೋದರಿನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಈಗ ಭಸ್ಮಾಸುರ ಮೋಹಿನಿ ಈ ಪ್ರಸಂಗದಿಂದ ಆಯ್ದ ಹಾಡುಗಳು. ಮೊದಲಿಗೆ ಸಾರಂಗ ಅಷ್ಟತಾಳದಲ್ಲಿ ಧನುಜನ ವಧಿಸಲೆಂದು

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: हो गई पहली नजर मेरी जिंदगी के फैसले आजमाना हूँ अगर
1: ಮಳಿ ಬಂದ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ ಅಲ್ಲ ನಮ್ಮನಿ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ
2: ಕನ್ಸು ಶಿಲಾ ನನ್ ಗಂಡನ್ ಸುದ್ದಿ ಬರ್ಬೇಡ ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳಗತ್ತಿಲ್ಲ ನಿಂಗೆ
1: ಅದಕ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು ಅಲ್ಲ
2: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ ನಿಂಗೆ ಎಂತ ಕದಲ್ಲ
1: ನಂಗೆ ಕೇಳ್ರಿ
2: ಅಯ್ಯಬ್ಬೆ ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕೋ ಇಡ್ಕಂತ್ರಿ ಅಲ್ಲ ಕಂಡರಿ ಅಂತ ಅನ್ಕಂತಿಲ್ಲ ಅಲ್ಲ ನಂಗೆ ಆಡ್ದಿದ್ದಿದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ
3: ಅಲ್ಲ ಗಿರ್ಜಾ ಇಲ್ಲಿ ಕಾಣ ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ
1: ಹೌದ್ ಗಿರ್ಜಕ್ಕ ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್ ನೀನೇ ಹೇಳ ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ ಎಲ್ಲ ಜನರೇ ಮಾಡ್ತಿದ್ದೀರ ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್
2: ಅದೆಂತೋ ಹೇಳ್ತಾರಲ್ಲ ಕಲ್ತದ ಹೆಚ್ಚಾರೆ ಕಾಲ್ ಮೇಲತ್ತಂಬ ಹೌದು ಒಪ್ಕಂಬ ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ ಎಲ್ಲ ಕೈ ಮೀರಿ ಮುಂದ್ ಹೋಯ ಆರು ಎಂತದೇ ಹೇಳಿ ಆಗಳಿನ ಜೀವನವೇ ಚಂದ ಅಲ್ದಾ
1: ಹೇ ಅಲ್ ಕಣ ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ
2: ಜಲ್ಜಾ ಅದ್ ನಿಮ್ಮನಿದನು ಅಲ್ದಾ
3: ಅಯ್ಯಯ್ಯೋ ದೇವ್ರೆ ಆ ಗಣಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಣಸ್ ಬಿಟ್ಕೋಕು ಕಣಿತಲ್ಲ
4: ಏ ಬಬ್ಬರಿಯ

पहली नजर मेरी जिंदगी के फैसले आजमाना दूँ अगर

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಬಧಾಯಿ ಹೈ, ಬಧಾಯಿ ಹೈ,
3: ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ, ಆಜ್ ರಾಮ ಜನ್ಮ ಕೀ

भर भर के कनक थाल भर भर के

差。

Okay.

howdy, howdy, howdy.

老人的老的老的老的，那黑的呀可不老的，我那黑的呀可不老的，又不叫的叫的。

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

मेरा तेरा था ए घटा परस जा।

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಳಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ, ಅಲ್ಲಲ್ಲ ಕೇಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ರೇಡಿಯೋ ಕುಂದಾಪುರ, ಎಲ್ಲರೂ ಕೇಳಿ ರೇಡಿಯೋ ಕುಂದಾಪುರ 89.6 FM. ಎಲ್ಲ ಕೇಳಿ ಅಕ್ಕ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಎಲ್ಲರಿಗೂ ನಮಸ್ಕಾರ. ಇದು ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮವಳೆ ಭಾಗ್ಯಲಕ್ಷ್ಮಿ ವೈದ್ಯ, ಕೇಳೆ ಸಖಿಯಲ್ಲಿ ಮತ್ತೆ ನಿಮ್ಮ ಮುಂದೆ. ಸ್ನೇಹಿತರೆ, ಇವತ್ತು ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮುಂದೆ ತಕೊಂಡು ಬಂದಿದ್ದೇನೆ. ಸ್ನೇಹಿತರೆ, ನಾರಿಯನ್ನ ಶಕ್ತಿ ಸ್ವರೂಪಿಣಿ ಅಂತ ಆರಾಧಿಸುವಂತಹ ದೇಶ ನಮ್ಮದು. ಇಲ್ಲಿ ಸ್ತ್ರೀಯನ್ನ ಕೇವಲ ಸೌಂದರ್ಯಕ್ಕಾಗಿ ದೈಹಿಕ ಆಕರ್ಷಣೆಯ ಬೊಂಬೆಯಂತೆ ಕಂಡ ದೇಶ ನಮ್ಮದಲ್ಲ. ಇಲ್ಲಿ ನಾರಿಯಲ್ಲಿ ವಿಶೇಷ ವಿಭೂತಿ, ಪ್ರಕೃತಿ ದತ್ತವಾದ ಶಕ್ತಿಗಳನ್ನ ಕಂಡು ಆರಾಧಿಸಿ ಪೋಷಿಸಿ ಮೆರೆದಂತಹ ನಾಡು ನಮ್ಮ ಭಾರತ ದೇಶ. ಹಾಗಾಗಿ ಸ್ತ್ರೀಯನ್ನ ಇಲ್ಲಿ ನಾವು ಮೂರು ದೃಷ್ಟಿಕೋನದಿಂದ ನೋಡ್ತೀವಿ. ಒಂದು ಕರ್ತೃತ್ವ, ನೇತೃತ್ವ ಮತ್ತು ಮಾತೃತ್ವ. ಇದೀಗ ಕರ್ತೃತ್ವ ಅಂತ ಹೇಳಿದರೆ ಕ್ರಿಯಾಶಕ್ತಿ. ನಮ್ಮ ವ್ಯಕ್ತಿತ್ವ ಹೇಗೆ ಅಂತಂದರೆ ದೇಹವನ್ನೇ ಆಗಲಿ, ಮನಸ್ಸನ್ನೇ ಆಗಲಿ, ಬುದ್ಧಿಯನ್ನೇ ಆಗಲಿ, ನಮ್ಮ ಯಾವುದೇ ಪ್ರತಿಭೆಯನ್ನೇ ಆಗಲಿ ನಾವು ಎಷ್ಟು ಚೆನ್ನಾಗಿ ಬಳಸ್ತಾ ಹೋಗ್ತೀವೋ ಅಷ್ಟು ಅದರ ಶಕ್ತಿ ಸಾಮರ್ಥ್ಯಗಳು ವೃದ್ಧಿಸುತ್ತಾ ಹೋಗ್ತವೆ. ಹಾಗಾಗಿ ಸ್ತ್ರೀ ಸದಾ ಕ್ರಿಯಾಶೀಲರಾಗಿದ್ದರೆ ಅವಳೊಬ್ಬಳೇ ಅಲ್ಲ.

ಅದು ಸ್ತ್ರೀಯ ಸ್ವಭಾವವೇ ಆಗಿದೆ. ಮನೆಯಲ್ಲಿ, ಅಕ್ಕಪಕ್ಕದಲ್ಲಿ, ನೆರೆಕರೆಯಲ್ಲಿ, ಬಂಧು ಬಳಗದವರಲ್ಲಿ ಅಥವಾ ಉದ್ಯೋಗ ಮಾಡುವ ಸ್ಥಳದಲ್ಲಿ ಯಾವುದೇ ಈವೆಂಟ್ ಆದರೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಆದರೆ, ಕಲ್ಚರಲ್ ಸಂದರ್ಭಗಳಲ್ಲಿ ಉಂಟಾದಾಗ ಸ್ತ್ರೀ ತಾನಾಗಿಯೇ ಅದರಲ್ಲಿ ಮುನ್ನುಗ್ತಾಳೆ. ಅಲ್ಲಿ ಅಲಂಕಾರ ಮಾಡೋದು, ಓಡಾಡುವುದು, ಅವಳ ಸಂಭ್ರಮ, ಸಂತೋಷ, ಬೇರೊಬ್ಬರ ಮದುವೆಯಲ್ಲೂ ಕೂಡ ಅವಳು ತಾನೆಷ್ಟು ಖುಷಿ ಪಡ್ತಾಳೆ, ಹೀಗೆ ಎಲ್ಲದರೊಂದಿಗೂ ಇನ್ವಾಲ್ವ್ ಆಗುವಂತಹ ಗುಣ ನಾರಿಯಲ್ಲಿ ಇದೆ. ಸೋಷಿಯಲ್ ಲೀಡರ್ಶಿಪ್ ಅನ್ನೋದು ಇದೆ ತಾನೆ, ಅದು ಅವಳ ಸ್ವಭಾವದಲ್ಲಿಯೇ ಬಂದಿದೆ. ಅದನ್ನು ಪೋಷಿಸಿದಾಗ ಏನಾಗತ್ತೆ ಅಂದರೆ, ಅದು ಪರಿವಾರಕ್ಕೆ ಸೀಮಿತವಾಗಿ ಇರದೆ ಸಮಾಜಕ್ಕೆ, ದೇಶಕ್ಕೆ ಹೀಗೆ ವಿಕಾಸವಾಗ್ತಾ ಹೋಗುತ್ತೆ. ನಮ್ಮಲ್ಲಿ ಎಂತಹ ರಾಣಿಯರು ಆಳಿ ಹೋಗಿದ್ದಾರೆ, ಮಾತೃಮೂರ್ತಿಯರು ಅವರೆಲ್ಲ. ರಾಣಿ ಅಂದರೆ ಕೇವಲ ನೈಲ್ ಪಾಲಿಶ್ ಹಾಕ್ಕೊಂಡು, ಎಲ್ಲೋ ಮಲ್ಕೊಂಡು, ಕೋಚ್ಮ್ಯಾನ್ ಇಟ್ಕೊಂಡು, ಬರೀ ಸುಖ ಭೋಗಗಳ ನಡುವೆ ಇರುವ ಸೋಮಾರಿಯ ಚಿತ್ರಣ ನಮ್ಮ ದೇಶದಲ್ಲಿ ಇಲ್ಲ. ನಮ್ಮಲ್ಲಿ ಮಹಾರಾಣಿ ಅಂತ ಹೇಳಿದರೆ ಅವಳು ಮಾತೃಮೂರ್ತನನ್ನು ತಾನು ಮರೆತು ಪ್ರಜೆಗಳ ಹಿತಕ್ಕಾಗಿ ಪ್ರಾಣವನ್ನು ಕೊಡೋದಕ್ಕೂ ಮುನ್ನುಗ್ಗುವಂಥವಳು, ಯುದ್ಧಕ್ಕೆ ಹೋಗುವಂಥವಳು, ಅದ್ಭುತವಾದ ರಾಜನೈಪುಣ್ಯವನ್ನು ಹೊಂದಿರುವವಳು, ನೈತಿಕ ಪ್ರಜ್ಞೆಯನ್ನು ಉಳ್ಳಂಥವಳಾಗಿದ್ದಾಳೆ, ಪ್ರಜಾರಂಜಕಿಯೂ ಆಗಿದ್ದಾಳೆ. ಅದ್ಭುತವಾದ ಮಾತೃರೂಪಿ ಕಲ್ಪನೆ ನಮ್ಮಲ್ಲಿ ಇದೆ. ಅಂದರೆ ಅಷ್ಟೇ ತಾಕತ್ತು ಸ್ತ್ರೀಯಲ್ಲಿರುತ್ತೆ ಅಂತ. ಅದನ್ನು ಪೋಷಿಸಬೇಕು ಮತ್ತು ಬೆಳೆಸಬೇಕು. ಇನ್ನು ಮೂರನೆಯದು ಮಾತೃತ್ವ. ಮಾತೃತ್ವ ಅಂದರೆ ಕೇವಲ ಎರಡು ಮಕ್ಕಳ ತಾಯಿ ಅಂತಲ್ಲ, ಸ್ತ್ರೀ ಸ್ವಭಾವದಲ್ಲೇ ಮಾತೃತ್ವ ಇದೆ. ಅಂದರೆ ಪೋಷಿಸುವಂತಹ ಶಕ್ತಿ ಇದೆ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಮೊದಲು ಅಡುಗೆ ಮನೆಗೆ ಹೋಗಿ ಏನು ಕೊಡಲಿ, ಹೇಗೆ ನೋಡ್ಕೊಳ್ಳಿ ಅನ್ನೋ ರೆಸ್ಪಾನ್ಸಿಬಿಲಿಟಿ ಪ್ರಥಮವಾಗಿ ಬರುವುದು ಮಾತೆಗೆ. ಅಲ್ಲಿ ಆಟೋಮೆಟಿಕ್ಕಾಗಿ ಆ ಮಾತೃತ್ವ ಅನ್ನೋದು ಸಹಜವಾಗಿ ಅವಳಲ್ಲಿ ಜಾಗೃತವಾಗ್ತದೆ. ನೋಡಿ ಸ್ನೇಹಿತರೆ, ಒಂದು ಪುಟ್ಟ ಹೆಣ್ಣು ಮಗುವನ್ನೇ ಗಮನಿಸಿ, ಗೊಂಬೆಯನ್ನು ಇಟ್ಕೊಂಡು ಆಟ ಆಡ್ಕೊಂಡಿರ್ತದೆ. ನೋಡಿ, ತಾಯಿಯಂತೆ ಅದನ್ನು ಮುದ್ದು ಮಾಡ್ತಾಳೆ, ಅದಕ್ಕೆ ಯಾರು ಹೇಳೋದು ಬೇಡ. ಅಂದರೆ ಆ ರೀತಿಯ ಮಾತೃಭಾವ ನಿಸರ್ಗವೇ ನಮಗೆ ಕೊಟ್ಟಿದೆ. ನಿಸರ್ಗ ನಮಗೇನು ಕೊಟ್ಟಿದೆಯೋ ಅದನ್ನು ನಾವು ಅರಿತು ಅರಳಿಸಿಕೊಳ್ಳುವಂತಹದ್ದೇ ನಿಜವಾದ ಜಾಣ್ಮೆ. ಯಾರೋ ಏನೋ ಮಾಡ್ತಾರೆ ಅಂದರೆ ಅದನ್ನು ಆರೋಪಿಸಿಕೊಳ್ಳೋದು ನಿಜವಾದ ಮೂರ್ಖತನ ಆಗತ್ತೆ. ಆದರೆ ಸ್ತ್ರೀ ಸಹಜವಾಗಿ ನಮಗಿರೋ ಮಾತೃತ್ವ ಏನಿದೆ, ಅದು ನಮಗೂ, ನಮ್ಮ ಪರಿವಾರಕ್ಕೂ, ನಮ್ಮ ನೆರೆಕರೆಯವರಿಗೂ, ಸಮಾಜಕ್ಕೂ, ದೇಶಕ್ಕೂ ಹೀಗೆ ವಿಸ್ತರಿಸ್ತಾ ಹೋಗಬೇಕು, ವಿಕಾಸವಾಗ್ತಾ ಹೋಗಬೇಕು. ಆಗ ಸ್ತ್ರೀಯ ಶಕ್ತಿ ಜಾಗೃತವಾಗುತ್ತಾ ಹೋಗುತ್ತೆ. ಮಾತೃತ್ವದ ಮತ್ತೊಂದು ಗುಣ ಏನಂದರೆ, ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಶಕ್ತಿ ಮಾತೆಗೆ ಬರುತ್ತೆ. ಯಾರು ಮಾತೃಪ್ರಜ್ಞೆಯಿಂದ ಜಾಗೃತರಾಗಿರುತ್ತಾರೋ ಅವರು ತನ್ನನ್ನು ತಾನು ಬಹಳ ಘನತೆಯಿಂದ ನಡೆಸಿಕೊಳ್ತಾರೆ. ಅವಳ ಹಾವಭಾವ, ವೇಷಭೂಷಣ, ಮಾತುಕತೆ ಹೇಗಿರುತ್ತೆ ಅಂದರೆ ತುಂಬ ಘನತೆಯುಕ್ತವಾಗಿರುತ್ತದೆ. ಅವಳ ಹಿಂದೆ ಶಿಳ್ಳೆ ಹೊಡಿತ, ಕಣ್ಣು ಹೊಡಿತ, ಯಾವ ಹುಡುಗನೂ ಬರಬೇಕು ಅಂತ ಅನ್ಸೋದೇ ಇಲ್ಲ. ಅಂತಹ ಪರಿಶುದ್ಧವಾದ ಹೀರೋ ಆದ ವ್ಯಕ್ತಿತ್ವ ಬೆಳೆಸಿಕೊಂಡಂತಹ ಸ್ತ್ರೀ ತನ್ನ ಅರ್ಧ ಸಮಸ್ಯೆಗಳನ್ನು ತಾನಾಗಿಯೇ ನಿಭಾಯಿಸಿಕೊಂಡು ಬಿಡ್ತಾಳೆ. ಯಾರು ಕೇವಲ ಶೋಕಿಗಾಗಿ ತನ್ನ ದೇಹದ ಸೌಂದರ್ಯನೇ ತನ್ನ ಸರ್ವಸ್ವ ಅಂದುಕೊಂಡು ಅದೊಂದೇ ತನ್ನ ಐಡೆಂಟಿಟಿ ಅಂತ ಭ್ರಮಿಸ್ತಾಳೋ ಅಂತಹ ಸ್ತ್ರೀ ಹೆಚ್ಚಿನ ಅಪಾಯಗಳಿಗೆ ತುತ್ತಾಗೋದು. ಹಾಗಾಗಿ ಜಗತ್ತು ಹೇಗೆ ನೋಡ್ಲಿ ನಮ್ಮನ್ನ, ಆದರೆ ನಮ್ಮ ಬಗ್ಗೆ ನಮಗೆ ಒಂದು ಶುದ್ಧವಾದ ಸೆಲ್ಫ್ ಇಮೇಜ್ ಇರಬೇಕು. ಹಾಗಾಗಿ ನಮ್ಮ ಭಾರತೀಯ ಹೆಣ್ಣು ಮಕ್ಕಳಲ್ಲಿ ಮಾತೃಪ್ರಜ್ಞೆಯನ್ನ ಮೂಡಿಸ್ತಾರೆ. ಪರನಾರಿಯನ್ನು ತನ್ನ ತಾಯಿಯಂತೆ ನೋಡೋದನ್ನ ನಮ್ಮ ಗಂಡು ಮಕ್ಕಳಿಗೆ ಹೇಳ್ಕೊಟ್ರೆ, ಸಕಲ ಪುರುಷರನ್ನು, ಗಂಡನನ್ನು ಹೊರತುಪಡಿಸಿ ಎಲ್ಲರನ್ನು ತನ್ನ ಮಕ್ಕಳ ಹಾಗೆ ನೋಡುವಂತಹ ದೃಷ್ಟಿಕೋನವನ್ನ ಹೆಣ್ಮಕ್ಕಳಲ್ಲಿ ಬೆಳೆಸ್ತೇವೆ. ಇದೆಲ್ಲ ಕೇವಲ ಭ್ರಾಂತಿಗಳಲ್ಲ, ಭಾವನೆಗಳಲ್ಲ, ರಿಲಿಜಿಯಸ್ ಐಡಿಯಾಲಜಿಸ್ಟ್ಗಳೂ ಅಲ್ಲ. ಇದೆಲ್ಲ ಮನಃಶಾಸ್ತ್ರವನ್ನಾಧರಿಸಿದ್ದು. ಭಾರತೀಯ ನಾರಿ ಕೇವಲ ನೇತೃತ್ವದ ಮೂರ್ತಿಯಾಗದೆ ಮಾತೃತ್ವದ ಮೂರ್ತಿಯಾದಾಗಲೇ ಸಮಾಜದಲ್ಲಿ ಪ್ರೇಮ, ಶಾಂತಿ, ಸಹನೆ, ಸ್ನೇಹಗಳು ತುಂಬಿಕೊಂಡಿರುತ್ತದೆ. ಎಲ್ಲರನ್ನ ಪ್ರೀತಿಸುವ, ಶೇರ್ ಮಾಡಿಕೊಳ್ಳುವ, ಅಂದ್ರೆ ತಾನೊಬ್ಬಳೇ ತೆಗೆದುಕೊಳ್ಳದೆ ಎಲ್ಲರೊಂದಿಗೆ ಹಂಚಿಕೊಳ್ಳುವಂತಹ ಭಾವ ಸಿದ್ಧವಾದದ್ದು. ಹಾಗಾಗಿ ನಾವು ನಾರಿಯರು ಹೆಮ್ಮೆ ಪಡಬೇಕು. ಅಯ್ಯೋ ಹೆಣ್ಣು ಜನ್ಮವೇ ಅಂತ ಖಂಡಿತವಾಗ್ಲೂ ಹೇಳಬಾರದು. ನಾನು ಸ್ತ್ರೀ ಅಂತ ತುಂಬಾ ಸಂತೋಷವಾಗಿ ಬೀಗಿ ಹೇಳಬೇಕು. ಯಾಕಂದ್ರೆ ನಾವು ಎಲ್ಲರ ಮಾತೆಯರು, ಇಡೀ ಜಗತ್ತಿಗೆ ತಾಯಿಯಾಗಿ ನಿಲ್ಲಬಲ್ಲಂತಹ ಮಾತೃಮೂರ್ತಿಯರು. ಆ ಸಿದ್ಧಿಯನ್ನ ನಾವು ಪಡ್ಕೊಳ್ಳೋಣ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂತ ಜಗನ್ಮಾತೆಯ ಬಗ್ಗೆ ಹೇಳ್ತಾರೆ. ಆಗ ಸ್ತ್ರೀಯಲ್ಲಿ ಇನ್ನೂ ಮಾತೃತ್ವ

ಆಗ್ರತ ಆಗ್ತದೆ. ಲೆಟ್ ಅಸ್ ಸೆಲೆಬ್ರೇಟ್ ದಟ್. ನಮ್ಮ ಒಳಗಿನ ಕರ್ತೃತ್ವ ಮಾತೃತ್ವ ಶಕ್ತಿಯನ್ನ ಅರಳಿಸಿಕೊಳ್ಳೋಣ, ವಿಶಾಲವಾಗಿ ಜಗತ್ತಿನ ಹಿತಕ್ಕಾಗಿ ಬೆಳೆಸೋಣ. ನಾನು ನನ್ನದು ಅಂತ ಮೂರೊತ್ತು ಕನ್ನಡಿ ಮುಂದೆ ನಿಂತು ಸಮಯ ವೇಸ್ಟ್ ಮಾಡೋ ಬದಲು ಈ ಜಗತ್ತಿನಲ್ಲಿ ನಮ್ಮ ಒಂದು ಶಕ್ತಿಯನ್ನ ಅಭಿವ್ರಂಜಿಸುತ್ತಾ ಜಗತ್ತು ಒಂದು ನಮಗೆ ಕನ್ನಡಿಯಾಗ್ಲಿ. ನಮ್ಮ ಶಕ್ತಿ ಏನು, ನಮ್ಮ ಅಂತರಂಗ ಏನು, ನಮ್ಮ ಪ್ರೇಮ ಏನು, ಇದನ್ನ ಜಗತ್ತು ಅನ್ನೋ ಕನ್ನಡಿಯಲ್ಲಿ ನಾವು ನೋಡ್ಕೋಬೇಕು. ಜಗತ್ತಿಗೆ ಕೊಡೋದ್ರ ಮೂಲಕ ಅಲ್ಲಿಂದ ನಾವು ಅದನ್ನ ಆಸ್ವಾದಿಸ್ತಾ ಬರಬೇಕು. ಈ ರೀತಿಯ ಶಕ್ತಿಯನ್ನ ಭೂಮಿ ತಾಯಿ ಎಲ್ರಿಗೂ ಕರುಣಿಸಲಿ ಅಂತ ಪ್ರಾರ್ಥಿಸೋಣ. ಹಾ ಸ್ನೇಹಿತರೆ, ಜೀವನದಲ್ಲಿ ನಾವೆಲ್ಲ ಪ್ರತಿದಿನ ಮೆಟ್ಟಿಲುಗಳೊಂದಿಗೆ ಓಡಾಡುವ ಜನ. ಒಂದೋ ಮೆಟ್ಲು ಹತ್ತೋಕೆ ಹೆಣಗಾಡ್ತೀವಿ, ತಪ್ಪಿದ್ರೆ ಒಂದೋ ಮೆಟ್ಲು ಇಳಿಯದ ಹಾಗೆ ಸಂಭಾಳಿಸೋಕೆ ಹೆದರ್ತಾ ಇರ್ತೀವಿ. ಪ್ರಶ್ನೆ ಕೇವಲ ದುಡ್ಡಿನದಲ್ಲ, ಕೇವಲ ಇಮೇಜಿನದ್ದು ಅಲ್ಲ, ಕೇವಲ ಸೌಖ್ಯದ್ದಲ್ಲ, ಕೇವಲ ಆರೋಗ್ಯದ್ದು ಅಲ್ಲ, ಬಹುಶಃ ಇವೆಲ್ಲ ಸೇರಿಕೊಂಡು ಸೃಷ್ಟಿಯಾಗುವಂತದ್ದು. ಆ ಪ್ರಶ್ನೆನ ಬದುಕು ಕೇಳ್ತಾ ಇರುತ್ತೆ. ಎಷ್ಟನೇ ಮೆಟ್ಲು ಮೇಲಿದೀಯಾ? ನಿನ್ನೆ ಎಷ್ಟನೇ ಮೆಟ್ಲು ಮೇಲಿದ್ಯಾ? ಇವತ್ತು ಉರುಳಿದ್ಯಾ? ಎಲ್ಲಿಂದ ಹತ್ತಿದ್ಯಾ? ಅಲ್ಲಿಗೆ ಬಂದ್ಯಾ? ಮತ್ ಹತ್ತೋದ್ ಹೇಗೆ? ಹತ್ತೋದ್ ಸಾಧ್ಯನಾ? ಜೊತೆಗಿದ್ದವ್ರು ಯಾವ್ಯಾವ ಮೆಟ್ಲು ಮೇಲಿದ್ದಾರೆ? ಎಲ್ಲಿಗ್ ತಲುಪಿದ್ದಾರೆ? ನಿನ್ನ ನಂಬರ್ ಯಾವ್ದು ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುತ್ತಾ ಮೆಟ್ಲುಗಳ ಸನ್ನಿಧಿಯಲ್ಲಿ ತತ್ತರಿಸ್ತಾ ನಿಂತಿರುವಾಗ್ಲೇ ಹೂ ಇಸ್ ಮೈ ರಿಯಲ್ ಬಾಸ್ ಅನ್ನುವ ದೊಡ್ಡ ಪ್ರಶ್ನೆ ಉದ್ಭವವಾಗುತ್ತೆ. ಇಲ್ಲಿ ಸ್ನೇಹಿತರೆ, ನಮ್ಮ ಬದುಕಿನ ರೀತಿ ನೀತಿ, ಕ್ವಾಲಿಟಿ ಮತ್ತು ಅದರ ಔನತ್ಯ ನಿರ್ಧರಿಸಬಲ್ಲ ವ್ಯಕ್ತಿ ಈ ಪ್ರಪಂಚದಲ್ಲಿ ಕೇವಲ ಒಬ್ಬರೇ ಒಬ್ಬರಿದ್ದಾರೆ, ಅದು ನಾವೇ. ನಾವು ನಿಜಕ್ಕೂ ಯಶಸ್ವಿಯಾಗಬೇಕು ಅಂತ ತೀರ್ಮಾನಿಸಿದ್ರೆ ನಮ್ಮ ಬದುಕಿನ ಪ್ರತಿ ಅನುಭವಕ್ಕೂ ನಾವೇ ನೂರಕ್ಕೆ ನೂರು ಜವಾಬ್ದಾರರಾಗಿರ್ತೇವೆ. ನಮ್ಮ ಬದುಕಿಗೆ ನಾವೇ ಜವಾಬ್ದಾರರು. ಇಷ್ಟೊತ್ತರೆಗೆ ನಾ ಮಾತಾಡಿದ್ನಲ್ಲ, ಈಗ ನಾನು ಕವನನೂ ಬರೆದಿದ್ನೆ, ಸ್ವಲ್ಪ ಅದೊಂಚೂರು ಕೇಳಿಯಕ. ಗಾಳಿಯಲ್ಲಿ ಕಣ್ಣ ಮುಚ್ಚುತ್ತಿದ್ದ ಮುಂಗುರುಳ ತೀಡಿ, ಗಾಳಿಯಲ್ಲಿ ಕಣ್ಣ ಮುಚ್ಚುತ್ತಿದ್ದ ಮುಂಗುರುಳ ತೀಡಿ, ಮನದ ಚಿಂತೆಗಳು ಚಿತೆಗಳಂತೆ ಕಾಡಿ ಕಾಡಿ, ಆದರೂ ಬಣ್ಣದ ಜಗಕ್ಕೊಂದು ತುಟಿಯಂಚಿನಲ್ಲಿ ನಗುವ ಬೀರಿ, ಆದರೂ ಬಣ್ಣದ ಜಗಕ್ಕೊಂದು ತುಟಿಯಂಚಿನಲ್ಲಿ ನಗುವ ಬೀರಿ, ನಾನು ನಿಮ್ಮಂತೆ ಕನಸ ಹೊತ್ತ ಜೀವಿ ನನ್ನ ಬದುಕಲು ಬಿಡಿ. ಅವಳ ಚಿತ್ತದ ತುಂಬ ನಡೆದ ಅನ್ಯಾಯದ ಕುರುಹಿತ್ತು, ಅವಳ ಚಿತ್ತದ ತುಂಬ ನಡೆದ ಅನ್ಯಾಯದ ಕುರುಹಿತ್ತು, ಹೆಣ್ಣಿನ ಬದುಕಿನ ನೋವಿನ ನಡೆಯಿತ್ತು. ಹುಟ್ಟು ಹೋರಾಟದಿಂದ ಕಟ್ಟಿಕೊಂಡ ಬದುಕು, ಹುಟ್ಟು ಹೋರಾಟದಿಂದ ಕಟ್ಟಿಕೊಂಡ ಬದುಕು, ಹೀಯಾಳಿಸುವವರಿಗೇನು ಗೊತ್ತು ಸುಮ್ಮನೆ ಕುಟುಕು. ನಾ ಹುಟ್ಟಿದ ಕ್ಷಣದಿಂದಲೇ ನಗುವೇ ಮಾಯವಾಗಿತ್ತು, ನಾ ಹುಟ್ಟಿದ ಕ್ಷಣದಿಂದಲೇ ನಗುವೇ ಮಾಯವಾಗಿತ್ತು, ಹೆತ್ತವರ ತಲೆ ಮೇಲೆ ಬಂಡೆಕಲ್ಲು ಬಿದ್ದ ಹಾಗಿತ್ತು. ಹೆಣ್ಣು ಹುಟ್ಟಿದರೆ ಜಿಲೇಬಿ ಕೊಡುವುದು ಎಂಬ ಮಾತಿದೆ, ಹೆಣ್ಣು ಹುಟ್ಟಿದರೆ ಜಿಲೇಬಿ ಕೊಡುವುದು ಎಂಬ ಮಾತಿದೆ, ಆದರೆ ನಾ ಹುಟ್ಟುತ್ತಲೇ ಹೆತ್ತವರ ಬೈಗುಳವ ಸಹಿಸಿದೆ. ಹೆತ್ತವರಲ್ಲೊಂದು ಭಾವನೆ ಎಷ್ಟೇ ಕಲಿಸಿ ಬೆಳೆಸಿದರೂ ಕೊಟ್ಟ ಮನೆಗೆ ಲಾಭ ಮಾಡುವವರು ಖರ್ಚಿನ ಬಾಪ್ತು ನಮ್ಮ ತಲೆಗೆ ಬಿತ್ತು ಎನ್ನುವರು. ಆ ಕ್ಷಣದಿಂದಲೇ ಎಲ್ಲರಿಗೂ ವಜ್ಜಿಯಾದ ನನ್ನ ಬದುಕು ಸಾಗಿತ್ತು. ಕಲಿತು ಇನ್ನು ಹೆಚ್ಚಿಗೆ ಕಲಿಯೋಣ ಎಂದರೆ ನಿನಗೆ ಕಲಿಸಾದರೂ ಏನು ಮಾಡೋದು, ಮದುವೆ ಮಾಡೋಣ ಎಂದು ಬಿಟ್ಟರೆ ನನ್ನಂತೆಯೋ ಎಷ್ಟೋ ಕಲಿಯುವ ಮನಗಳು ಮುದುಡಿ ಬಾಡಿ ಹೋಗುತ್ತವೆ. ಹೆಣ್ಣಿನ ಆಶೆ ದೊಡ್ಡವರ ಬಲಿಯಾದಲ್ಲಿ ಬತ್ತಿ ಹೋಗುತ್ತದೆ. ಯೌವನ ಬಂದಾಗ ಮದುವೆ ಚಿಂತೆ ಹೆತ್ತವರಲ್ಲಿ, ಯೌವನ ಬಂದಾಗ ಮದುವೆ ಚಿಂತೆ ಹೆತ್ತವರಲ್ಲಿ ಲಕ್ಷ ಲಕ್ಷ ಕೊಡಲಾರದೆ ಕುಸಿಯುವರು. ಕೊನೆಗೂ ಬ್ರೋಕರ್ ತಂದ ಫೋಟೋಗೆ ಹೊಂದಿಕೋ ಎನ್ನುವರು. ಬ್ರೋಕರ್ ಕಮಿಷನ್ ಆಸೆಗೆ ಹೆಣ್ಣಿನ ಜೀವನ ಬಲಿಯಾಗಲೂಬಹುದು. ಚಿನ್ನದ ರಾಶಿಯ ಮೇಲೆ ಬಲಗಾಲಿಟ್ಟು ಒಳಗೆ ಬಂದರೆ ಗಂಡನ ಮನೆಯಲ್ಲೂ ಅತ್ತೆ ನಾದಿನಿಯರ ಕಾಟ. ನಾ ಹಾಕಿದ ಚಿನ್ನದಲ್ಲಿ ಪಾಲು ಕೊಡದಿದ್ದರೆ, ಮೊದಮೊದಲು ಗಂಡ ನನ್ನ ಪ್ರೀತಿಯ ಹೊಳೆಯಲ್ಲಿ ತೇಲಿಸಿದ, ಮೊದಮೊದಲು ಗಂಡ ನನ್ನ ಪ್ರೀತಿಯ ಹೊಳೆಯಲ್ಲಿ ತೇಲಿಸಿದ, ಯಾವಾಗ ನಾ ಕೊಟ್ಟ ದುಡ್ಡು ಖಾಲಿಯಾಯಿತೋ ಆವಾಗ ತನ್ನ ಬುದ್ಧಿಯ ತೋರಿಸಿದ. ತವರು ಮನೆಯಿಂದಲೂ ಆಗಾಗ ದುಡ್ಡು ತರುವುದು ನಡೆದೇ ಇತ್ತು, ತವರು ಮನೆಯಿಂದಲೂ ಆಗಾಗ ದುಡ್ಡು ತರುವುದು ನಡೆದೇ ಇತ್ತು. ನಾ ಮಾತು ಕೇಳದಿದ್ದರೆ ಉಪವಾಸ ಕೆಡಹಿ ಬಡಿಯುವ ಕಲೆಯೂ ಅವರಿಗೆ ಗೊತ್ತಿತ್ತು. ಮನೆ ಮನೆಯಲ್ಲೂ ತಾಯಿ ತಂಗಿ ಅಕ್ಕ ನಾದಿನಿಯಾಗಿ ಪಾತ್ರೆಗಳ ಹೊಣೆ ನಿಭಾಯಿಸಬೇಕು ತನ್ನ ಸಂಸಾರಕ್ಕಾಗಿ. ಹೆಣ್ಣಿನ ಮೇಲೆ ದೌರ್ಜನ್ಯ ಎಸಗುವ ಕೆಟ್ಟ ಕಣ್ಣುಗಳಿವೆ, ಹೆಣ್ಣಿನ ಮೇಲೆ ದೌರ್ಜನ್ಯ ಎಸಗುವ ಕೆಟ್ಟ ಕಣ್ಣುಗಳಿವೆ. ಪುಟ್ಟ ಬಾಲೆಯಿಂದ ಯೌವನದ ಯುವತಿಯವರೆಗೆ ಕಾಮದ ತೃಷೆಗೆ ಬಲಿಯಾಗುತ್ತಿದೆ. ಇಂದು ಎಲ್ಲ ರಂಗದಲ್ಲೂ ಹೆಣ್ಣು ಮುಂದೆ ಇದ್ದರೂ
ಒಂದೇ ಅವಕಾಶ ಸಿಕ್ಕರೆ ಸಾಕು ಹಿಂದೆ ಕಾಲೆಳೆದು ಮುಂದೆ ಮುಗ್ಗರಿಸಿ ಬಿದ್ದರು ಅನ್ನುವವರು ಹೆಣ್ಣು ಶಕ್ತಿ ಸ್ವರೂಪಿ ಆದಿಮಾಯಿ. ಈಗಿನ ಈ ದೇಶದ ರಾಜಕೀಯ ದುರ್ನಾತ ನೋಡಿದರೆ ಹೆಣ್ಣಿಗೆ ಗೌರವ ಕೊಡುವುದು ಸಮಾಜ ಮರೆತಿದೆಯೇ? ಅವಳಿಗೂ ನೋವಿದೆ, ಭಾವನೆಗಳಿವೆ. ಇವು ಹೇಗೆ ಅರ್ಥವಾಗಬೇಕು ಕಲ್ಲು ಹೃದಯಗಳಿಗೆ? ಬರೀ ದುಡ್ಡಿಗಾಗಿ ಅಧಿಕಾರಕ್ಕಾಗಿ ಹೆಣ್ಣಿನ ಜೀವನ ಛಿದ್ರ ಛಿದ್ರ. ಬರೀ ದುಡ್ಡಿಗಾಗಿ ಅಧಿಕಾರಕ್ಕಾಗಿ ಹೆಣ್ಣಿನ ಜೀವನ ಛಿದ್ರ ಛಿದ್ರ. ಎಲ್ಲ ನೋಡಿ ನೋಡಿಯೂ ಮೂಕ ಪ್ರೇಕ್ಷಕರಂತಿರಬೇಕು ಬದುಕು ಅಭದ್ರ. ಎಲ್ಲ ನೋಡಿ ನೋಡಿಯೂ ಮೂಕ ಪ್ರೇಕ್ಷಕರಂತಿರಬೇಕು ಬದುಕು ಅಭದ್ರ. ಬರೀ ಭಾಷಣಗಳಲ್ಲಿ ಕಾನೂನು ಮಾಡುವುದು ಬಿಟ್ಟು ಹೆಣ್ಣ ಕಂಡಂತೆ ಗೌರವಿಸು. ಬರೀ ಓಟಿಗಾಗಿ ಕೋಟಿಗಾಗಿ ಹೆಣ್ಣಿನ ಜೀವನ ಬಲಿದಾನ. ಒಮ್ಮೆ ಸೆಟೆದು ನಿಲ್ಲಬೇಕಿದೆ ಎಲ್ಲರೂ ಈ ದೇಶದ ಸಂಸ್ಕೃತಿ ಪುರಾತನ ಈಗ ಸ್ನೇಹಿತರೆ ನಿಮಗಾಗಿ ಒಂದು ಸಣ್ಣ ಕತೆ. ಇದರಲ್ಲಿ ಏನ್ ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ, ಪರಿವಾರದ ತತ್ವ ಮತ್ತೆ ನಂಬಿಕೆ ಮತ್ತೆ ವಿಶ್ವಾಸ ಹೇಗಿರ್ಬೇಕು ಅಂತ ಹೇಳಿ. ಒಂದ್ ಸಣ್ಣ ಕುಟುಂಬ, ಗಂಡ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ, ಹೆಂಡತಿ ಮನೆಯಲ್ಲೇ ಗೃಹಿಣಿಯಾಗಿ ಮನೆ ಕೆಲಸಗಳಲ್ಲಿ ತನ್ನನ್ನ ತೊಡಗಿಸಿಕೊಂಡಿರ್ತಾಳೆ. ಗಂಡ ಎಂದಿನಂತೆ ಆಫೀಸಿಗೆ ಹೋಗಿರ್ತಾರೆ. ಆಫೀಸಿಗೆ ಹೋದಾಗ ಅಲ್ಲಿ ಮೇಲಿನ ಅಧಿಕಾರಿ ಏನೋ ಒಂದು ವಿಷಯಕ್ಕೆ ಬೈದ್ರು. ಅವನಿಗೆ ಬಹಳ ಬೇಜಾರಾಯ್ತು. ಸಾಯಂಕಾಲದವರೆಗೆ ವೆಯ್ಟ್ ಮಾಡಿದ, ಆಯ್ತು ಕೆಲಸದ ಟೈಮ್ ಮುಗೀತು, ಮತ್ತೆ ಮನೆಗೆ ಬಂದ, ಕೋಪದಿಂದಲೇ ಮನೆಗೆ ಬಂದ. ಅಲ್ಲಿ ಆಫೀಸಲ್ಲಿ ಅವನಿಗೆ ದಂಡ ಕೊಡಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಸೊ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು, ಎಂಥ ಆಫೀಸರು ನನಗೆ ಬೈದ್ಬಿಟ್ರು, ಫೈನ್ ಬೇರೆ ಹಾಕಿಸ್ಕೊಂಡ್ಬಿಟ್ರು ಅಂತೆಲ್ಲ ಯೋಚನೆ ಮಾಡ್ತಾ ಬಂದು ಗೇಟ್ ತೆಗಿತಾನೆ. ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾ ಇರ್ತಾರೆ, ಬಟ್ಟೆ ಗಿಟ್ಟೆ ಎಲ್ಲ ಒಣಗಿಸಿದ ಬಟ್ಟೆ ಎಲ್ಲ ಕೆಳಗೆ ಬಿದ್ದಿರ್ತದೆ ಅಂಗಳದಲ್ಲಿ. ಹೋಗಿ ಬಾಗಿಲು ತೆಗಿತಾನೆ, ಫ್ಯಾನ್ ತಿರುಗ್ತಾನೆ ಇರ್ತದೆ, ಫ್ಯಾನ್ ತಿರುಗುವುದರಿಂದ ಪೇಪರ್ ಎಲ್ಲ ಅಲ್ಲಲ್ಲಲ್ಲೇ ಹರಡಿಕೊಂಡು ಬಿದ್ದಿರ್ತದೆ, ಡೈನಿಂಗ್ ಟೇಬಲ್ ಮೇಲೆ ಬೆಳಿಗ್ಗೆ ತಿಂದಂತಹ ತಿಂಡಿ ತಟ್ಟೆಗಳೆಲ್ಲ ಅಲ್ಲಲ್ಲೇ ಬಿದ್ದಿರ್ತದೆ, ಯಾವುದು ಕ್ಲೀನ್ ಆಗ್ಲಿಲ್ಲ, ಅದ್ರ ಮೇಲೆಲ್ಲ ನೊಣ ಮುತ್ಕೊಂಡಿರ್ತದೆ. ಅವಾಗ ಹೆಂಡತಿ ಮೇಲೆ ಸಿಟ್ಟು ಮಾಡ್ಕೊಳ್ತಾನೆ, ಏನ್ ಬೇಜವಾಬ್ದಾರಿ ಇವಳಿಗೆ, ಇಡೀ ದಿನ ಮನೆಯಲ್ಲೇ ಬಿದ್ದಿರ್ತಾಳೆ, ಏನು ಮಾಡ್ಲಿಲ್ಲ, ಬೆಳಿಗ್ಗೆ ತಿಂದ ತಿಂಡಿ ತಟ್ಟೆ ಸಹ ಹಾಗೆ ಉಂಟು, ಏನ್ ಮಾಡ್ತಾಳೆ ಇವಳು ಅಂತ ಹೇಳಿ ಸೀದಾ ಅಡಿಗೆ ಮನೆಗೆ ಹೋಗ್ತಾನೆ. ಅಲ್ಲಿ ಇದ್ದಾಳ ನೋಡೋಣ ಅಂತೇಳಿ ಹೋದ್ರೆ ಫ್ರಿಡ್ಜ್ ಬಾಗ್ಲನ್ನ ಓಪನ್ ಇಟ್ಬಿಟ್ಟಿದ್ರು ಮಕ್ಳು. ಮತ್ತೆ ಅದ ಫ್ರಿಡ್ಜ್ ಬಾಗ್ಲು ಹಾಕ್ತಾನೆ, ಆಮೇಲೆ ಬಚ್ಚಲ ಮನೆಗೆ ಹೋಗ್ತಾನೆ. ಅಲ್ಲಿ ನಲ್ಲಿಯಲ್ಲಿ ನೀರು ಬಿಟ್ಟಿರ್ತಾರೆ ಮಕ್ಳು, ನೀರು ಸೋರಿ ಪೋಲಾಗಿ ಹೋಗ್ತಾ ಇರ್ತದೆ. ಸೊ ಅದನ್ನ ಆಫ್ ಮಾಡ್ತಾನೆ. ಎಲ್ಲ ಕಡೆ ಹುಡುಕ್ತಾನೆ, ಹೆಂಡತಿ ಎಲ್ಲಿದ್ದಾಳಪ್ಪ, ಹೆಂಡತಿ ಇಲ್ಲ ಅಂತೇಳಿ ಹುಡುಕ್ತಾನೆ, ಕರೀತಾನೆ, ಸೌಂಡೇ ಬರಲ್ಲ, ಮಾತೆ ಕೇಳಿಸ್ತಾ ಇರಲ್ಲ. ಆಮೇಲೆ ಮೇಲ್ಗಡೆ ಒಂದು ರೂಮ್ ಇರುತ್ತೆ, ಬೈಕೊಂತ ಮೇಲ್ ರೂಮಿಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಹೆಂಡತಿ ಪೇಪರ್ ಓದ್ತಾ ಮಲ್ಕೊಂಡು ಇರ್ತಾಳೆ. ಸೊ ಆಗ ಕೇಳ್ತಾನೆ, ಇಡೀ ದಿನ ಮನೇಲೇ ಇರ್ತೆ, ಏನ್ ಕೆಲಸ ಮಾಡಿ ನೋಡು, ಅಲ್ಲಿ ಪೇಪರ್ ಎಲ್ಲ ಬಿದ್ದಿದೆ, ಅಂಗಳದಲ್ಲಿ ಬಟ್ಟೆ ಬಿದ್ದಿದೆ, ಫ್ರಿಡ್ಜ್ ಓಪನ್ ಇದೆ, ನಲ್ಲಿ ನೀರ್ ಬಿಟ್ಟಿದೆ, ಎಂತ ಬೇಜವಾಬ್ದಾರಿ, ನಿಂಗೆ ಏನ್ ಮಾಡಿದೀನಿ ಬೆಳಗ್ಗೆಯಿಂದ ಅಂತ ಹೇಳಿ ಜೋರು ಮಾಡ್ತಾನೆ. ಆವಾಗ ನೀವು ದಿನಾ ಕೇಳ್ತಿರಲ್ಲ, ನೀ ಮನೆ ಕುತ್ಕೊಂಡು ಎಂತ ಮಾಡ್ತೀ, ಮನೆ ಬರೀ ಮನೆ ಕೆಲಸ ಮಾಡೋದಷ್ಟೇ, ನೀ ಏನು ಮಾಡೋದಿಲ್ಲಲ್ಲ, ನೀನು ದಿನಾಲು ಬಂದು ಇದೇ ಪ್ರಶ್ನೆ ಕೇಳೋದಲ್ವಾ ನೀವು, ಇವತ್ತು ಒಂದು ದಿವಸ ಮಾತ್ರ ನಾನು ಎಂಥದ್ದು ಮಾಡಲಿಲ್ಲ, ಎಲ್ಲ ಹಂಗೆ ಇತ್ತು, ನನ್ನಷ್ಟಕ್ಕೆ ನಾನು ಓದ್ತಾ ಇದ್ದೆ ಇವತ್ತು ಅಂತ ಹೆಂಡತಿ ಹೇಳ್ತಾಳೆ. ಸೊ ಆಗ ಗಂಡನಿಗೆ ಒಂದು ಮನವರಿಕೆ ಆಗ್ತದೆ, ಹೀಗೆ ಹೇಳುದು ತಪ್ಪು ನಾನು ಅಂತೇಳಿ. ಒಂದು ದಿನ ಆಫೀಸ್ನಲ್ಲಿ ನಾನು ಕೆಲಸ ಮಾಡದೇ ಇದ್ರೆ ಏನು ಅಂತ ಏನು ತಲೆ ಕೆಳಗಾಗುವಂಥದ್ದು ಏನೂ ನಡೆಯುವುದಿಲ್ಲ, ಆದರೆ ಮನೆಯಲ್ಲಿ ಗೃಹಿಣಿಯಾದಂತಹ ಹೆಣ್ಣೊಬ್ಬಳು ತನ್ನ ಕೆಲಸವನ್ನು ಮಾಡದೇ ಇದ್ರೆ ಇಡೀ ಎಲ್ಲವೂ ಅಸ್ತವ್ಯಸ್ತ ಆಗಿ ಹೋಗ್ತದೆ, ತಲೆ ಕೆಳಗಾಗ್ತದೆ ಅಂಥೇಳಿ ಅವನಿಗೆ ಮನವರಿಕೆ ಆಗ್ತದೆ ಅಂಥೇಳಿ. ಇಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಆಕೆಯನ್ನ ಗೌರವಿಸ್ಬೇಕು, ಅವಳು ಈಗ ಮಾಡುವಂತ ದಿನ ಅದೇ ಕೆಲಸ ಮಾಡುದಾಗಿದ್ರು ಕೂಡ ಅವಳಿಗೊಂದು ಅಪ್ರಿಸಿಯೇಷನ್ ಕೊಟ್ರೆ, ನೀವೀಗ ಆಫೀಸಿಂದ ಬಂದಾಗ ಓ ಎಷ್ಟು ಚೆನ್ನಾಗಿದೆ, ಹೋ ಇವತ್ತೇನ್ ಮಾಡಿದ್ಯಾ, ಆ ರೀತಿ ಗೌರವಿಸ್ತಾ ಹೋದ ಹಾಗೆ ಅವಳು ಖುಷಿ ಪಡ್ತಾಳೆ. ಬೈತಾನೆ ಇದ್ರೆ ಏನಾಗುತ್ತೆ, ಅವಳಿಗೆ ಆ ದಿನ ಮಾಡೋ ಕೆಲಸನೇ ಬೇಜಾರು ಬಂದು ಹೋಗ್ಬಿಡತ್ತೆ, ಒಂದಿನ ಅವಳು ಮಾಡದೆ ಇದ್ರೆ ನಿಭಾಯಿಸೋದು ನಮ್ಮ ಆಗ್ಬಿಡತ್ತೆ. ಈಗ ಸ್ನೇಹಿತರೆ, ಈಗ ವಿಧವೆಯರು ಅಮಂಗಲರು ಅಂತ ಹೇಳ್ತಾರೆ. ಸೊ ಅದರ ಬಗ್ಗೆ ನನಗೆ ಅನಿಸಿರುವಂತಹ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಈಗ ಹಂಚಿಕೊಳ್ತೇನೆ. ವಿಧವೆಯರು ಅಮಂಗಲರು ಅಲ್ಲ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಹಿಂದೆ ಆಕ್ರಮಣಕಾರರ ಕಾಲದಲ್ಲಿ ತುಂಬಾ ಜನ ಗಂಡಸರು ಸತ್ತು ಹೋಗ್ತಾ ಇದ್ರಂತೆ, ಅಂದರೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ
ಸತ್ತು ಹೋಗ್ತಾ ಇದ್ರು. ಆವಾಗ ಈ ಹೆಣ್ಣು ಮಕ್ಕಳನ್ನೆಲ್ಲ ಜನಾನಗಳಲ್ಲಿ ತುಂಬಿಕೊಳ್ತಾ ಇದ್ರಂತೆ. ಅಲ್ಲಿ ತುಂಬಾ ಅಸುರಕ್ಷತೆ ಇತ್ತು. ಆ ಕಾಲದಲ್ಲಿ ವಿಧವೆಯರಿಗೆ ತುಂಬಾ ರೂಲ್ಸ್ ಎಲ್ಲ ಬಂತಂತೆ. ಅಂದ್ರೆ ತುಂಬಾ ಅಲಂಕಾರ ಮಾಡ್ಕೊಳ್ಬಾರ್ದು, ಆಚೆ ಹೋಗ್ಬಾರ್ದು, ಸೋಷಲೈಸ್ ಆಗ್ಬೇಡ, ಮಿಸ್ಯೂಸ್ ಆಗ್ಬೋದು ಅಂತ ಹೇಳಿ ಎಲ್ಲ ಆಕೆಗೆ ಹೇಳ್ತಾ ಇದ್ರು. ಅದು ಮುಂದೆ ಮುಂದೆ ಕ್ರೌರ್ಯಕ್ಕೆ ಹೋಯ್ತಂತೆ. ಆದ್ರೆ ಅದಕ್ಕೂ ನಮ್ಮ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ, ಅದೊಂದು ಆಚರಣೆ ಮಾತ್ರ. ಈಗ ಹೇಳ್ತಾ

ಸರಿ ನೋಡಬಾರ್ದು, ಅಶುಭ ಆಯ್ತು, ಇದೆಲ್ಲ ತಪ್ಪು. ಹಾಗೆ ನೋಡಿದ್ರೆ ಅವಳು ಎಲ್ಲರಿಗಿಂತ ಶುದ್ಧಳಾಗಿಯೇ ಇರ್ತಾಳೆ, ಯಾಕಂದ್ರೆ ಬ್ರಹ್ಮಚರ್ಯದಲ್ಲಿರ್ತಾಳೆ. ಹಳೆಯ ಸ್ಮೃತಿಗಳಲ್ಲಿ ವೈಧವ್ಯ ಅಂತೇಳಿ ಇಲ್ವೇ ಇಲ್ಲ. ಈಗ ಮನುಸ್ಮೃತಿಯಲ್ಲಿದೆ ಪುನರ್ವಿವಾಹ ಅಂತ ಇದೆ, ಆದರೆ ಕಂಡೀಷನಲ್, ಯಾರಲ್ಲಿ ಯಾವಾಗ ಹೇಗೆ ಅಂತ ಇದೆ. ಹಾಗಾಗಿ ನಾವು ತುಂಬಾ ವಿಧವೆಯರನ್ನ ಖಂಡಿಸಬಾರ್ದು, ಅದು ತಪ್ಪು. ವಿಧವೆಯರನ್ನ ಈ ಸಮಾರಂಭಗಳಿಗೆ ಕರಿಬೇಕು, ಧಾರ್ಮಿಕ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಳ್ಬೇಕು. ಈಗ ಭಜನೆ ಕರಿಬೇಕು, ಅರ್ಶಿನ ಕುಂಕುಮ ಎಲ್ಲ ತಗೊಳ್ಳಿ ಅಂತ ಹೇಳಬೇಕು. ಅದರಿಂದ ಅಶುಭ ಅಲ್ಲ, ತಾಯಿಯವರು. ನಮ್ಮ ಸಾವು ನೋವು ಮುಂಚೆಯೇ ವಿಧಿತವಾಗಿದೆ, ಅದೆಲ್ಲ ಪ್ಲಾನ್ ಆಗೋಗಿದೆ ದೇವರದ್ದು. ಅರ್ಶಿನ ತಗೊಳ್ಳೋದ್ರಿಂದ ಅಮಂಗಲ ಆಯ್ತು, ಅದು ಮೂಢನಂಬಿಕೆ. ಇದನ್ನೆಲ್ಲ ನೆಲೆಸಿಕೊಂಡು ಕೆಲವು ಧರ್ಮಶಾಸ್ತ್ರದ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ, ಮುಂಚೆನೆ ಬರೆದಿಟ್ಟಿದ್ದಾರೆ. ಅವರು ಯಾರು ಋಷಿ ಮುನಿಗಳಾಗಿರ್ಲಿಲ್ಲ, ಅವರೆಲ್ಲ ಬರೆದವರು ಇತ್ತೀಚಿನವರು, ಈಗಿನವರು. ಋಷಿಗಳು ಓಪನ್ ಆಗಿ ಅವಾಗ್ಲೇ ಹೇಳ್ಬಿಟ್ಟಿದ್ದಾರೆ. ಈಗಿರುವಂತಹ ಬರೀ ಪಂಡಿತರು ಉಳ್ದಿರ್ತಾರಲ್ಲ, ಅವರೆಲ್ಲ ತಮಗೆ ಬೇಕಾದ ಹಾಗೆ ತಮ್ಗೆ ಕಷ್ಟ ಆಗೋದನ್ನೆಲ್ಲ ಬಿಟ್ಬಿಟ್ರು. ಅದೇ ರೀತಿ ಮಹಿಳೆಯರ ಬಗ್ಗೆ ಯೋಚನೆಯನ್ನ ಮಾಡ್ಲಿಲ್ಲ, ಅವರು ನಿಷೇಧಗಳನ್ನ ಹೇರ್ತಾ ಹೋದ್ರು. ನಿಷೇಧ ಹೇರುವಾಗ ಯೋಚನೆ ಮಾಡ್ಬೇಕು. ಆ ಕಾಲದಲ್ಲಿ ಆ ಕಾಲಘಟ್ಟಕ್ಕೆ ಅದಿರಬಹುದು, ಆದರೆ ಇದು ಸಾರ್ವತ್ರಿಕವಾದದ್ದು ಅಲ್ಲ. ಆಕೆ ಅಯೋಗ್ಯಳು ಹಾಗೆಲ್ಲ ಯೋಚನೆ ಮಾಡಬಾರ್ದು. ಅದಕ್ಕೆ ಕಾರಣ ಏನು? ಇದೆಲ್ಲ ಮೂಢನಂಬಿಕೆ. ಈಗ ಸ್ನೇಹಿತರೆ, ಕನ್ಯಾದಾನ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಹಿಂದೆ ಒಂದು ಮೆಸೇಜ್ ಬಂದಿತ್ತು, ಕನ್ಯಾದಾನ ಅಲ್ಲ, ಕನ್ಯಾಮಾನ ಬೇಕಾಗಿರುವುದು ಹೆಣ್ಣಿಗೆ ಅಂತ ಹೇಳಿ. ಈಗ ಅದನ್ನು ಯಾರು ಹೇಳಿರ್ತಾರೆ ನೋಡಿ, ಅವ್ರಿಗೆ ಅದರ ಅರ್ಥನೇ ಗೊತ್ತಿರುವುದಿಲ್ಲ. ಕನ್ಯಾದಾನದ ಅರ್ಥವನ್ನು ತಿಳಿಯದೇ ಇರುವವರು ಅದನ್ನು ಆ ರೀತಿ ಒಂದು ದೊಡ್ಡ ನ್ಯೂಸ್ ಮಾಡಿ ಹಾಕಿದ್ದಾರೆ ಅಂತ ನನ್ನ ಭಾವನೆ. ಇದು ನಮ್ಮ ಪದ್ಧತಿಯನ್ನು ತಿಳಿದೇ ಇರುವವರು ಅಪಾರ್ಥ ಮಾಡಿ ಹೇಳುವಂತಹ ರೀತಿ ಅಂತಲೂ ಹೇಳ್ಬೋದು. ನಮ್ಮ ಪದ್ಧತಿಯಲ್ಲಿ ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಸ್ವಗೋತ್ರದಲ್ಲಿ ಮದುವೆ ಆಗಬಾರದು ಅಂತ ಹೇಳಿ ಒಂದು ಇದೆ. ಅದು ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಜೆನೆಟಿಕ್ ಕಾರಣ ಕೂಡ ಇದೆ. ಸ್ವಗೋತ್ರದಲ್ಲಿ ಮದುವೆ ಆಗುವುದರಿಂದ ಅಲ್ಲಿ ಜನನ ಆಗುವಂತಹ ಮಗುವಿಗೆ ಏನಾದರೂ ವಂಶ ಪಾರಂಪರೆಯವಾಗಿ ಬರುವಂತಹ ಕಾಯಿಲೆಗಳೇನಾದರೂ ಬರಬಹುದು. ಆ ಉದ್ದೇಶದಿಂದ ಸ್ವಗೋತ್ರದಲ್ಲಿ ನಾವು ಮದುವೆಯನ್ನು ಮಾಡುವುದಿಲ್ಲ. ಇನ್ನೊಂದು, ಯಾರಿಗೆಲ್ಲ ಮಾಡುವುದಿಲ್ಲ ಅಂತ ಹೇಳಿದ್ರೆ, ಅಣ್ಣ ತಮ್ಮಂದರು, ಅಕ್ಕ ತಂಗಿ ಅಂದರು ಅದೇ ಕುಟುಂಬದಲ್ಲಿ ಮದುವೆ ಆಗಬಾರ್ದು ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಅದೇ ಜೆನೆಟಿಕಲ್ ಆಗಿ ಪ್ರೂವ್ ಆಗಿದೆ. ಹಾಗಿರುವಾಗ ನಮ್ಮ ಈ ವಲಯದಲ್ಲಿ ಇಲ್ಲದ ಬೇರೊಬ್ಬರಿಗೆ ಮದುವೆ ಮಾಡುವಾಗ ಅವರಿಗೂ ಹಾಗೆ ಅನ್ಯ ಗೋತ್ರದ ಸ್ತ್ರೀ ಬೇಕಾಗಿರ್ತದೆ. ಮದುವೆ ಆಗ್ಬೇಕಾದ್ರೆ ಆಚೆಗೆ ಹುಡುಗನ ಕಡೆಯವರಿಗೂ ವಧು ಬೇಕಾಗಿದೆ, ಇಲ್ಲಿ ಈ ಕಡೆಯಲ್ಲಿ ಹುಡುಗಿಯ ಕಡೆಯವರಿಗೂ ವರ ಬೇಕಾಗಿದ್ದಾನೆ. ಇವರಿಬ್ಬರು ಒಪ್ಪಿಕೊಂಡು ಹುಡುಗಿಗೂ ಹುಡುಗನಿಗೂ ಸಂತೋಷ ಇದ್ದು, ಈ ಮೂವರಲ್ಲಿ ಕೂಡ, ಹುಡುಗ ಹುಡುಗಿಯರಲ್ಲಿ, ಹುಡುಗಿಯ ಮನೆಯವರಿಗೆ, ಹುಡುಗನ ಮನೆಯವರಿಗೆ, ಈ ಮೂರರಲ್ಲಿ ಕೂಡ ಒಪ್ಪಿಗೆ ಇದ್ದು ಮಾಡುವಂತಹ ಒಂದು ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಇದು ನಮ್ಮ ಡಿಗ್ನಿಟಿ, ಸಂತೋಷದ ಒಂದು ಸಂದರ್ಭ. ಇದು ನೆಚ್ಚಿನ ಮಗಳಿಗೆ ಸಂಸ್ಕಾರವನ್ನು ಕೊಟ್ಟು, ವಿದ್ಯೆಯನ್ನು ಕೊಟ್ಟು, ಒಡವೆ ವಸ್ತ್ರ ಕೊಟ್ಟು, ಎಲ್ಲರೂ ಸೇರಿ ಪರಮ ವೈಭವದ ಒಂದು ಸಾಂಸ್ಕೃತಿಕ ಹಬ್ಬದಲ್ಲಿ ನಮ್ಮ ಮಗಳನ್ನು ಒಪ್ಪಿಸ್ತೇವೆ ಅಂತ ಹೇಳುವಾಗ ಆ ವಧುವಿಗೆ ಖುಷಿ ಇರ್ತದೆ. ಮೂರು ಕಡೆ ಖುಷಿ ಇರುವಾಗ ಹುಡುಗಿನ ಕೊಡ್ತಾ ಇದ್ದಾರೆ. ಕನ್ಯಾದಾನ ಇದು, ಅವಳಿಗೆ ಅವಮಾನ ಅಂತ ಹೇಳುವ ಕ್ರೌರ್ಯ ಕುಸಂಸ್ಕೃತ ಮನಸ್ಥಿತಿ ಇರುವವರಿಗೆ ಮಾತ್ರ ಹಾಗೆ ಕಾಣೋದು ಸಾಧ್ಯ. ನಮ್ಮ ದೇಶದ ಸಂಸ್ಕೃತಿಯನ್ನ ಏನೇನೂ ಅರಿಯದೇ ಇರುವಂತವರು ಈ ರೀತಿ ಮಾತುಗಳನ್ನ ಹೇಳಿರಬಹುದು. ನೋಡಿ ಸ್ನೇಹಿತರೆ, ಈಗ ಕನ್ಯಾದಾನದಲ್ಲಿ ಡಿಗ್ನಿಟಿ ಇದೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಮಾತು ಬಂದಿರೋದು ನಮ್ಮಿಂದಲ್ಲ. ಈಗ ಬಾಲಿವುಡ್ ಸಿನಿಮಾಗಳಲ್ಲಿ ಅನ್ನೋದನ್ನ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಮೂಲ ಸ್ಮೃತಿಗಳಲ್ಲಿ ನೋಡಿದಾಗ ಸಂತೋಷವಾಗಿ ಆ ವಧುವಿಗೆ ಅರ್ಹನಾದ ಆರೋಗ್ಯಶಾಲಿ ವಿದ್ಯಾವಂತನಾದ ಹುಡುಗನನ್ನ ಅವಳ ಇಚ್ಛೆಯನ್ನ ಮನ್ನಿಸಿ ಕೊಟ್ಟು ಮದುವೆ ಮಾಡಬೇಕು ಅಂತ ಇದೆಯೇ ಹೊರತು ಕೊಟ್ಟು ಬಿಡಿ, ಕೈ ತೊಳ್ಕೊಂಡು ಬಿಡಿ, ಇದೆಲ್ಲ ಸಿನಿಮಾಗಳಲ್ಲಿ ತೋರಿಸಿರುವಂಥದ್ದು. ನೋಡಿ ಬೇಕಾದ್ರೆ ನೀವು, ಫಾರ್ ಎಕ್ಸಾಂಪಲ್, ದೇವರ ಸಿನಿಮಾಗಳಲ್ಲಿ ಹೀರೋ ನೋಡ್ತಾ ಇರುವುದು, ಹೀರೋಯಿನ್ ಅಳ್ತಾ ಇರುವುದು, ವಿಲನ್ ಕಾಟ ಕೊಡ್ತಾ ಇರುವುದು, ಇದನ್ನೆಲ್ಲ ತೋರಿಸಿ ನಮ್ಮ ಈ ಕನ್ಯಾದಾನ ಅಂತ ಹೇಳಿದ್ರೆ ಕೈ ತೊಳ್ಕೊಂಡು ಬಿಡುವುದು, ಅವಳು ಅಲ್ಲೂ ಹೋಗಿ ಸಫರಿಂಗ್ ಏಂಜಲ್ ಆಗ್ತಾಳೆ ಅಂತೇಳಿ ತೋರಿಸಿರುವಂಥದ್ದು. ಆದರೆ ಮೂಲದಿಂದ ನೋಡಿದ್ರೆ ತುಂಬಾ ಸಂತೋಷದ ಸಂಭ್ರಮ. ಕನ್ಯಾದಾನವೇ ದೊಡ್ಡ ಸಮ್ಮಾನ, ಅದನ್ನ ಅರ್ಥೈಸ್ಕೊಳ್ಬೇಕು. ಇದು ಅವಮಾನ ಅಲ್ಲ. ನಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ದಯವಿಟ್ಟು ಅಪಾರ್ಥ ಮಾಡ್ಕೋಬಾರ್ದು. ಇಲ್ಲಿ ನಮ್ಮ
ಸ್ಪಿರಿಟನ್ನು ನೋಡಬೇಕು.

0: ಯಾರೋ ಆಚೆಯಿಂದ ಬಂದು ಏನೋ ಬಾಯಿಗೆ ಬಂದಂತ ಹೇಳ್ತಾರೆ ಅಂದ್ರೆ ನಾವು ಅದಕ್ಕೆ ತಲೆ ತೂಗಬಾರ್ದು. ಯಾರು ಆಚೆಗೆ ಅನ್ನೋದಕ್ಕಿಂತ ನಮ್ಮಲ್ಲೇ ಎಷ್ಟೋ ಜನ ಇದ್ದಾರೆ, ಅದು ಸರಿ ಇಲ್ಲ, ಬಿಟ್ಬಿಡೋಣ, ಅದ್ ಬೇಡ, ಏನಿದು ದೇವ್ರು ಧರ್ಮ ಅಂತೆಲ್ಲ ಮಾತಾಡೋರು ಇದ್ದಾರೆ. ನೋಡಿ ಸ್ನೇಹಿತರೆ, ಈಗ ಹಿರಿಯರಿಗೆ ಗೌರವವನ್ನ ಕೊಡುವಂತಹದ್ದು ಅಜ್ಜ ಅಜ್ಜಿ, ಆಮೇಲೆ ನಮ್ಮ ಧರ್ಮ, ವೇಷಭೂಷಣ, ಭಾಷೆ, ಇವನ್ನೆಲ್ಲ ಗೌರವಿಸಬೇಕು ನಾವು. ಕೆಲವು ಜನ ಇದ್ದಾರೆ ಇದನ್ನೆಲ್ಲ ಅವರೇನ್ ಮಾಡ್ತಾರೆ, ಇದನ್ನೆಲ್ಲ ಇಷ್ಟವೇ ಪಡುವುದಿಲ್ಲ ಅವರು. ಇದನ್ನೆಲ್ಲ ಕುತ್ಸಿತವಾಗಿ ಮಾಡಿ ಮಾಡಿ ಮಾಡಿ ತೋರಿಸಿ ತೋರಿಸಿ ತೋರಿಸಿ ಈಗ ಅಟ್ಲೀಸ್ಟ್ ಕೊನೆಗೆ ಈ ಕನ್ಯಾದಾನ ಅಂತ ಒಂದಿದೆ, ಆ ಒಂದು ಪರಮ ಪವಿತ್ರವಾದಂತಹ ಪ್ರಶಸ್ತವಾದಂತಹ ಅತ್ಯಂತ ಸಂಭ್ರಮದ ಸಂದರ್ಭಕ್ಕೂ ಕೂಡ ಕೈ ಹಾಕಿದ್ದಾರೆ ಅಂದ್ರೆ ತುಂಬಾ ನೋವು ಆಗ್ತದೆ. ನಾವೀಗ್ಲೂ ಸುಮ್ನೆ ಕೂತ್ಕೊಳ್ಳೋದು ಸರಿಯಲ್ಲ ಅಂತ ಅನಿಸ್ತದೆ. ಸೊ ಅವ್ರೇನೋ ಹೇಳ್ತಾರೆ ಅಂತ ಹೇಳಿ ನಾವು ಕೇಳಬಾರ್ದು. ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡಿ ನಿರ್ಧಾರವನ್ನ ತಗೊಳ್ಬೇಕು ಅಂತ ಹೇಳಿ ಅನ್ನಿಸ್ತದೆ. ಆಮೇಲೆ ಅವ್ರಿಗೆ ನಾವು ಹೇಳಬೇಕು, ನೀವು ಎಲ್ಲದಕ್ಕೂ ಯಾಕೆ ತಲೆ ಹಾಕ್ತೀರಿ, ಮೈಂಡ್ ಯುವರ್ ಬಿಸ್ನೆಸ್, ನಿಮ್ಮ ನಮ್ಮ ಸಂಸ್ಕೃತಿ ನಮಗೆ, ಅದನ್ನ ಖಂಡಿಸುವಂತಹ ಅಧಿಕಾರ ನಿಮಗಿಲ್ಲ. ಸುಮ್ ಸುಮ್ನೆ ಅದನ್ನ ಅರ್ಥ ಮಾಡಿಕೊಳ್ಳದೆ ಅದರ ಬಗ್ಗೆ ತಪ್ಪು ವಿಚಾರಗಳನ್ನ ಹರಡುವಂತದ್ದು ತಪ್ಪು ಅನ್ನೋದನ್ನ ನಾವೇ ತೋರಿಸಬೇಕಾಗಿದೆ. ಮತ್ತೆ ಈಗ ಸ್ತ್ರೀಯನ್ನ ಕೇವಲ ದೌರ್ಜನ್ಯಕ್ಕೆ ಒಳಪಡಿಸುವಂಥದ್ದು, ಅವಳ ಮಕ್ಕಳನ್ನ ಹಡಿಲಿಕ್ಕಿರುವಂತಹ ಒಂದು ಮೆಷಿನ್ ಅಂತ ಕಾಣುವಂತಹ ಒಂದು ಪೈಶಾಚಿಕ ಮನೋಭಾವ ಇರುವಂತವ್ರು ಮಾತ್ರ ಈ ರೀತಿ ಹೇಳಬಹುದೇ ಹೊರತು, ನಿಜವಾಗಿ ಆ ಕನ್ಯಾದಾನದ ಬಗ್ಗೆ ತಿಳ್ಕೊಂಡವರು ಖಂಡಿತ ಇದನ್ನ ಒಪ್ಪುವುದಿಲ್ಲ. ಅಂಥವರಿಗೆ ನಾವು ಬುದ್ಧಿಯಿಂದ ಉತ್ತರವನ್ನ ಕೊಡ್ಲೇಬೇಕಾಗಿದೆ. ಅವ್ರು ಏನೋ ಹೇಳ್ತಾರೆ ಅಂತೇಳಿ ನಾವು ಕೂಡ ತಲೆದೂಗಿಸಿಕೊಂಡು ಹೌದು ನಾವು ಮದುವೆ ಮಾಡಿ ಕೊಟ್ಬಿಟ್ವಿ, ಕೈ ತೊಳ್ಕೊಂಡು ಬಿಟ್ವಿ, ಅದನ್ನ ಖಂಡಿತ ಈಗಿನ ನಾವು ಮಾಡಬಾರ್ದು ಅಂತ ಹೇಳಿ ನನ್ನ ಭಾವನೆ. ಮತ್ತೆ ಹೇಳ್ತಾರೆ ನೋಡಿ, ಯಾರೋ ಏನೋ ಹೇಳ್ತಾರೆ ಅಂತೇಳಿ ನಾವು ಕೇಳ್ತಾ ಕೇಳ್ತಾ ಹೋದ್ರೆ ಕೇಳುವವನಿಗೆ ನಾಲ್ಕು ಗುದ್ದು ಜಾಸ್ತಿ ಅಂತೇಳಿ ಹೇಳ್ತಾರೆ. ನಾವು ಹಾಗೆ ಕೇಳ್ಕೂಡ್ದು, ತಪ್ಪು ಅಂತಿದ್ರೆ ಅದನ್ನ ಖಂಡಿತವಾಗಿ ತಪ್ಪು ಅಂತ ಹೇಳಿ ಎದೆ ತಟ್ಟಿ ಹೇಳುವ ಹಾಗಿರ್ಬೇಕು. ನಮ್ಮ ಸಂಸ್ಕೃತಿ ಅದನ್ನ ನಾವು ಬಿಟ್ಟು ಕೊಡಬಾರ್ದು ಯಾವತ್ತಿಗೂ ಕೂಡ. ನಮ್ಮದು 10,000 ವರ್ಷಗಳ ಹಿಂದಿರುವಂತಹ ಸಂಸ್ಕೃತಿಯನ್ನ ನಾವು ಯಾಕೆ ಬಿಟ್ಟು ಕೊಡಬೇಕು? ಸರಿಯಾಗಿ ನಿಜವಾಗಿ ನಾವೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇರುವುದೇ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅಂತ ನಾನು ಅಂದುಕೊಳ್ತೇನೆ. ನಾವಿನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ, ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಸರಿಯಾಗಿ ಅರ್ಥವನ್ನ ಮಾಡಿಕೊಂಡು ಅದಕ್ಕೆ ಸರಿಯಾದ ಬೆಲೆಯನ್ನ ಕೊಡೋಣ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂಸ್ಕೃತಿಯಲ್ಲಿ ಕನ್ಯಾದಾನಕ್ಕೆ ಅತ್ಯಂತ ಸುಂದರವಾದ, ಪವಿತ್ರವಾದ, ಒಂದು ಉತ್ಕೃಷ್ಟವಾದ ಅರ್ಥ ಇದೆ. ಅದನ್ನು ಗುರುತಿಸಿಕೊಂಡು ಮುಂದೆ ಸಾಗುವ. ಮತ್ತೆ ನೋಡಿ ಸ್ನೇಹಿತರೆ, ದಾನ ಅಂತ ಹೇಳಿದರೆ ಅದರ ಅರ್ಥ ತುಂಬ ವ್ಯಾಪಕವಾಗಿದೆ, ಅರ್ಥವ್ಯಾಪಿ ತುಂಬ ದೊಡ್ಡದು. ಅದೊಂದು ಸಂಸ್ಕೃತ ಪದ. ಇಂಗ್ಲಿಷ್ನಲ್ಲಿ ನೋಡಿ ನಾವು ಗಿವಿಂಗ್ ಅವೇ ಅಂತ ಹೇಳ್ಬೋದು, ಅದನ್ನು ಟ್ರಾನ್ಸ್ಲೇಟ್ ಮಾಡಿದರೆ ಗಿವಿಂಗ್ ಅವೇ ಅಂತ ಆಗ್ತದೆ. ಅದರ ಅರ್ಥ ಎಷ್ಟು ಕೆಳಗೆ ಆಗ್ತದೆ ಅಂತ ಹೇಳಿದರೆ, ದೊಡ್ಡ ಸಾಗರದಿಂದ ಒಂದು ಬಕೆಟ್ ನೀರು ತೆಗೆದ ಹಾಗೆ ಆಗ್ತದೆ. ಸಂಸ್ಕೃತದಲ್ಲಿ ದಾನವನ್ನು ನಾವು ವ್ರತ ಅಂತ ಹೇಳಿ ಒಂದು ಆಚರಣೆ ಮಾಡ್ತೇವೆ, ವ್ರತದ ರೀತಿಯಲ್ಲಿ ಅರ್ಥ ಇದೆ ಅದಕ್ಕೆ. ನೋಡಿ, ವಿದ್ಯಾದಾನ ಇವತ್ತು ವ್ಯಾಪಾರೀಕರಣದ ಕಾಲದಲ್ಲಿ ನಮ್ಗದು ಅರ್ಥ ಆಗೋದಿಲ್ಲ, ಆದರೆ ಒಂದು ಸಣ್ಣ ಅಕ್ಷರದಿಂದ ಹಿಡಿದು ತುಂಬ ಉನ್ನತ ಮಟ್ಟದ ಎಲ್ಲ ವಿದ್ಯೆಗಳನ್ನು ಉಚಿತವಾಗಿ ಶತಮಾನ ಸಹಸ್ರಮಾನಗಳ ಕಾಲ ಕೊಟ್ಟ ದೇಶ ನಮ್ಮದಾಗಿದೆ. ವಿದ್ಯಾದಾನ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಸಂಸ್ಕೃತಿ ದಾನ ಆಗಿರ್ಬೋದು, ಜೀವದಾನ ಆಗಿರ್ಬೋದು, ಅಂಗದಾನ ಆಗಿರ್ಬೋದು, ಉದ್ಯೋಗದಾನ ಆಗಿರ್ಬೋದು, ಶ್ರಮದಾನ ಆಗಿರ್ಬೋದು, ವಸ್ತ್ರದಾನ ಆಗಿರ್ಬೋದು, ಧಾನ್ಯದಾನ ಆಗಿರ್ಬೋದು. ನೋಡಿ, ಬಡವರಿಂದ ಹಿಡಿದು ಬಲ್ಲಿದವರವರೆಗೂ ಕೂಡ ಪ್ರತಿಯೊಬ್ಬರು ತನ್ನ ಜೀವನದಲ್ಲಿ ಒಂದು ಸಣ್ಣ ಅಂಶವನ್ನಾದರೂ ಕೂಡ ದಾನ ಮಾಡಬೇಕು ಅಂತೇಳಿ ಹೇಳಿಕೊಟ್ಟಂಥದ್ದು ನಮ್ಮ ಸಂಸ್ಕೃತಿ. ತನು ಮನ ಧನದಿಂದ ದಾನ ಮಾಡಬೇಕು, ಸೇವೆ ಮಾಡಬೇಕು ಅಂತೇಳಿ ಇರುವುದೇ ನಮ್ಮ ಸಂಸ್ಕೃತಿಯಲ್ಲಿ. ಸಮಾಜಕ್ಕೆ, ಬಂಧು ಮಿತ್ರರಿಗೆ, ಮಠ ಮಂದಿರಗಳಿಗೆ, ಪರಿವಾರಗಳಿಗೆ ಕೊಡದೆ ಏನನ್ನೂ ಸ್ವೀಕರಿಸಬಾರದು ಅಂತ ಹೇಳಿ ನಮ್ಮ ಸಂಸ್ಕೃತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ನಮಗೆ. ಯಾರಿಗಾದ್ರೂ ಏನನ್ನಾದ್ರೂ ಸ್ವಲ್ಪ ಮಟ್ಟಿಗಾದ್ರೂ ಕೊಟ್ಟೇ ಸ್ವೀಕರಿಸಬೇಕು, 1 ರೂಪಾಯಿ ಆದ್ರೂ ಹಾಕಿಯೇ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ಇದು ನಮ್ಮ ಸಂಸ್ಕೃತಿ. ಹೀಗೆಲ್ಲ ದಾನದ ಪರಂಪರೆಯಲ್ಲಿ ಬೆಳೆದಂತಹ ನಾವು ಇಂತಹ ಒಂದು ಕುತ್ಸಿತವಾದ ಉದ್ದೇಶದಿಂದ ಬಂದ ಒಂದು ಅಡ್ವರ್ಟೈಸ್ಮೆಂಟ್ಗಳಿಂದ ನಾವು ಮಿಸ್ಲೀಡ್ ಆಗಬಾರ್ದು. ಅವರ ಬಾಯಿಯನ್ನು ನಾವು ಮುಚ್ಚಿಸಬೇಕು, ನಾವು ಕೂಡ ಬಾಯಿ ತೆರಿಬೇಕಾಗಿದೆ. ಇಟ್ ಈಸ್ ನಾಟ್ ದ ವಯಲೆನ್ಸ್ ಆಫ್ ದ ಎವಿಲ್ ಬಟ್ ಆಲ್ಸೋ ದ ಸೈಲೆನ್ಸ್ ಆಫ್ ದ ಗುಡ್ ಸಮಾರಿಟನ್ಸ್ ದಟ್ ಈಸ್ ಹಾರ್ಮ್ಫುಲ್ ಟು ದ ಸೊಸೈಟಿ ಆಲ್ಸೋ ಅಂತ ಸ್ವಾಮಿ ವಿವೇಕಾನಂದರು ಇವತ್ತೆಲ್ಲ ಬಹಳ ಹಿಂದೆನೇ ಕರೆ ಕೊಟ್ಟಿದ್ದಾರೆ. ದುಷ್ಟರ ಕ್ರೌರ್ಯ ಒಂದೇ ಅಲ್ಲ, ಸಜ್ಜನರ ಮೌನ ಕೂಡ ಸಮಾಜಕ್ಕೆ ಹಾನಿಕಾರಕ ಅಂತೇಳಿ. ಹಾಗಾಗದಿರಲಿ, ನಾವೆಲ್ಲರೂ ಎಚ್ಚೆತ್ತುಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ, ಮತ್ತೆ ಸಿಕ್.
1: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ, ಕುಂದ ಬರಂದಡೆ. ಇವತ್ತು ನನ್ನೊಟ್ಟಿಗೆ ಸಂಗೀತವನ್ನೇ ಉಸಿರಾಗಿಸಿಕೊಂಡು ಸಂಗೀತ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆ ಮಾಡಿರುವ ನಮ್ಮ ಕುಂದಾಪುರ ತಾಲೂಕಿನ ಕೋಟೇಶ್ವರದ ವಿದ್ಯಶ್ರೀ ಆಚಾರ್ಯ ಅವರು ನನ್ನೊಟ್ಟಿಗಿದ್ರೆ. ಅವರೊಟ್ಟಿಗೆ ಒಂದಷ್ಟು ಮಾತುಕತೆ, ಹಾಗೆ ಒಂದಷ್ಟು ಸುಮಧುರ ಗೀತೆಗಳನ್ನ ಕೇಂಬ ಹಂಗಾರಲ್ದ. ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಈಗ ಸಂಗೀತದ ಬಗ್ಗೆ ಒಂದು ಆಸಕ್ತಿ ಬರೋದಕ್ಕೆ ಕಾರಣ ಎಂತ ಮೇಡಮ್ ನಿಮ್ಗೆ? ಈಗ ಯಾಕಂತ ಹೇಳಿದ್ರೆ, ಒಂದು ಸಂಗೀತ ಕಲಿಬೇಕಂತ ಹೇಳಿದ್ರೆ ಹಿನ್ನೆಲೆ ಇರತ್ತೈತೆ. ಈಗ ಮನೆಯಲ್ಲಿ ಯಾರು ಸಂಗೀತ ಕಲ್ತಿರ್ತಾರೆ, ಅಥವಾ ನಿಮ್ಗೆ ನೀವು ಕಲಿಬೇಕಂತ ಆತರ ಏನಾದ್ರೂ ಅನಿಸಿತೆ ಅಂತ?
2: ನನ್ಗೆ ಮೈನ್ ಆಗಿ ಸಂಗೀತದಲ್ಲಿ ಮೊದಲನೇ ಗುರು ಅಂತ ಹೇಳಿದ್ರೆ ನಮ್ಮ ತಂದೆಯವರು, ಮಾರುತಿ ಆಚಾರ್ಯ ಅಂತ. ಸೊ ಅವರು ಮೂಲತಃ ಅಂದ್ರೆ ಮುಂಚೆ ಅವರು ಭಜನಾ ಕಲಾವಿದರಾಗಿದ್ರು. ಸೊ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಜನೆಯನ್ನ ಮಾಡ್ತಾ ಇದ್ರು, ಅಂದ್ರೆ ಭಜನೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರು. ಆವಾಗ ಅವರು ನನ್ಗೆ, ಅದು ನಾನ್ ಚಿಕ್ಕೋಳಿರುವಾಗ ನನ್ಗೆ ಆಸಕ್ತಿ ಇಲ್ವೋ ಇತ್ತು ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರೇ ನನ್ನನ್ನ ಕರ್ಕೊಂಡೋಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರು ನನ್ಗೆ ಭಜನೆಯಲ್ಲಿ ಅವ್ರು ಹಾಡ್ಬೇಕಾದ್ರೆ ನನ್ನ ಅವ್ರ ಪಕ್ಕದಲ್ಲಿ ನನ್ನನ್ನು ಕೂರಿಸ್ಕೊಂಡು ಹಾಡಿಸ್ತಾ ಇದ್ರು. ಹಾಗಾಗಿ ಮೋಸ್ಟ್ಲಿ ಅಲ್ಲಿಂದನೇ ನನ್ಗೆ ಆಸಕ್ತಿ ಬಂತು ಅಂತಾನೆ ಹೇಳ್ಬೋದು. ಅಂದ್ರೆ ನನ್ಗೆ ಸಂಗೀತದ ಗೀಳು ಒಂದು ಹುಟ್ಕೊಂಡಿದ್ದು ಅಲ್ಲಿಂದಾನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಂದೆಯಲ್ಲಿ ಇದ್ದಂತಹ ಆಸಕ್ತಿ ಅದು ಮಗಳಿಗೆ, ಅಂದ್ರೆ ತಂದೆಯಿಂದ ಮಗಳಿಗೆ ಅಥವಾ ಮಕ್ಕಳಿಗೆ ಅದು ರಕ್ತಗತವಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಅದೇ ರೀತಿ ಇದು ಕೂಡ ಹಾಗೆ. ನನ್ಗೆ ಸಂಗೀತದಲ್ಲಿ ನನ್ಗೆ ಮೂಲ ಗುರು ಅಂತ ಹೇಳಿದ್ರೆ ತಂದೆಯವರೇ. ನನ್ನ ತಂದೆಯಿಂದಲೇ ನಾನು ಸಂಗೀತದ ಒಂದು ಜರ್ನಿಯನ್ನ ಶುರು ಮಾಡಿದ್ದು ಅಂತ ಹೇಳ್ಬೋದು.
1: ಅಂದ್ರೆ ಅದು ವಂಶ ಪರಂಪರೆಯಾಗಿ ಬಂದು ಬಿಡ್ತೀವಿ.
2: ಹೌದು ಹೌದು, ನಮ್ಮ ತಂದೆಯವರು ಹಾಗೆ, ನಮ್ಮ ದೊಡ್ಡಪ್ಪ ಇರ್ಬೋದು, ಸೊ ಅವರು ಕೂಡ ಹಾಗೆ ಒಳ್ಳೆಯ ಒಂದು ಭಜನಾ ಕಲಾವಿದ್ರು ಅವರು ಕೂಡ. ಸೊ ಅವರು ಹಾಗೆ ನಮ್ಮ ತಂದೆಯವರು ಇಬ್ರು ಕೂಡ, ತಂದೆಯವರು ಹಾಡುದ್ರಲ್ಲಿಯೂ ಕೂಡ ಅವರು ನಿಪುಣರು, ಹಾಗೇನೆ ಬೇರೆ ಬೇರೆ ವಾದ್ಯಗಳನ್ನ ಕೂಡ ನುಡಿಸ್ತಾ ಇದ್ದಾರೆ ಅವರು. ಸೊ ಅವರು ಮೂಲತಃ ಅಂದ್ರೆ ತಬ್ಲಾ ವಾದಕರಾಗಿದ್ರು. ಸೊ ತಬ್ಲಾ ಜೊತೆಗೆ, ಅಂದ್ರೆ ತಬ್ಲಾ ಜೊತೆಗೆ ಅವರು ಹಾಡನ್ನ ಹಾಡೋದ್ರ ಜೊತೆಗೆ ನನ್ನನ್ನು ಕೂಡ ಅವರು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಡಿಸ್ತಾ ಇದ್ರು. ಸೊ ನಂಗೆ ಅದು ಏನು ಅಂದ್ರೆ, ಚಿಕ್ಕವರಿರುವಾಗ ಎಲ್ರಿಗೂ ಆಲ್ಮೋಸ್ಟ್ ಒಂದು ವೇದಿಕೆ ಹತ್ಬೇಕಾದ್ರೆ ತುಂಬಾ ಹೆದರಿಕೆ ಇರುತ್ತೆ. ಸೊ ಆ ಹೆದರಿಕೆ ನನ್ಗೂ ಕೂಡ ಇತ್ತು, ಆದ್ರೂ ನಮ್ಮ ತಂದೆಯವರು ನನ್ಗೆ ಒಂದು ಆಗತ್ತೆ, ನನ್ನ ಮಗಳಿಗೂ ಸಂಗೀತದಲ್ಲಿ ಆಸಕ್ತಿ ಮೂಡಿಸುವ ಹಾಗೆ ಮಾಡ್ಬೇಕು ಅಂತ ಅವರೇ ಒಂದು ವೇದಿಕೆಗೆ ಕರೆಸಿ ನನ್ನ ಜೊತೆಗೆ ಕೂರಿಸ್ಕೊಂಡು, ನನ್ಗೆ ಭಯ ಆಗ್ತಿದ್ರು ಕೂಡ ಅವರು ನನ್ಗೆ ಕೂರಿಸ್ಕೊಂಡು ಹಾಡಿಸ್ತಾ ಇದ್ರು. ಸೊ ಬಹುಶಃ ಅಲ್ಲಿಂದಾನೆ ನನ್ಗೆ ಆಸಕ್ತಿ ಹುಟ್ಟು, ಹಾಗೆ ಅಲ್ಲಿಂದಾನೆ ಕಂಟಿನ್ಯೂ ಆಯ್ತು ಆ ಜರ್ನಿ ಅಂತ ಹೇಳ್ಬೋದು.
1: ಈಗ ಮೇಡಮ್, ಈಗ ಸಂಗೀತ ಅಂತ ಹೇಳಿದಾಗ ಮೊದಲ್ ಒಬ್ರು ನೆನಪಾಗ್ತಾರೆ ಆಯ್ತಾ. ಈಗ ನೀವು ಸಂಗೀತವನ್ನ ನಿಮ್ ತಂದೆಯಿಂದ ದೊಡ್ಡಪ್ಪನಿಂದ ಎಲ್ಲ ಕಲ್ತಿರಿ ಆಯ್ತಾ, ಆದ್ರೆ ಈಗ ಸಂಗೀತ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ನೆನಪಾಗ್ತಾರೆ, ಆ ವ್ಯಕ್ತಿ ಯಾರು ನಿಮ್ಮ ಲೈಫ್ ಅಲ್ಲಿ?
2: ಸಂಗೀತ ಅಂತ ಹೇಳಿದ್ರೆ ನನ್ಗೆ ತುಂಬಾ ಜನ ಅಂದ್ರೆ ದೊಡ್ಡ ದೊಡ್ಡ ಮೇರು ಕಲಾವಿದರುಗಳೆಲ್ಲ ಇದ್ದಾರೆ ಸಂಗೀತದಲ್ಲಿ, ಆದ್ರೆ ನನ್ಗೆ ಫಸ್ಟ್ ಆಗಿ ನೆನಪಾಗುವಂತದ್ದು ಒಂದು ಶಂಕರ್ ಶಾನ್ಭಕ್ ಸರ್. ಸೊ ಅವರ ನಾನು ತುಂಬಾ ಹಾಡುಗಳನ್ನ ಕೇಳ್ತೇನೆ. ಅವರ ಹಾಡುವಂತ ಶೈಲಿ ಇರ್ಬೋದು, ಏರು ಧ್ವನಿಯಲ್ಲಿ ಅವರು ಹಾಡನ್ನ ತಲುಪಿಸುವಂತ ರೀತಿ. ಸೊ ಅದು ತುಂಬಾ ಜನ ಇದ್ದಾರೆ ಗಾಯಕರು, ಅದು ನನಗೆ ತುಂಬಾ ಇಷ್ಟವಾಗುದಂತೆ ಶಂಕರ್ ಶಾನ್ಭಾಗ್ ಅವರ ಹಾಡುಗಳು. ಸೊ ಅವರ ಹಾಡುಗಳಲ್ಲಿ ನಾನು ತುಂಬಾ ಕಲ್ತಿರುವಂತದ್ದು, ಚಿಕ್ಕಂದಿನಿಂದಲೇ ಕೇಳ್ಕೊಂಡು ಬಂದಿರುವಂತ ಹಾಡುಗಳು ಅವರದ್ದು ಜಾಸ್ತಿಯಾಗಿ. ಸೊ ಹಾಗಾಗಿ ನನ್ಗೆ ಆದಷ್ಟು ನಾನು ಅವರದ ಹಾಡುಗಳನ್ನ ಕೇಳ್ತಾ ಬಂದಿದ್ದೇನೆ, ಹಾಗಾಗಿ ನನ್ಗೆ ಅವರು ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು ಹಾಡಲ್ಲಿ.
1: ಹಾಗೆ ಈಗ ಸಂಗೀತ ಕಲ್ತ ಮೊದಲು ಹಾಡಿದಂತ ಒಂದು ಹಾಡು ಯಾವ್ದು ಮೇಡಮ್ ನೀವು, ಮತ್ತ ಆ ಒಂದು ಕ್ಷಣ ಹೇಗಿತ್ತು? ಈಗ ಅಂತ ಹೇಳಿದ್ರೆ ನಾವು ಸಂಗೀತ ಕಲಿತೀವಿ, ಪ್ರತಿಯೊಂದು ಸಂಗೀತ ಅಂತಲ್ಲ ಯಾವುದೇ ಒಂದಾಗಿರ್ಬೇಕು, ನಾವು ಕಲ್ತೇವೆ, ಕಲ್ತು ಅದಕ್ಕೊಂದು ವೇದಿಕೆ ಅಂತ ಹೇಳಿ ಸಿಕ್ಕತ್ತೈತ ಫಸ್ಟ್ ಗೆ. ಈಗ ಚಿತ್ರಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಕಲ್ತಾದ್ಮೇಲೆ ನಮ್ಗೊಂದು ವೇದಿಕೆ ಅಂತ ಹೇಳಿ ಸಿಕ್ಕತ್ತೆ. ಆ ವೇದಿಕೆ ಹತ್ತಬೇಕಿದ್ರೆ ಒಂದು ಕಾರಣ ಇರತ್ತೈತೆ, ಯಾರೋ ಒಂದು ನಮ್ಮನ್ನ ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ನೀವು ಮೊದಲು ಸಂಗೀತ ಕಲ್ತು ಹಾಡಿದಂತ ಒಂದು ಕ್ಷಣ ಹೇಗಿತ್ತು, ಅದನ್ನ ಒಂದ್ಸಲ ನೆನ್ಪು ಮಾಡ್ಕೊಳ್ಳಕ್ಕೆ?
2: ಸಂಗೀತ ಕಲ್ತಿದ್ದಕ್ಕಿಂತ ನಾನು ಮೊದಲನೇ ಬಾರಿ ನನಗೆ ವೇದಿಕೆ ಅಂತ ಸಿಕ್ಕಿದ್ದು ಮುಂಬೈಯಲ್ಲಿ. ಯಾಕಂದ್ರೆ ನಾನು ಅಲ್ಲಿ ಹುಟ್ಟಿದ್ದು ಮುಂಬೈನಲ್ಲೇನೆ, ಅಂದ್ರೆ ಬೆಳೆದಿದ್ದಂದ್ರೆ ಊರಲ್ಲೇ, ನಾವು ಊರಿಗೆ ನಂತರ ಶಿಫ್ಟ್ ಆದ ನಂತರದಲ್ಲಿ ನಾನು ಬೆಳೆದಿದ್ದು ಊರಲ್ಲೇ, ಆದ್ರೆ ಹುಟ್ಟಿದ್ದು ಮುಂಬೈಯಲ್ಲಿ ಆಗಿದ್ರಿಂದ ಅಲ್ಲಿ ಚಿಕ್ಕ ಪುಟ್ಟ ಒಂದು ಕಾರ್ಯಕ್ರಮಗಳು ಅಲ್ಲಿ ಸಿಟಿಯಲ್ಲಿ ಆಗ್ತಾ ಇತ್ತು. ಕರ್ನಾಟಕ ಸಂಘ ಮುಂಬೈ ಅಂತ ಅಲ್ಲಿ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿ ಮೊದಲನೇ ಬಾರಿ ನಾನು ಪ್ರಾರ್ಥನೆ ಹಾಡಿದ ನೆನಪು ನನಗೆ. ಸೊ ಆ ಟೈಮ್ ಫಸ್ಟ್ ಟೈಮ್ ನಾನು ವೇದಿಕೆ ಹತ್ತಿದ್ದು ಆ ಕಾರ್ಯಕ್ರಮದಲ್ಲಿ. ಸೊ ಅದ ನಂತರದಲ್ಲಿ ನನ್ಗೆ ನಾನು ವೇದಿಕೆ ಅಂತ ಫಸ್ಟ್ ಬಂದಿದ್ದು ಊರಲ್ಲೇ. ಸೊ ಆಲ್ಮೋಸ್ಟ್ ಊರಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೆ, ಅಲ್ಲಿಂದ ಹಾಗೆ ಆರಂಭ ಆಯ್ತು. ಹಾಗೆ ಸಿಂಗಿಂಗ್ ಜರ್ನಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವಕಾಶ ಸಿಕ್ತು ಅಂತಾನೆ ಹೇಳ್ಬೋದು. ಮೊದಲಾಗಿ ನಾನು ಪ್ರಾರ್ಥನೆ ಹಾಡಿದ್ದೆ, ಅದ ನೆನಪು ನನಗೆ ಅಂತ ಹೇಳ್ತೀನಿ. ಹೌದು.
1: ಆತರ ಈಗ ಸಂಗೀತದ ಬಗ್ಗೆ ನಿಮ್ಗೊಂದು ಆಸಕ್ತಿ ಇದೆ ಅಂತ ಗೊತ್ತಾದಾಗ ನಿಮ್ಮನ್ನ ಸಂಗೀತದ ಬಗ್ಗೆ ಪ್ರೇರೇಪಿಸಿದ್ಯಾರು ಮೇಡಮ್? ಈಗ ನಿಮ್ಗೊಂದು ಸಂಗೀತ, ಇವಳು ಹಾಡ್ಬಲ್ಲಳು ಅಂತೇಳಿ ಗೊತ್ತಾದ್ದ ಈಗ ಸಂಗೀತ ಕಲ್ತಿದ್ದ ತಂದೆಯಿಂದ ದೊಡ್ಡಪ್ಪನಿಂದ. ಆದ್ರೆ ಸಂಗೀತ ಒಂದು ಹಾಡ್ಬಲ್ಲಳು ಅಂತೇಳಿ ಒಂದು ಆಸಕ್ತಿ ಇದೆ ಅಂತ ಹೇಳಿ ನಿಮ್ಮನ್ನ ಪ್ರೇರೇಪಿಸಿದಾರೆ ಅಂತ ಹೇಳಿ ಇರ್ತಾರಲ್ಲ, ಅವ್ರು ಯಾರು
2: ಪ್ರೇರೇಪಿಸಿದವರು ಅಂತ ಹೇಳಿದ್ರೆ ನನ್ನ ಕಾಲೇಜಿನ ದಿನಗಳಲ್ಲಿ ನಾನು ನೆನಪಿಸ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ನಾನು ಹೀಗೆ ಕ್ಯಾಶುವಲ್ ಆಗಿ ಹವ್ಯಾಸವಾಗಿ ನಾನು ಹಾಡ್ತಾ ಇದ್ದೆ ಅಷ್ಟೇ. ಏನು ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಭಯ ಆಗ್ತಾ ಇತ್ತು ವೇದಿಕೆ ಹತ್ಬೇಕಾದ್ರೆ. ಆ ಟೈಮ್ ಅಲ್ಲಿ ನಾನು ಕಾಲೇಜಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನನ್ನ ಕಾಲೇಜಿನಲ್ಲಿ ಇರುವಂತ ಅಧ್ಯಾಪಕರು ಅವರು ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದು. ಸೊ ಅವರನ್ನ ನಾನು ಈ ಸಂದರ್ಭದಲ್ಲಿ ಕೂಡ ತುಂಬಾ ನೆನಪಿಸಿಕೊಳ್ತೇನೆ. ಯಾಕಂತ ಹೇಳಿದ್ರೆ ಗೊತ್ತಿರ್ಬೋದು ಕಾಲೇಜಿನ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ಆಗ್ತವೆ. ಸೊ ಅದರಲ್ಲಿ ನನ್ಗೆ ಫಸ್ಟ್ ವೇದಿಕೆಯಲ್ಲಿ ನನ್ಗೆ ನೀನು ಹಾಡ್ತೀಯ, ನೀನ್ ಕಾಂಪಿಟ್ ಮಾಡ್ತೀಯ, ನೀನ್ ಗೆದ್ದೆ ಗೆಲ್ತೀಯ ಅಥವಾ ಈ ತರ ಒಂದು ಸಪೋರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ನಮ್ಮ ಸರ್ ಸರ್ವೇಶ್ ಸರ್ ಅಂತ, ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ತದನಂತರದಲ್ಲಿ ಅಲ್ಲಿ ಮೇಡಮ್ ಇರ್ಬೋದು ಎಲ್ಲರೂ ಕೂಡ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ನನ್ಗೆ ನೀವು ಖಂಡಿತ ಹಾಡಿ ಹಾಡ್ತೀಯ ಗೆಲ್ತಿ ಅನ್ನೋ ಒಂದು ತುಂಬಾ ನನ್ಗೆ ಸಪೋರ್ಟ್ ಮಾಡಿದವರು ನಮ್ಮ ಸರ್ ಅಂತಾನೆ ಹೇಳ್ಬೋದು, ಸರ್ವೇಶ್ ಸರ್ ಅಂತ. ಸೊ ತದನಂತರದಲ್ಲಿ ನನ್ಗೆ ಹಾಗೆ ಕಂಟಿನ್ಯೂ ಕಾಲೇಜಿನ ದಿನಗಳಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಂತರ್ ಕಾಲೇಜು ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಸೊ ಅಲ್ಲಿ ಹಾಗೆ ನನ್ಗೆ ಬಹುಮಾನಗಳು ಬರ್ತಾ ಇತ್ತು, ಅದು ತುಂಬಾ ಖುಷಿ ಆಗ್ತಾ ಇತ್ತು. ಆ ಕ್ಷಣ ನಾನು ಇವಾಗ್ಲೂ ನೆನಪಿಸ್ಕೊಳ್ತೇನೆ ತುಂಬಾ.
1: ಹಾಗೆ ಈಗ ಯಾವುದೋ ಒಂದು ಹಾಡು ಅಂತ ಹೇಳಿದ್ರೆ ನಾವು ಕೆಲಸ ಮಾಡುವಾಗ ಅಥವಾ ಮನಸ್ಸಿಗೆ ಏನೋ ಬೇಜಾರಾದಾಗ ಅಥವಾ ಖುಷಿ ಆದಾಗ ಯಾವುದೋ ಒಂದು ಹಾಡು ನಮ್ಮನ್ನ ಪದೇ ಪದೇ ಕಾಡ್ತಾ ಇರತ್ತೈತ ಮನಸ್ಸಿನ ಮೂಲೆಯಲ್ಲಿ. ಎಲ್ಲೋ ಒಂದು ಅದನ್ನ ನಮ್ಮನ್ನ ಮನೆ ಮಾಡ್ಕೊಂಡೇ ಇರತ್ತ. ನಮ್ಗೆ ಬೇಜಾರಾದಾಗ, ಖುಷಿ ಆದಾಗ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ತುಟಿ ಅಂಚಿನಲ್ಲಿ ಅದು ಬರ್ತಾನೆ ಇರತ್ತೈತ. ಅಂತ ಒಂದು ಹಾಡು ನಿಮ್ಮ ಮನಸ್ಸಿನಲ್ಲಿ ಹುದುಗಿದ್ದೇನಾದ್ರೂ ಇತ್ತ? ಆ ಒಂದು ಹಾಡು ಇದ್ದಿದ್ರೆ ಈಗ ಒಂದು ಜಲಕ್ ಒಂದ್ ಲೈನ್ ಹಾಡ್ಬಹುದ?
2: ಖಂಡಿತ. ಅಂದ್ರೆ ನನ್ಗೆ ಅಮ್ಮನ ಕುರಿತಾದಂತ ಕೆಲವೊಂದು ಹಾಡುಗಳು ತುಂಬಾ ಕಾಡುತ್ತೆ. ಅಂದ್ರೆ ಕೆಲವೊಂದು ಅಮ್ಮನ ಬಗ್ಗೆ ಇರ್ಬೋದು ಅಥವಾ ಬೇರೆ, ಅಂದ್ರೆ ಕೆಲವೊಂದು ಭಾವಗಳು ಒಂದೊಂದು ಹಾಡಿನಲ್ಲಿ ಒಂದೊಂದು ರೀತಿಯ ಭಾವಗಳಿರುತ್ತೆ. ಅದು ನಂಗೆ ತುಂಬಾನೇ ಫಸ್ಟ್ ನೆನಪಾಗುವಂತ ಹಾಡು ಅಂತ ಹೇಳಿದ್ರೆ ನಾನು ಇದು ಮೋಸ್ಟ್ಲಿ ನಾನು ಇದು ಅಮ್ಮನಿಗೋಸ್ಕರನೇ ನಾನು ಡೆಡಿಕೇಟ್ ಮಾಡ್ತೇನೆ ಈ ಹಾಡನ್ನ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗ್ಗಿದೆ ಅಂತೇಳಿ. ಸೊ ಆ ಹಾಡು ಅವರಿಗೋಸ್ಕರ ನಾನು ಹಾಡ್ತೀನಿ. ಈ ಹಾಡು ನನ್ಗೆ ಪರ್ಟಿಕ್ಯುಲರ್ ತುಂಬಾನೇ ಇಷ್ಟ, ಹಾಗಾಗಿ
1: ಹಾಡಿ ಮೇಡಮ್ ಒಂದು ಜಲಕ್ ಹಾಡಿ ಕಂಬ.
2: ಖಂಡಿತ. ಇದು ಸಂಗೀತ ಅವರು ಡಾಕ್ಟರ್ ಸಿ ಅಶ್ವಥ್ ಅವರು ಸಂಗೀತ ಕೊಟ್ಟಿರುವಂತಹ ಹಾಡು. ಇದು ಅದ್ಭುತವಾದಂತಹ ಹಾಡು. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ,

0: ಇಷ್ಟೊಂದು ಅರ್ಥಗರ್ಭಿತವಾದ ಹಾಡಲ್ಲ ಮೇಡಮ್?
1: ಹೌದು, ಖಂಡಿತ ಖಂಡಿತ. ಇದೊಂದು ಭಾವಗೀತೆ, ಹಾಗಾಗಿ ತಂಗಿ ತುಂಬಾ ಇಷ್ಟವಾದಂತ ಹಾಡು, ಹಾಗಾಗಿ ಇದು ಡೆಡಿಕೇಟ್ ಮಾಡಿದೆ.
0: ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಹಿಂದಿನ ಕವಿವರ್ಯರು ರಚಿಸಿರುವಂತ ಅದೆಷ್ಟೋ ಗೀತೆಗಳ ಅದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಹುದು.
1: ಅಂತ ಭಾವಗೀತೆಗಳು ಇವಾಗ್ಲೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ ಒಂದು ಸಾಹಿತ್ಯನ ಕಮಲ ಅವರು ಬರೆದಿರುವಂತದ್ದು, ಸೊ ಅದ್ಭುತವಾದಂತ ಸಾಹಿತ್ಯ. ಹಾಗಾಗಿ ಈ ಹಾಡು ನನಗೆ ತುಂಬಾ ಇಷ್ಟ.
0: ಹೌದು ಮೇಡಮ್, ಆ ಕಾಲ ಅಂತಲ್ಲ, ಈ ಕಾಲ ಅಂತಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಅಂತ ಭಾವಗೀತೆಗಳು, ಅದೆಷ್ಟೋ ಭಾವಗೀತೆಗಳು ಈಗ ಸಿನಿಮಾ ಹಾಡುಗಳಾಗಿ ಮಾರ್ಪಾಟಾಗಿದೆ ಆಯ್ತಾ. ಆದ್ರೂ ಕೂಡ ಆ ಒಂದು ಭಾವಗೀತೆಗಳನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬರ್ದಿರುವಂತದ್ದು ವರ್ಣಿಸ್ಲಿಕ್ಕೆ ಪದಗಳೇ ಸಾಲ್ದೇನು ಅಂತ ಹೇಳಕ್. ಯಾಕಂತ ಹೇಳಿದ್ರೆ
1: ಭಾವಗೀತೆಗಳು ಕೂಡ ಹಾಗೆ ಸಿನಿಮಾದಲ್ಲಿಯೂ ಬಂದು ಹೋಗಿದೆ, ಸಿನಿಮಾದಲ್ಲಿಯೂ ಕೂಡ ಅದು ಬೇರೆ ಟಚ್ ಕೊಟ್ಟಿದ್ದಾರೆ. ಹಾಗಾಗಿ ಭಾವಗೀತೆಗೆ ಅದು ಯಾವಾಗ್ಲೂ ಕೂಡ ಕೇಳ್ಬೇಕು ಅಂತ ಅನಿಸ್ತಾನೆ ಇರುವಂತಹ ಪದ್ಯ ಎಲ್ಲಾ ಹಾಡುಗಳು ಕೂಡ ಅಷ್ಟೇ. ಈಗ ಇದು ಒಂದೇ ಭಾವಗೀತೆ ಅಂತ ಅಲ್ಲ, ಎಷ್ಟೋ ಭಾವಗೀತೆಗಳಿದೆ. ಸೊ ಆ ಭಾವಗೀತೆಗಳು ಒಂದಕ್ಕಿಂತ ಒಂದು ಅತ್ಯದ್ಭುತವಾದಂತಹ ಸಂಗೀತ ಸಂಯೋಜನೆ ಆಗಿರುವಂತದ್ದು, ಜೊತೆಗೆ ಸಾಹಿತ್ಯನು ಕೂಡ ಹಾಗೆ ಅಷ್ಟೇ ಅದ್ಭುತವಾದಂತಹ ಸಾಹಿತ್ಯಗಳಿದೆ. ಸೊ ಅಂತ ಭಾವಗೀತೆಗಳನ್ನ ಹಾಡೋದೇ ಒಂದು ಖುಷಿಯ ವಿಚಾರ.
0: ಹೌದು ಮೇಡಮ್, ಯಾಕಂತ ಹೇಳಿದ್ರೆ ಇವತ್ತಿನ ಸಿನಿಮಾ ಹಾಡುಗಳು ಎಷ್ಟೇ ಮನಸ್ಸಿಗೆ ಖುಷಿ ಕೊಟ್ಟರು ಕೂಡ ಅದು ಕ್ಷಣಿಕ ಆಗಿರುತ್ತೆ ಆಯ್ತಾ. ಆದ್ರೆ ಭಾವಗೀತೆಗಳು ಹಾಗಲ್ಲ, ಒಂದು ಸಲ ಅಲ್ಲ, ಸಾವಿರ ಸಲ ಕೇಳಿದ್ರು ಕೂಡ ಅದೇನೋ ಒಂಥರ ಖುಷಿ ಕಾಣಿ, ಅದು ಮನಸ್ಸಿಗೆ ಒಂಥರ ಎಷ್ಟೇ ನೋವಾಗ್ಲಿ ಅದನ್ನ ಆ ಒಂದು ಗೀತೆ ಕೇಳಿದ ಕೂಡಲೇ ಅದನ್ನ ಮರ್ತು ಬಿಡುವಷ್ಟು ಶಕ್ತಿಯನ್ನ ಕೊಡತ್ತೆ ಆಯ್ತಾ. ಅಂತ ಒಂದು ಅದ್ಭುತ ರಚನೆ ಹಿಂದೆ ಎಲ್ಲ ಇದೆ ಆಯ್ತಾ. ಆದ್ರೆ ಇವತ್ತಿನ ರಚನೆಗಳೆಲ್ಲ ಸ್ವಲ್ಪ ಬದಲಾವಣೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ, ಆದ್ರೆ ಹಾಡುಗಳು ಹಾಗಲ್ಲ, ಮನಸ್ಸಿಗೆ ನಾಟುವಂತೆ ಇದ್ದೀತಾಯ್ತಾ ಆಗಲಿನ ಹಾಡುಗಳೆಲ್ಲ.
1: ಹೌದು ಹೌದು ಖಂಡಿತ, ಮನಸ್ಸಿಗೆ ತುಂಬಾ ಹತ್ತಿರವಾದಂತ ಹಾಡುಗಳು, ಹಾಗೆ ಸಾಹಿತ್ಯನು ಕೂಡ ಹಾಗೆ ಅದ್ಭುತವಾದಂತ ಸಾಹಿತ್ಯಗಳು.
0: ಅದೆಷ್ಟೋ ಗಾಯಕರು ಅಂತ ಭಾವಗೀತೆಗಳನ್ನ ಹಾಡಿ ಹೆಸರು ಮಾಡಿದ್ರಲ್ಲ, ತುಂಬಾ
1: ಭಾವಗೀತೆಗೆ ಹೆಸರುವಾಸಿಯಾಗಿರೋದು ಎಷ್ಟೋ ಜನ ಇದ್ದಾರೆ.
0: ಹೌದು ಮೇಡಮ್,
1: ಹೌದು ಖಂಡಿತ ಖಂಡಿತ.
0: ಹಾ ಮೇಡಮ್, ಈಗ ನನ್ಗೊಂದು, ನೀವು ಯಾವ್ದೋ ಒಂದು ಖಾಸಗಿ ವಾಹಿನಿ ಒಂದರಲ್ಲಿ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಿರಿ ಅಂತ ಹೇಳಿ ಕೇಂದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಲಕ್ಕ?
1: ಹಾ ಅಂದ್ರೆ ನಾನು ಅಂದ್ರೆ ವೃತ್ತಿ ಬದುಕಲ್ಲಿ ನಾನು ಸ್ಟಾರ್ಟ್ ಮಾಡುವಾಗ ಜರ್ನಲಿಸಂ ಓದ್ದು ಡಿಗ್ರಿ ಪದವಿಯಲ್ಲಿ. ಹಾಗೆ ಖಾಸಗಿ ಕಾರ್ಯಕ್ರಮ ಅಂತ ಬಂದಾಗ ನಾನು ಬೆಂಗಳೂರಲ್ಲಿ ಬಸವ ಟಿವಿ ಅಂತ ಹೇಳಿ ಇತ್ತು, ಅಲ್ಲಿ ಬೇರೆ ಬೇರೆ ಭಾವಗೀತೆಗಳ ಸರಣಿ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿ ನಾನು ಆ ಭಾವಗೀತೆ ಕಾರ್ಯಕ್ರಮವನ್ನ ನೀಡಿದ್ದೆ. ಹಾಗೆ ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಬೇರೆ ಕಾರ್ಯಕ್ರಮಗಳನ್ನ ಕೊಟ್ಟಿದೆ. ಥಟ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ನಾನು ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಹಾಗೆ ಬೇರೆ ಖಾಸಗಿ ಕಾರ್ಯಕ್ರಮ ಅಂತ ಬಂದಾಗ ಬೇರೆ ಬೇರೆ ವೇದಿಕೆ ಕಾರ್ಯಕ್ರಮಗಳು ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನನಗೆ ಹೆಚ್ಚಾಗಿ ಸಿಕ್ಕಿದ್ದು ಅವಕಾಶ ಅಂತಾನೆ ಹೇಳ್ಬೋದು. ಒಂದು ಕಾರ್ಯಕ್ರಮ ಕೊಟ್ಟಾದ ನಂತರ ಅಲ್ಲಿ ನನಗೆ ಬೇರೆ ಬೇರೆ ಕಾರ್ಯಕ್ರಮ ಸಂಯೋಜಕರು ಕರೆ ಮಾಡಿ ಒಂದಿಷ್ಟು ಕಾರ್ಯಕ್ರಮಗಳಿಗೆ ನನಗೆ ವೇದಿಕೆಯನ್ನ ಕೊಟ್ಟಿದ್ದು ತುಂಬಾ ಖುಷಿಯ ವಿಚಾರ ಅಂತ ಹೇಳ್ಬೋದು.
0: ಇದು ಹಾಡುವಂತ ಕಾರ್ಯಕ್ರಮಕ್ಕೆ ಯಾವ್ದ್ರಲ್ಲಿ ಭಾಗವಹಿಸಿದ್ರೆ ಮೇಡಮ್? ಈಗ ಟಿವಿ ಚಾನೆಲ್ ನಡೆಸುವಂತ ಸಂಗೀತ ಸ್ಪರ್ಧೆ ಅಂತ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ್ರೆ
1: ಸಂಗೀತ ಸ್ಪರ್ಧೆಯಲ್ಲಿ ಹೆಚ್ಚಾಗಿ ಅಂದ್ರೆ ನಾನು ಕಾಲೇಜಿನ ದಿನಗಳಲ್ಲಿ ಜಾಸ್ತಿ ನಾನು ಭಾಗವಹಿಸಿದಂತಾನೆ ಹೇಳ್ಬೋದು. ತದ ನಂತರದಲ್ಲಿ ನಾನಂದ್ರೆ ನಂಗೆ ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ 4 ವರ್ಷ ಪಬ್ಲಿಕ್ ವಾಹಿನಿಯಲ್ಲಿ. ಸೊ ಆವಾಗ ನನ್ಗೆ ಮಾಧ್ಯಮದ ಬದುಕು ಅಂತ ಹೇಳಿದ್ರೆ ಸ್ವಲ್ಪ ಒತ್ತಡ ಅಂತಲೇ ಹೇಳ್ಬೋದು. ಅಂದ್ರೆ ನಾವು ಈ ವೃತ್ತಿ ಮತ್ತು ಪ್ರವೃತ್ತಿ ಇದೆಯಲ್ಲ, ಸೊ ಅದನ್ನ ಎರಡನ್ನು ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟನೇ ಆ ಟೈಮಲ್ಲಿ. ಹಾಗಾಗಿ ನಾನು ವೃತ್ತಿ ಬದುಕಿಗೆ ಸ್ವಲ್ಪ ಜಾಸ್ತಿ ಸಮಯ ಕೊಟ್ಟಿದ್ರಿಂದ ಸೊ ನನ್ಗೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ಅಂದ್ರೆ ಈ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ಲಿಕ್ಕೆ ನಂಗೆ ಅವಕಾಶ ಸ್ವಲ್ಪ ಕಡಿಮೆ ಆಗಿತ್ತು. ಯಾಕಂತ ಹೇಳಿದ್ರೆ ಸಮಯದ ಅಭಾವ. ಹಾಗಾಗಿ ಸೊ ವೃತ್ತಿ ಬದುಕಿಗೆ ನಾನಂದ್ರೆ 4 ವರ್ಷ ಜಾಸ್ತಿ ಅಲ್ಲಿ ವೃತ್ತಿ ಜೀವನದಲ್ಲೇ ಸ್ವಲ್ಪ ಕಳೆದೋಗಿದ್ರಿಂದ ಸೊ ವೇದಿಕೆ ಕಾರ್ಯಕ್ರಮಗಳು ನಾನು ಜಾಸ್ತಿ ಹೋಗಿದ್ದು. ಹಾಗಾಗಿ ನಾನು ವೇದಿಕೆ ಕಾರ್ಯಕ್ರಮಗಳಿಗೆ ಜಾಸ್ತಿ ಹೋಗ್ತಾ ಇದ್ದೆ. ಸ್ಪರ್ಧೆ ಅಂತ ಬಂದಾಗ ನಾನು ಕಾಲೇಜಿನ ದಿನಗಳಲ್ಲಿ ಅಂತರ್ ಕಾಲೇಜು ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ಆಗಿರ್ಬೋದು, ರಾಜ್ಯ ಮಟ್ಟದ ಸ್ಪರ್ಧೆ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಹೊರಗಡೆ ಜಿಲ್ಲಾ ಮಟ್ಟದ ಸಂಗೀತ ಸ್ಪರ್ಧೆ ಆಗಿರ್ಬೋದು, ಸೊ ಅಲ್ಲಿ ನಾನು ಜಾಸ್ತಿ ಭಾಗವಹಿಸಿದ್ದು ಅಂತ ಹೇಳ್ಬೋದು. ಹಾಗೆ ಯುವಜನ ಕ್ರೀಡೆ ಯುವಜನ ಇಲಾಖೆಯಲ್ಲಿ ನಡೆದಿರುವಂತ ಕಾರ್ಯಕ್ರಮಗಳಿರ್ಬೋದು, ಸೊ ಅಲ್ಲಿ ನಾನು. ಹಾಗಾಗಿ ಸೊ ನಾನು ಟ್ರ್ಯಾಕ್ ಸಿಂಗಿಂಗ್ ಸ್ಪರ್ಧೆ ಅಂತ ಬಂದಿದ್ದು ನಾನು ಆಲ್ಮೋಸ್ಟ್ ಕಾಲೇಜಿನ ದಿನಗಳಲ್ಲಿ ಮಾತ್ರ.
0: ಮೇಡಮ್, ಈಗ ನೀವು ಆರ್ಕೆಸ್ಟ್ರಾಗಳಲ್ಲಿ ಕೂಡ ಹಾಡ್ತೀರಾ ಅಂತ ಕೇಳಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
1: ಆರ್ಕೆಸ್ಟ್ರಾ ಅದೇ ನಾನೀಗ ಇತ್ತೀಚೆಗೆ ಅಂದ್ರೆ ಈಗ 1 ವರ್ಷ ಸ್ವಲ್ಪ ಬ್ರೇಕ್ ಕೊಟ್ಟಿದೆ. ಹಾಗಾಗಿ ಇಷ್ಟು ವರ್ಷಗಳಲ್ಲಿ ನಾನು ಜಾಸ್ತಿ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಬೆಂಗಳೂರು ಇರ್ಬೋದು, ಹಾಸನ, ಹಾಗೆ ಸಕಲೇಶ್ಪುರ, ಮತ್ತೆ ಮುಂಬೈ ಹಾಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಸುಗಮ ಸಂಗೀತ ಇರ್ಬೋದು, ಹಾಗೆ ಕರೋಕೆ ಗಾಯನ, ಸೊ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅಲ್ಲಿ ಭಾಗವಹಿಸ್ತಾ ಇದ್ದೆ. ಜೊತೆಗೆ ಈ ಕಾರ್ಯಕ್ರಮ ನೀಡಿದ ನಂತರ ಲೈವ್ ಕಾರ್ಯಕ್ರಮಗಳು, ಮಾಮೂಲಿ ಹೀಗೆ ಕಾರ್ಯಕ್ರಮಗಳು ಒಂದೊಂದೇ ನೀಡ್ತಾ ಬಂದಿದ್ದೆ. ಹಾಗಾಗಿ ಅದ್ರ ಜೊತೆಗೆ ನಾನು ಒಂದಿಷ್ಟು ಆಲ್ಬಮ್ ಸಾಂಗ್ ಗಳಿಗೆ ಕಂಪೋಸಿಷನ್ ಅನ್ನು ಕೂಡ ಮಾಡಿರುವಂತದ್ದು.
0: ಮೇಡಮ್, ಈಗ ಅಂತ ಹೇಳಿದ್ರೆ ಈಗ ಆರ್ಕೆಸ್ಟ್ರಾಗಳಲ್ಲೆಲ್ಲ ಹಾಡಕ್ ಹೋಗ್ತಿರಲ್ಲ, ಅಲ್ಲಿ ಈಗ ಒಂದು ವೇದಿಕೆ ಅಂತ ಮೇಲೆ ಎಲ್ಲರಿಗೂ ಸಮಾನಾಗಿ ನಾನು ಚೆನ್ನಾಗಿ ಹಾಡ್ತೀನಿ ಅಂತ ಹೇಳಲಿಕ್ಕೆ ಆಗಲ್ಲ ಆಯ್ತಾ, ಯಾಕಂತ ಹೇಳಿದ್ರೆ ಕೆಲವರಿಗೆ ಖುಷಿ ಕೊಟ್ರೆ ಇನ್ ಕೆಲವರಿಗೆ ಬೇಜಾರು ಕೂಡ ಆಗ್ತೈತೆ. ನೀವು ಹಾಡಿದಂತ ಒಂದು ವೇದಿಕೆ ಮೇಲೆ ವಿದ್ಯಾಶ್ರೀ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅಂತ ಹೇಳಿದ್ದ, ಅಥವಾ ಇನ್ ಕೆಲವರು ಇನ್ನು ಚೆನ್ನಾಗಿ ಹಾಡ್ಬೇಕಿತ್ತು ಅಂತ ಹೇಳಿದ್ದ ಸನ್ನಿವೇಶ, ಎಲ್ಲಾದ್ರೂ ನಿಮ್ಗೆ ಮನ್ಸಿಗೆ ಖುಷಿ ಕೊಟ್ಟದ್ದು ಅಥವಾ ಬೇಜಾರಾದ ಸನ್ನಿವೇಶ ಇತ್ತ?
1: ಅಂದ್ರೆ ಸನ್ನಿವೇಶ ಅಂತ, ಈಗ ನಾವು ಸಂಗೀತ ಅಂತ ಬಂದಾಗ ಅದು ಸಂಗೀತ ಸಾಗರ ಇದ್ದಾಗೆ ನಾವು ಕಲಿಯುವಂತ ಒಂದು ವಿಷಯಗಳು ತುಂಬಾ ಇದೆ ಸಂಗೀತದಲ್ಲಿ. ಸೊ ಹಾಗಾಗಿ ನಾವು ವೇದಿಕೆ, ಪ್ರತಿಯೊಂದು ವೇದಿಕೆ ಕಾರ್ಯಕ್ರಮದಲ್ಲಿ ಹೋದಾಗ ಫಸ್ಟ್ ಒಂದ್ 2 ನಿಮಿಷ ಸ್ವಲ್ಪ ಭಯ ಇರುತ್ತೆ. ಸೊ ಆದ ನಂತರ ನಾವು ಹಾಡನ್ನ ಒಂದು ಪ್ರಸ್ತುತ ಪಡಿಸ್ತೇವೆ, ಆ ಹಾಡನ್ನ ಹಾಡಿದಾಗ ನಮ್ಮಲ್ಲಿ ಏನ್ ತಪ್ಪುಗಳಾಗಿದೆ ಅದು ನಮ್ಗೆ ಗೊತ್ತಾಗಿರುತ್ತೆ. ಸೊ ಆವಾಗ ಯಾವ್ದಾದ್ರು ಒಂದು ಗೀತೆನ ತಗೊಂಡು ನಾವು ಹಾಡಿದಾಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಅನ್ಸುತ್ತೆ. ಆದ್ರೆ ಅದನ್ನ ಬೇರೆಯವರು ಗುರುತಿಸಿದಾಗ ಒಂದಿಷ್ಟು ತಪ್ಪುಗಳನ್ನ ಕೆಲವರು ಹೇಳ್ತಾರೆ, ಇನ್ ಕೆಲವರು ಅದನ್ನ ಇನ್ನು ಚೆನ್ನಾಗಿ ಹಾಡ್ಬೋದಿತ್ತು ಅಂತ ಹೇಳಿದ್ರು. ಇನ್ ಕೆಲವರು ಬಂದು ಡೈರೆಕ್ಟ್ ಆಗಿ ಕೂಡ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಮೇಡಮ್, ಬಹಳ ಅದ್ಭುತವಾದ ಸ್ವರ ನಿಮ್ದು ಹಾಗೆ ಅಂತ. ಸೊ ಕೆಲವೊಂದು ಗೀತೆಗಳಲ್ಲಿ ಕೂಡ ಹೇಳಿದ್ದಾರೆ ಈ ತರ ಇಂಪ್ರೂವ್ಮೆಂಟ್ ಇರ್ಬೋದು ಅಂತ, ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ. ಸೊ ಹಾಗೆ ಈಗ ಒಂದೊಂದು ನಾವು ಒಂದೊಂದು ವೇದಿಕೆಯಲ್ಲಿ ಒಂದೊಂದು ಗೀತೆಯನ್ನ ನಾವು ಪ್ರಸ್ತುತ ಪಡಿಸುವಾಗ ಒಂದಿಷ್ಟು ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು. ಈಗ ಕರೋಕೆಯಲ್ಲಿ ಹಾಗೆ ನಾವು ಕರೋಕೆಯಲ್ಲಿ ಇಂದಿಷ್ಟು ಲಿಮಿಟ್ ಅಲ್ಲಿ ಹಾಡ್ಬೇಕು ಅಂತ ಇದೆ. ಆದ್ರೆ ಲೈವ್ ಸಂಗೀತ ಅಂತ ಹೇಳಿದ್ರೆ ಆಗಲ್ಲ, ನಾವು ಅಲ್ಲಿ ಒಂದಿಷ್ಟು ವಾದ್ಯ ವೃಂದದವರು ಇರ್ತಾರೆ, ಅವ್ರ ಜೊತೆ ಹಾಡ್ಬೇಕಾಗತ್ತೆ. ಸೊ ಕರೋಕೆ ಅಂತ ಬಂದಾಗ ನಾವು ಆ ಕರೋಕೆ ಎಷ್ಟು ಮ್ಯೂಸಿಕ್ ಇದೆ ಅಷ್ಟೇ ಹಾಡ್ಬೇಕಾಗತ್ತೆ. ಸೊ ಆವಾಗ ಅವರು ನೆನಪು ಮಾಡ್ಕೊಳ್ಳುವಂತದ್ದು ಅದೇ, ನಾನು ಲಾಸ್ಟ್ ಟೈಮ್ ಒಂದ್ 2-3 ಕಾರ್ಯಕ್ರಮಗಳಲ್ಲಿ ಹೋದಾಗ ಹೇಳಿದ್ದಾರೆ, ಬಹಳ ಚೆನ್ನಾಗಿ ಹಾಡಿದ್ಯಾ, ಸೊ ಈ ಗೀತೆ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ಸೊ ಬಹಳ ಹೇಗೆ ನೀವು ಇದನ್ನ ಇಷ್ಟನ್ನ ಕಲಿತೀರಾ, ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ, ಸೊ ಈ ತರ ಎಲ್ಲ ಕೇಳಿದ್ದಿದ್ದೆ ಅವರು. ಸೊ ಅವಾಗ ನಾನು ಹೇಳಿದ್ದು ಇಷ್ಟೇ, ನಾವು ಪ್ರಾಕ್ಟೀಸ್ ಮಾಡ್ತೀವಿ ಹೌದು, ಆದ್ರೆ ನಾವು ಮೂಲ ಗಾಯಕರು ಏನ್ ಹಾಡಿದಾರೋ ಆ ಹಾಡಿಗೆ 90% ನಾವು ಜಸ್ಟಿಸ್ ಅನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗಂತ ಖಂಡಿತ ಒಂದಿಷ್ಟು ಕೆಲವೊಂದು ತಪ್ಪುಗಳಾಗಿದ್ದಿದೆ, ಸೊ ಅಂತ ಮೇಜರ್ ಅಂತ ಯಾರು ಹೇಳಲಿಲ್ಲ ನನ್ಗೆ.
0: ಅದೇ ಏನು ಇರುತ್ತಲ್ಲ ಅಂದ್ರೆ ಈಗ ತಪ್ಪು ಸರಿ ಎಲ್ಲಾನ ಸರಿ ಮಾಡ್ಕೊಂಡು ಹೋತೆ ಅಂತ ಹೇಳೋಕಾತಿಲ್ಲ, ತಪ್ಪು ಕೂಡ ಆಗುತ್ತೆ,
1: ತಪ್ಪುಗಳು ಚಿಕ್ಕ ಪುಟ್ಟ ತಪ್ಪುಗಳು ಆಗಿ ಆಗುತ್ತೆ. ಯಾಕಂತ ಹೇಳಿದ್ರೆ ಮೂಲ ಗಾಯಕರು ಹಾಡಿರುವಂತ ಎಷ್ಟೋ ಹಾಡುಗಳಿದೆ, ಸೊ ಆ ಹಾಡುಗಳಿಗೆ ನಾವು ಸಂಪೂರ್ಣವಾಗಿ ಒಂದು ಜಸ್ಟಿಸ್ ಅನ್ನ ಕೊಡ್ಬೇಕಂತ ಹೇಳಿದ್ರೆ ಅದಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ, ಬಹಳಷ್ಟು ಅಭ್ಯಾಸ ಮಾಡ್ಬೇಕು ನಾವು. ಸೊ ಅಭ್ಯಾಸಕ್ಕಿಂತ ಹೆಚ್ಚಾಗಿ ಆ ಭಾವಗಳು, ಒಂದೊಂದು ಹಾಡಿನಲ್ಲಿ ಒಂದೊಂದು ಪದಕ್ಕೂ ಒಂದೊಂದು ಭಾವಗಳಿದೆ, ಪ್ರತಿಯೊಂದು ನಾವು ಗಮನಿಸಿ ಹಾಡ್ಬೇಕು ಅಂದ್ರೆ ನಮಗೂ ಕೂಡ ಸ್ವಲ್ಪ ಭಯ ಜಾಸ್ತಿ ಖಂಡಿತ ಇದ್ದೇ ಇರುತ್ತೆ. ಆದ್ರೆ ತಪ್ಪುಗಳು ಒಂದಿಷ್ಟು ಆಗುತ್ತೆ, ಆ ತಪ್ಪುಗಳನ್ನ ನಾವು ತಿದ್ದುಪಡಿ ಮಾಡಿಕೊಂಡು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಹೋದಾಗ ಪ್ರಿಪೇರ್ ಮಾಡಿಕೊಂಡು ನಾವು ಹಾಡ್ತೀವಿ ಅಂತ ಹೇಳ್ಬೋದು.
0: ಅದು ಸಂಗೀತದಲ್ಲ ಹಾಗೆ ಅಲ್ಲ ಮೇಡಮ್, ಅದೊಂಥರ ಸಮುದ್ರ ಇದ್ದಂಗಲ್ಲ, ನಾವು ಎಷ್ಟು
1: ವಿಷಯಗಳನ್ನ ಕಲಿತಷ್ಟು ವಿಷಯಗಳಿದೆ. ಒಂದು ಹಾಡನ್ನ ಕೇಳ್ತೀವಿ, ಒಂದು ಹಾಡನ್ನ ಒಂದ್ ಗಾಯಕರು ಒಂಥರ ಹಾಡಿರ್ತಾರೆ, ಇನ್ನೊಬ್ರು ಗಾಯಕರು ಇನ್ನೊಂದು ರೀತಿಯಲ್ಲಿ ಹಾಡಿರ್ತಾರೆ, ಇನ್ನೊಂದು ರಾಗ ಸಂಯೋಜನೆ ಮಾಡಿ ಹಾಡಿರ್ತಾರೆ. ಸೊ ಹಾಗಾಗಿ ಹಾಡುಗಳು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ತರ. ಈಗ ನಾವು ರಾಗ ಸಂಯೋಜನೆ ಇರ್ಬೋದು ಅಥವಾ ಅಲ್ಲಿ ರಿದಮ್ ಇರ್ಬೋದು, ಪ್ರತಿಯೊಂದು ಕೂಡ ಹಾಗೆ ಒಂದೊಂದು ಹಾಡು ಒಂದೊಂದು ವಿಭಿನ್ನ ಶೈಲಿಯಲ್ಲಿ ಇರುತ್ತೆ. ಸೊ ಅದನ್ನ ನಾವು ಅಟ್ ಲೀಸ್ಟ್ ಆ ಮೂಲ ಗಾಯಕರು ಏನ್ ಹಾಡಿರ್ತಾರೆ ಅದಕ್ಕೆ ನಾವು ಖಂಡಿತ ನ್ಯಾಯ ಕೊಡ್ಲೇಬೇಕು ಅಂತ ಹೇಳ್ಬೋದು.
0: ಹೌದು ಮೇಡಮ್, ಅದೇ ಅಂದ್ರೆ ಈಗ ತಪ್ಪುಗಳನ್ನ ಹೇಳಿದಾಗ ಮಾತ್ರ ನಾವು ತಿದ್ದುಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ಸಂಗೀತನೇ ಹಾಗೆ ಅಲ್ಲ, ಈಗ ಬೇರೆ ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು, ಆದ್ರೆ ಸಂಗೀತ ಹಾಗಲ್ಲ ಆಯ್ತಾ, ಅದೊಂಥರ ಅದು ಹೋಗ್ತಾನೆ ಇರುತ್ತೆ ಆಯ್ತಾ, ಅದಂದ್ರೆ ನಿಲ್ಲದ ಗಾಳಿ ತರ. ಯಾಕಂತ ಹೇಳಿದ್ರೆ ಅದೀಗ ನೀವು ಹಾಡಿದ್ದು ನಾನು ಹಾಡ್ಬಹುದು, ಇನ್ನೊಬ್ಬರು ಹಾಡ್ಬಹುದು, ಮತ್ತೊಬ್ಬರು ಹಾಡ್ಬಹುದು, ಆದ್ರೆ ಲಯಗಳು ಇದು ಬೇರೆ ಬೇರೆ ಆಗ್ತಾನೆ ಹೋಗುತ್ತೆ. ಹೌದು, ಹಾಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಮತ್ತೆ ಸಂಗೀತದಲ್ಲಿ ಕಲಿಬೇಕಾದದ್ದು ತುಂಬಾ ಇರುತ್ತೆ ಆಯ್ತಾ, ನಾನು ಇಷ್ಟು ಕಲ್ತಿದ್ದೀನಿ ಅಂತ ಹೇಳೋದಕ್ಕಿಂತ ನಾನು ಎಷ್ಟು ಕಲಿಬೇಕಾಗಿದೆ ಅನ್ನೋದು ತುಂಬಾ.
1: ಕಲ್ತಿದ್ದೀನಿ ಅಂತ ಹೇಳೋದಿಲ್ಲ, ಯಾಕಂದ್ರೆ ನಾನು ಯಾವುದೇ ಒಂದು ಗೀತೆನ ವೇದಿಕೆಯನ್ನ ಪ್ರಸ್ತುತ ಪಡಿಸುವಾಗ ಸೊ ನಾನು ಇನ್ನೊಬ್ಬರ ಹತ್ರ ಕೇಳ್ತೇನೆ, ಈ ಹಾಡು ಹೇಗ್ ಹಾಡ್ಬೋದು, ಹೀಗ್ ಹಾಡಿದ್ರೆ ಈಗ ಚೆನ್ನಾಗಿರುತ್ತೆ. ಸೊ ಒಂದಿಷ್ಟು ಕಲ್ತಿರೋರು ಇರ್ತಾರೆ, ಸೊ ಅವ್ರ ಹತ್ರನು ಕೂಡ ತುಂಬಾ ಹಿರಿಯರು ಆಗಿರ್ಬೋದು, ಮಾರ್ಗದರ್ಶಿಗಳಿರ್ಬೋದು, ಸೊ ಅವ್ರ ಹತ್ರ ನಾನು ಖಂಡಿತ ಕೇಳಿ ನಾನು ಅಭ್ಯಾಸ ಮಾಡಿ ವೇದಿಕೆಯಲ್ಲಿ ನಾನು ಪ್ರಸ್ತುತ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ.
0: ಮೇಡಮ್, ಈಗ ಸಂಗೀತದಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ತಾ ಇದೆ ಆಯ್ತಾ, ಯಾಕಂತ ಹೇಳಿದ್ರೆ ಇವತ್ತಿನ ದಿನಕ್ಕೂ ಹಿಂದೆ ಸ್ವಲ್ಪ ಒಂದಿಷ್ಟು ದಿನಗಳ ಹಿಂದೆ ಹೋದಾಗ ಅಲ್ಲಿಯ ಸಂಗೀತಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ನನ್ಗನ್ಸುತ್ತೆ. ನೀವೊಬ್ಬರು ಸಂಗೀತಗಾರರಾಗಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಾ?
1: ಖಂಡಿತ ಈಗ ನಾವು ಶಾಸ್ತ್ರೀಯವಾಗಿ ನೋಡೋದಾದ್ರೆ ಅಲ್ಲಿ ನಾವು ಹಿಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಒಂದಿಷ್ಟು ಇದೆ ಶಾಸ್ತ್ರೀಯವಾಗಿ ಬದಲಾವಣೆ ಆಗಿರೋದು, ಅಥವಾ ಇವಾಗಿನ ಸಂಗೀತ ಆಗಿರ್ಬೋದು. ಇವಾಗಿನ ಸಂಗೀತದಲ್ಲಿ ಜಾಸ್ತಿ ಟೆಕ್ನಾಲಜಿ ಇದೆ, ಟೆಕ್ನಾಲಜಿ ತಂತ್ರಜ್ಞಾನಗಳು ತಂತ್ರಜ್ಞಾನದಲ್ಲೇ ಇದೆ. ನಾವೀಗ ಒಂದು ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ, ಒಂದು ಹಾಡಿನ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಅಲ್ಲಿಯೂ ಕೂಡ ಹಾಗೆ ಮಾಸ್ಟರಿಂಗ್ ಅಲ್ಲಿ ಇರ್ಬೋದು. ಸೊ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ನಾವು ಟೆಕ್ನಿಕಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಹಿಂದೆ ಆಗಿರ್ಲಿಲ್ಲ, ನಾವು ಒಂದ್ಸಲ ರೆಕಾರ್ಡಿಂಗ್ ಮಾಡಿದಾಗ ಅದ್ ಏನಿದೆ ಅದೇ ಬರುತ್ತೆ, ಬಟ್ ಟೆಕ್ನಿಕಲಿ ಇವಾಗ ಆಗಲ್ಲ, ಇಂಪ್ರೂವ್ಮೆಂಟ್ ಇದೆ. ಸೊ ಏನಾದ್ರು ವೇರಿಯೇಷನ್ಸ್ ಇದ್ರೆ ಅಲ್ಲಿಯೂ ಕೂಡ ವೇರಿಯೇಷನ್ಸ್ ಆಗುತ್ತೆ ಟೆಕ್ನಿಕಲಿ ಅಂತ ಹೇಳಿದ್ರೆ. ಟೆಕ್ನಿಕಲಿ ತುಂಬಾ ಮುಂದುವರೆದಿದೆ ಅಂತ ಹೇಳ್ಬೋದು. ಹಿಂದಿನ ಸಂಗೀತದಲ್ಲಿ ಶಾಸ್ತ್ರೀಯವಾಗಿ ಜಾಸ್ತಿ ಡೆಪ್ತ್ಗಳು, ಅಂದ್ರೆ ಈಗ ಕೆಲವೊಂದು ಒಂದು ಹಾಡ್ ತಗೊಂಡಾಗ ಆ ಹಾಡಲ್ಲಿ ವೇರಿಯೇಷನ್ಸ್ ಇರ್ಬೋದು. ಸೊ ಇವಾಗಿನ ಹಾಡುಗಳು ಹಾಗಲ್ಲ, ಸ್ವಲ್ಪ ಮೆಲೋಡಿಯಲ್ಲಿ ಆಗಿರ್ಬೋದು ಅಥವಾ ರಿದಮ್ ಅಲ್ಲಿ ಆಗಿರ್ಬೋದು ಬದಲಾವಣೆಗಳು ತುಂಬಾ ಆಗಿದೆ ಅಂತಾನೆ ಹೇಳ್ಬೋದು.
0: ಮೇಡಮ್, ನೀವೀಗ ಸಂಗೀತ ಕ್ಲಾಸ್ ಕೂಡ ನಡೆಸ್ತಾ ಇದ್ದೀರಿ ಅಂತ ಗೊತ್ತಾಯ್ತು. ಇದು ಹೌದಾ? ಹೇಗೆ, ಎಲ್ಲಿ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
1: ಬಿಗಿನಿಂಗ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ಕರೋಕೆ ಸಂಗೀತ ಕ್ಲಾಸ್ ನಾನು ಮಾಡ್ತಾ ಇರೋದು, ಅಂದ್ರೆ ರೀಸೆಂಟ್ ಆಗಿ ಒಂದು 3-4 ತಿಂಗಳು ಅಷ್ಟೇ ಆಗಿದೆ ಆರಂಭ ಆಗಿ. ಸೊ ಹಾಗಾಗಿ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಕರೋಕೆ ಮತ್ತೆ ಸುಗಮ ಸಂಗೀತ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೇನೆ.
0: ಅದು ಎಲ್ಲಿ ಮಾಡ್ತಾ ಇದ್ರಿ ಮೇಡಮ್? ಯಾಕಂತ ಹೇಳಿದ್ರೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಿವರು ವಿದ್ಯಾಶ್ರೀ ಆಚಾರ್ಯವರು ಒಂದು ಸಂಗೀತ ಕ್ಲಾಸ್ ಕೊಡ್ತಾ ಇದ್ದಾರೆ. ಹಾ, ನನಗೂ ಸೇರ್ಬೇಕು, ಯಾಕಂದ್ರೆ ಅವ್ರ ತರನೇ ಆಗ್ಬೇಕಂತ ಒಂದಿಷ್ಟು ಮಂದಿಯಲ್ಲಿ ಇರುತ್ತೆ. ಈಗ ನಿಮ್ಮನ್ನು ಸಂಪರ್ಕಿಸಬೇಕು, ನೀವು ಎಲ್ಲಿ ಸಂಗೀತ ಕ್ಲಾಸ್ ಅನ್ನು ಕೊಡ್ತಾ ಇದ್ದೀರಾ ಅಥವಾ ಹೇಗೆ?
1: ನಾನು ಕುಂದಾಪುರದಲ್ಲಿ ಸಂಗೀತ ಕ್ಲಾಸ್ ಮಾಡ್ತಾ ಇದ್ದೇನೆ, ಪೂರ್ವಿಕ ಕಾಂಪ್ಲೆಕ್ಸ್ ಅಲ್ಲಿ. ಅಲ್ಲಿ ಕರೋಕೆ ಸಂಗೀತ ಮತ್ತೆ ಸುಗಮ ಸಂಗೀತ ಎರಡು ಕೂಡ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ಒಂದ್ರೆ 3-4 ತಿಂಗಳಾಗಿದೆ ಅಷ್ಟೇ ನಾನು ಆರಂಭ ಮಾಡಿ, ಹಾಗಾಗಿ ಇದನ್ನು ಬಿಗಿನಿಂಗ್ ಸ್ಟೆಪ್ಸ್ ಅಂತಾನೆ ಹೇಳ್ಬೋದು.
0: ಈಗ ನಿಮ್ಮ ನಿಮ್ಗೆ ಮೇಡಮ್ ಈಗ ಒಂದು ಹಾಡು ಮರಿಲಿಕ್ಕೆ ಆಗಲ್ಲ ಅನ್ನೋ ಒಂದು ಹಾಡು ಏನಾದ್ರೂ ಇದೆಯಾ ನಿಮ್ಮ ಮನಸ್ಸಿನಲ್ಲಿ? ಯಾವ್ದೋ ಒಂದು ಭಾವಗೀತೆ ಆಗಿರ್ಬೋದು, ಸಿನಿಮಾ ಹಾಡು ಕೂಡ ಆಗಿರ್ಬೋದು, ಆಯ್ತಾ? ಯಾವ್ದೋ ಒಂದು ಹಾಡು ನಿಮ್ಮನ್ನ ಪದೇ ಪದೇ ಕಾಡ್ತಾ ಇದ್ದದ್ದು ಅಂತ ಒಂದು ಹಾಡು ಇತ್ತ?
1: ಅದೇ ನನ್ಗೆ ಸ್ವಲ್ಪ ನಾನು ಸಿನಿಮಾ ಗೀತೆಗಳಿಗಿಂತ ಜಾಸ್ತಿಯಾಗಿ ಕೇಳಿದ್ದು ಭಾವಗೀತೆ. ಹಾಗಾಗಿ ಭಾವಗೀತೆಗಳು ತುಂಬಾ ಇದೆ, ತುಂಬಾ ಹಾಡುಗಳಿದೆ. ಆದ್ರೆ ನಂಗೆ ತುಂಬಾ ಇಷ್ಟ ಆಗುವಂತ ಹಾಡು ಒಂದು ಯಾಕೋ ಕಾಣಿ ರುದ್ರವೀಣೆ ಅಂತೇಳಿ ಒಂದು ಹಾಡಿದೆ. ಆ ಹಾಡುಗಳು ತುಂಬಾನೇ ಇಷ್ಟ ನನಗೆ. ಆ ಹಾಡು ಕೂಡ ಹಾಗೆ ಬಹಳ ಚೆನ್ನಾಗಿದೆ. ಸೊ ಅದನ್ನ ಹಾಡ್ಲಿಕ್ಕೆ ನಾನು ಬೇಕಾದ್ರೆ ಪ್ರಯತ್ನ ಮಾಡ್ತೇನೆ.
0: ಒಂದು ಲೈನ್ ಹಾಡಿ ಮೇಡಮ್, ಯಾಕಂತ ಹೇಳಿದ್ರೆ ನೀವು ಹೇಳುವಾಗ್ಲೇ ನನ್ಗೂ ಕೇಳ್ಬೇಕು ಅನ್ಸ್ತಾ ಇತ್ತಾಯ್ತ. ಒಂದು ಲೈನ್ ಹಾಡಿ ಕಾಂಬ.
1: ಇದು ದರಾ ಬೇಂದ್ರೆ ಅವರ ಒಂದು ಗೀತೆ, ಅದ್ಭುತವಾದಂತಹ ಗೀತೆ. ಸೊ ಹಾಡಿ ಕೇಳಿದಷ್ಟು ಮತ್ತಷ್ಟು ಕೇಳಬೇಕು ಅನ್ನೋಂತ ಹಾಡು.

0: ಅದು
1: ತುಂಬಾ ಖುಷಿ ಆಯ್ತು ಮೇಡಮ್, ಯಾಕೆಂತ ಹೇಳಿದ್ರೆ ಆ ಹಾಡುಗಳೇ ಅದೇನು ಅರ್ಥಗರ್ಭಿತ ಅಂತ ಹೇಳಲಿಕ್ಕಾಯ್ತಾ. ಅದರಲ್ಲೂ ನಿಮ್ಮ ಧ್ವನಿಯಲ್ಲಿ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇವಾಗ್ಲೇ ಒಂದಿಷ್ಟು ಹಾಡುಗಳು ಪ್ರಸಾರ ಆಗಿದ್ದೆ ಆಯ್ತಾ. ಭಕ್ತಿಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಇವಾಗ್ಲೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಹಾಡುಗಳು ಪ್ರಸಾರ ಆಗಿದೆ, ಒಂದಿಷ್ಟು ಜನರ ಮನವನ್ನ ಗೆದ್ದಿದೆ ಅಂತ ಹೇಳಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಈಗ ವಿದ್ಯಾಶ್ರೀ ಆಚಾರ್ಯವರ ಪ್ರಕಾರ ಹೇಳುದಾದ್ರೆ ಸಂಗೀತ ಅಂದ್ರೆ ಏನ್ ಮೇಡಮ್? ಈಗ
0: ಸಂಗೀತ ಅಂತ ಹೇಳಿದ್ರೆ ನನ್ಗೆ ಉಸಿರು ಪ್ರಕಾರ, ನನ್ಗೆ ಖಂಡಿತ ಸಂಗೀತವಿಲ್ಲದೆ ಜೀವನವಿಲ್ಲ, ಜೀವನ ಇಲ್ಲದೆ ಸಂಗೀತ ಇಲ್ಲ. ಆತರ ಸಂಗೀತ ಜೀವನದ ಒಂದು ಭಾಗ ಅಂತಾನೆ ಹೇಳ್ಬೋದು.
1: ಹೌದು ಮೇಡಮ್, ಅದೇನು ಹೇಳ್ತಾರಲ್ಲ, ಎಷ್ಟೇ ಮನಸ್ಸಿಗೆ ನೋವಾದ್ರೂ ಕೂಡ ಒಂದು ಕ್ಷಣ ಒಂದು ಸಂಗೀತದ ಒಂದು ಲೈನ್
0: ಕಲ್ಲು ಮನಸ್ಸನ್ನ ಕೂಡ ಕರಗಿಸುವಂತ ಶಕ್ತಿ ಇರೋದು ಸಂಗೀತಕ್ಕೆ ಮಾತ್ರ ಅಂತಾನೆ ಹೇಳ್ಬೋದು.
1: ನಿಜವಾಗ್ಲೂ ಹೌದು ಮೇಡಮ್, ಎಂತಕ್ಕಂತ ಹೇಳಿದ್ರೆ ಎಷ್ಟೇ ಮನಸ್ಸಿಗೆ ಭಾರ ಆದ್ರೂ ಕೂಡ ಒಂದ್ ಹಾಡು, ಅದು ಯಾವ್ದು ಕೂಡ ಆಗಿರ್ಬೋದು ಆಯ್ತಾ, ಯಾವ್ದೋ ಒಂದು ಹಾಡು ನಮ್ಮ ಮನಸ್ಸನ್ನ ಬದಲಾಯಿಸುವಂತ ಒಂದು ಶಕ್ತಿ ಇರೋದು ಹಾಡಿಗೆ ಮಾತ್ರ.
0: ಸಂಗೀತದಲ್ಲಿ ಥೆರಪಿ ಕೂಡ ಬಂದಿದೆ. ಎಷ್ಟೋ ಎಷ್ಟೋ ಮಾನಸಿಕ ಕಾಯಿಲೆ ಇರ್ಬೋದು, ಸೊ ಪ್ರತಿಯೊಂದಕ್ಕೂ ಕೂಡ ಸಂಗೀತ ಒಂದು ದಿವ್ಯೌಷಧ ಅಂತಾನೆ ಹೇಳ್ಬೋದು. ಸಂಗೀತ ಥೆರಪಿ ಕೂಡ ಇದೆ, ಅದ್ರ ಮೂಲಕ ಚಿಕಿತ್ಸೆನು ಕೂಡ ಕೊಡ್ತಾರೆ ಅಂತ ಹೇಳಿದ್ರೆ ಸಂಗೀತಕ್ಕೆ ಎಷ್ಟು ಪವರ್ ಇದೆ ಅನ್ನೋದ್ರು ಗೊತ್ತಾಗುತ್ತೆ.
1: ಈಗ ಸಂಗೀತ ಕಲಿಬೇಕಂತ ಒಂದಿಷ್ಟು ಜನರಿಗೆ ಆಸೆ ಇರುತ್ತೆ, ಈಗ ನಂಗೂ ಕೂಡ ಸಂಗೀತ ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಮೇಡಮ್. ಈಗ ಸಂಗೀತ ಕಲಿಯುವವರಿಗೆ, ಆಸಕ್ತಿ ಇರುವವರಿಗೆ ನಿಮ್ಮ ಒಂದು ಕಿವಿ ಮಾತು
0: ಹೇಳೋದಾದ್ರೆ, ಈಗ ನಾವು ಹಿಂದೆ ಇರುವಾಗ ಅಂದ್ರೆ ನಾವು ಕಾಲೇಜಿನ ದಿನಗಳಲ್ಲಿ ಇರುವಾಗ ವೇದಿಕೆಗಳು ಸಿಗ್ತಾ ಇದ್ದದ್ದು ತುಂಬಾ ಕಡಿಮೆ, ಅಂದ್ರೆ ಕಡಿಮೆ ಅಂತ ಹೇಳಿದ್ಕಿಂತ ನಾವು ಈಗ ಕಾಲೇಜಿನ ದಿನಗಳು ಒಂದಿಷ್ಟು ಕಾಂಪಿಟೇಷನ್ಸ್ ಗಳಲ್ಲಿ ಭಾಗವಹಿಸ್ತಾ ಇದ್ವಿ, ನಮ್ಗೂ ಒಂದು ವೇದಿಕೆ ಹತ್ತಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಭಯನೂ ಇರುತ್ತೆ, ವೇದಿಕೆನು ಸಿಗ್ತಾ ಇರ್ಲಿಲ್ಲ, ತುಂಬಾ ಅವಕಾಶಗಳು ಕಡಿಮೆ ಇತ್ತು. ಆದ್ರೆ ಇವಾಗ ಹಾಗಲ್ಲ, ಕರೋಕೆಗಳು ಬಂದ ನಂತರ ಅವಕಾಶಗಳು ತುಂಬಾ ಇದೆ. ಎಷ್ಟೋ ಜನರಿಗೆ ಈಗ ಹವ್ಯಾಸವಾಗಿ ಹಾಡ್ತಾ ಇರೋರಿಗೆ ಅಥವಾ ಹೀಗೆ ನನ್ ಮನಸ್ಸಿಗೆ ಖುಷಿ ಕೊಟ್ಟು ನಾನು ಹಾಡ್ತಾ ಇದ್ದೀನಿ ಅಂತ ಕೆಲವರು ಹೇಳ್ತಾರೆ. ಸೊ ಅಂತವರಿಗೂ ಕೂಡ ಈಗ ವೇದಿಕೆ ಇದೆ. ಸೊ ವೇದಿಕೆಗಳು ಇದೆ ಅನ್ನೋದ್ರ ಮೇಲೆ ಆ ವೇದಿಕೆಯಲ್ಲಿ ಅವಕಾಶಗಳು ತುಂಬಾ ಇದೆ, ಅವಕಾಶವನ್ನ ಬಳಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಕೆಲವರಿಗೆ ಅಷ್ಟು ಒಳ್ಳೆ ಸಂಗೀತ ಪ್ರತಿಭೆ ಇದೆ, ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ, ಆದ್ರೆ ಅವ್ರಿಗೆ ವೇದಿಕೆ ಹತ್ತಲಿಕ್ಕೆ ಒಂದು ಭಯ ಇರುತ್ತೆ. ಫಸ್ಟ್ ಟೈಮ್ ನಾನು ವೇದಿಕೆ ಹತ್ತುವಾಗ ತುಂಬಾ ಭಯ ಇರುತ್ತಿತ್ತಲ್ವಾ, ಹಾಗೆ ಅವ್ರಿಗೂ ಕೂಡ ತುಂಬಾ ಭಯ ಇರುತ್ತೆ. ಸೊ ಆ ಭಯನ ಬಿಟ್ಬಿಡಿ, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಯ್ತಾ, ಪ್ರಾಕ್ಟೀಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಹಾಡನ್ನ ಕೇಳಿ. ಒಬ್ಬ ಸಂಗೀತಗಾರನಿಗೆ ತಾನು ಹಾಡೋದಕ್ಕಿಂತ ಹೆಚ್ಚಾಗಿ ಕೇಳ್ಬೇಕಂತೆ ಆ ಹಾಡನ್ನ. ಹಾಗಾಗಿ ನೀವು ಜಾಸ್ತಿ ಕೇಳಿದಷ್ಟು ಆ ಹಾಡು ಚೆನ್ನಾಗಿ ಬರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ, ಆ ಪ್ರಾಕ್ಟೀಸ್ ಮಾಡಿ ಜೊತೆಗೆ ನಿಮ್ಗೆ ವೇದಿಕೆಯಲ್ಲಿ ಯಾವ ಎಲ್ಲಿ ಅವಕಾಶ ಸಿಗುತ್ತೆ ಆ ವೇದಿಕೆ ಬಳಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿರಂತರ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಒಂದು ಹಂತಕ್ಕೆ ತಲುಪಬಹುದು. ಸೊ ನಾನು ಒಂದು ವೇದಿಕೆಯಲ್ಲಿ ಹಾಡಬಲ್ಲೆ ಅನ್ನೋ ಧೈರ್ಯ ಇರುತ್ತೆ ನಿಮ್ಮಲ್ಲಿ. ಸೊ ಹಾಡಿ, ನಿಮ್ ಮನ್ಸಿಗೆ ಖುಷಿ ಕೊಡುತ್ತಾ ಹಾಡಿ. ಖಂಡಿತ ವೇದಿಕೆಗಳನ್ನು ಉಪಯೋಗಿಸ್ಕೊಳ್ಳಿ. ಎಷ್ಟೋ ಸ್ಪರ್ಧೆಗಳಾಗತ್ತೆ, ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು. ಸೊ ಅವರೆಲ್ಲರಿಗೂ ನಾನು ಹೇಳೋದೊಂದೇ, ಚೆನ್ನಾಗಿ ಅಭ್ಯಾಸ ಮಾಡಿ, ವೇದಿಕೆಯನ್ನ ಬಳಸ್ಕೊಳ್ಳಿ ಅಂತ ಅಷ್ಟೇ.
1: ಇದೊಂದು ಸಲಹೆ ನಿಮ್ಮಿಂದ ಸಿಕ್ಕಿದೆ ಆಯ್ತಾ ಮೇಡಮ್. ಈಗ ನನ್ಗೆ ಅನ್ಸುತ್ತಾಯ್ತಾ, ಈಗ ನೀವು ಸಂಗೀತ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರ, ನಂದು ಒಂದು ಸಣ್ಣ ಒಂದು ಸಮಸ್ಯೆ ಈಗ ನನ್ನ ಕಾಣ್ತಾ ಇದೆ ಆಯ್ತಾ. ಯಾಕಂತ ಹೇಳಿದ್ರೆ ನನಗೂ ಸಂಗೀತ ಕಲಿಬೇಕಂತ ತುಂಬಾ ಆಸೆ ಇದೆ. ಯಾಕಂತ ಹೇಳಿದ್ರೆ ಕಲಿಬೇಕನ್ನುವ ಆಸೆ ಇದೆ, ಮನಸ್ಸಿದೆ, ಮತ್ತೆ ಸಂಗೀತ ಹಾಡಬಲ್ಲೆ, ಆದ್ರೆ ಸರಿಯಾಗಿ ಹಾಡ್ಲಿಕ್ಕೆ ಬರ್ತಾ ಇಲ್ಲ. ಏನೋ ಇನ್ನೂ ಕಲಿಬೇಕಂತ ಒಂದ್ ಮನಸ್ಸಿದೆ. ಯಾಕಂತ ಹೇಳಿದ್ರೆ ಕಲಿಬೇಕಂದ್ರೆ ನಂಗೆ ಹಣ ಬೇಕು, ಹಣ ಕೊಟ್ಟು ಕಲಿಯುವಂತ ಒಂದು ಮನಸ್ಸು ನನ್ನ ಹತ್ರ ಧೈರ್ಯ ಇಲ್ಲ. ಬಟ್ ಅಂತ ಒಂದು ಮನಸ್ಥಿತಿಯಲ್ಲಿ ಈಗ ಕಲಿಬೇಕು, ನನ್ಗೆ ಆಸಕ್ತಿ ಇದೆ ಅಂತ ಒಂದು ಮನಸ್ಸಿದೆ, ಆದ್ರೆ ನನಗೆ ಹಣ ಕೊಟ್ಟು ಕಲೀಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮಲ್ಲಿ ಅಂತ ಬಡ ವಿದ್ಯಾರ್ಥಿಗಳಿಗೆ ಸಂಗೀತ ಕಲಿಯೋದಕ್ಕೆ ಆಸಕ್ತಿ ಇದ್ರೆ ಅವಕಾಶ ಇದೆಯಾ?
0: ಖಂಡಿತ ಅವಕಾಶ ಇದೆ. ಬಡ ವಿದ್ಯಾರ್ಥಿಗಳು ಅಂದ್ರೆ ಅವರಲ್ಲಿ ಪ್ರತಿಭೆ ಇದೆ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡದು ಬೇರೆ ವಿಷಯ ಇಲ್ಲ ಅಲ್ವಾ. ಸೊ ಹಾಗಾಗಿ ಅವರಲ್ಲಿ ಮುಖ್ಯವಾಗಿ ಅವರಿಗೆ ಆಸಕ್ತಿ ಇರಬೇಕು. ಈಗ ಎಷ್ಟೋ ಕ್ಲಾಸ್ಗಳಾಗುತ್ತೆ, ಎಷ್ಟೋ ತರಗತಿಗಳಾಗುತ್ತೆ. ಸೊ ಇವಾಗ ಏನಾಗಿದೆ ಅಂದ್ರೆ ಶಾಸ್ತ್ರೀಯವಾಗಿ ಕಲಿಯೋರು ಸಂಖ್ಯೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ಈ ಕರೋಕೆ ಬಂದ ನಂತರ. ಸೊ ಕೆಲವರು ಬರ್ತಾರೆ ಒಂದ್ ವಾರ, ಆಮೇಲೆ ಸ್ವಲ್ಪ ಆಸಕ್ತಿಗಳು ಕಡಿಮೆ ಆಗುತ್ತೆ. ಈ ತರ ಆಗ್ಬಾರ್ದು. ಸಂಗೀತ ಕಲಿಬೇಕು ಅಂತ ಒಂದ್ಸಲ ನೀವು ಅನ್ಕೊಂಡ್ರೆ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಖಂಡಿತ ಅಂತ ವಿದ್ಯಾರ್ಥಿಗಳಿದ್ರೆ ನಾನು ಖಂಡಿತ ಸಂಗೀತ ಅಭ್ಯಾಸ ಮಾಡಿಸ್ತೇನೆ. ಸೊ ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ನಾನು ಸಂಗೀತದ ಅಭ್ಯಾಸವನ್ನ ಕೊಡ್ಲಿಕ್ಕೆ

0: ಅವರಿಗೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬೋದು.
1: ಈ ಮಾತು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಮೇಡಮ್, ತಪ್ಪು ತಿಳ್ಕೊಳ್ಬೇಡಿ, ಒಂದಿಷ್ಟು ವಿದ್ಯಾರ್ಥಿಗಳು ಒಂದ್ ಮೂರ್ನಾಲ್ಕು ಜನ ನನ್ನ ಹತ್ರ ಏನು ಕೇಳಿದ್ರೆ, ಆಯ್ತಾ, ನನಗೆ ಸಂಗೀತ ಕಲಿಬೇಕಂತ ಆಸಕ್ತಿ ಇದೆ, ಆದ್ರೆ ನನಗೆ ಕಲೀಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ, ನಾನು ಹೇಳಿದೆ ನಿಮ್ಗೆ ಅವಕಾಶ ಕಲ್ಪಿಸಿ ಕೊಡುವಂತ ಕೆಲಸ ನಂದು ಅಂತ ಹೇಳಿದೆ. ಆದ್ರೆ ಮುಂದೆ ಅವ್ರ ಮನೆಯಲ್ಲಿ ಒಂದಿಷ್ಟು ಒತ್ತಡಗಳಿಂದಾಗಿ ಅವ್ರು ಹಿಂದೆ ಉಳ್ಕೊಂಡಿದ್ದಾರೆ, ಆಯ್ತಾ. ಬಟ್ ತುಂಬಾ ಅಂತ ವಿದ್ಯಾರ್ಥಿಗಳು ತುಂಬಾ ಜನ ಇರ್ತಾರೆ ನಮ್ಮ ಸುತ್ತಮುತ್ತಲು. ಈಗ ನೀವು ಹೇಳಿದ್ರೆ ಕಲಿಬೇಕನ್ನುವ ಆಸಕ್ತಿ ಇದ್ದರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ, ಖಂಡಿತ. ಯಾಕಂತ ಹೇಳಿದ್ರೆ ಸಂಗೀತ ಆಗ್ಲಿ ಅಥವಾ ವಿದ್ಯೆ ಆಗ್ಲಿ, ಅದರಲ್ಲಿ ನಾವು ಇನ್ನೊಬ್ಬರಿಗೆ ದಾರಿ ಎರೆಯುವುದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಯಾವುದು ಇಲ್ಲ ಮೇಡಮ್.
0: ನಮ್ಮಲ್ಲಿ ಏನು ಜ್ಞಾನ ಇದೆಯೋ ಅಥವಾ ನಮ್ಮಲ್ಲಿ ಏನು ಒಂದಿಷ್ಟು ವಿಚಾರಗಳು ಗೊತ್ತಿದೆಯೋ, ಸೊ ಅವರಿಗೆ ನಾವು ಅದನ್ನ ಹೇಳಿ ಕೊಡುದ್ರಲ್ಲಿ ಅದು ದೊಡ್ಡ ಕೆಲಸನೇ ಅಂತಾನೆ ಹೇಳ್ಬೋದು. ಬಹಳಷ್ಟು ಒಂದು ಪುಣ್ಯದ ಕೆಲಸನೇ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ನಾವು ಕೂಡ ಪರಿಪೂರ್ಣರಲ್ಲ, ಆದ್ರೂ ಕೂಡ ಏನು ನಮ್ಗೆ ತಿಳಿದ ಮಟ್ಟಿಗೆ ಆ ವಿದ್ಯಾರ್ಥಿಗಳಿಗೆ ಕೊಟ್ಟು ನಾವು ಸಂಗೀತದ ವಿದ್ಯೆಯನ್ನ ಸ್ವಲ್ಪನಾದ್ರೂ ನಾವು ಕೊಡ್ತಾ ಇದ್ರೆ, ಸೊ ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಯಾವ್ದು ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಮೇನ್ ಆಗಿ ಅವರಿಗೆ ಆಸಕ್ತಿ ಬೇಕು ಖಂಡಿತವಾಗಿ ಸಂಗೀತದಲ್ಲಿ. ಮುಖ್ಯವಾಗಿ ಸಹನೆ, ತಾಳ್ಮೆ ತುಂಬಾ ಮುಖ್ಯ. ನಾವು ಯಾವುದೇ ಒಂದು ಗೀತೆನ ಕಲಿಬೇಕಾದ್ರೆ ಅಥವಾ ಯಾವುದೇ ಒಂದು ಚರಣನು ಪಲ್ಲವಿನು ಯಾವುದೇ ಒಂದು ಹಾಡ್ಬೇಕಾದ್ರೆ ಪೇಷನ್ಸ್ ತುಂಬಾನೇ ಮುಖ್ಯ. ಸೊ ನಾವು ಗಮನವಿಟ್ಟು ತುಂಬಾ ನಾವು ಕಲ್ತ್ರೆ ಖಂಡಿತವಾಗಿ ಅವರು ಕೂಡ ಮುಂದೆ ಬರ್ತಾರೆ, ಅವರಿಗೂ ಕೂಡ ವೇದಿಕೆ ಸಿಗುತ್ತೆ, ಅವರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತಾನೆ ಹೇಳ್ತೀನಿ.
1: ತುಂಬಾ ಖುಷಿ ಆಯ್ತು ಮೇಡಮ್, ಯಾಕಂತ ಹೇಳಿದ್ರೆ ಇಂಥದೊಂದು ಒಂದು ಒಳ್ಳೆ ಮನಸ್ಸು ನಿಮ್ಗಿದೆಯಲ್ಲ, ಅದು ನನ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹಾಗೆ ಈಗ ವಿದ್ಯಾಶ್ರೀ ಆಚಾರ್ಯ ಅವರಿಗೆ ಸಂಗೀತದ ಒಟ್ಟಿಗೆ ಬೇರೆ ಏನಾದ್ರೂ ಹವ್ಯಾಸಗಳಿತ್ತಾ? ಯಾಕಂತ ಹೇಳಿದ್ರೆ ನೀವು ಹಾಡುಗಾರರ, ಸಂಗೀತ ಕ್ಲಾಸ್ ಇದೆ, ಮನೆಯಲ್ಲಿ ಒಂದಿಷ್ಟು ಕೆಲಸಗಳಿರುತ್ತೆ, ಒತ್ತಡ ಇರುತ್ತೆ, ಇದ್ರ ನಡುವೆ ಬೇರೆ ಏನಾದ್ರೂ ಹವ್ಯಾಸ, ಬರೆಯುವಂತದ್ದಾಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಅಥವಾ ಬೇರೆ ಇನ್ನೇನು ಹವ್ಯಾಸಗಳಿತ್ತ?
0: ನಾನಂದ್ರೆ ಹಿನ್ನೆಲೆ ಧ್ವನಿ ಕಲಾವಿದೆಯಾಗಿ ಕೂಡ ಮಾಡ್ತೇನೆ, ಯಾಕಂದ್ರೆ ಮಾಧ್ಯಮ ಕ್ಷೇತ್ರ ಆಗಿದ್ರಿಂದ ನನ್ಗೆ ಒಂದೇ ಫೀಲ್ಡ್ ಅಂತೇಳಿ ನಾನು ಸೆಟ್ ಆಗಿಲ್ಲ. ಎಲ್ಲಾ ಕಡೆ ಆದಷ್ಟು ನಾನು ಏನ್ ಆಸಕ್ತಿ ಇದೆಯೋ ಅದು ಯಾವ್ದು ಸಮಯ ಸಿಗುತ್ತೋ ಅದಕ್ಕೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೇನೆ. ನಾನಂದ್ರೆ ಕಾಲೇಜ್ ಮುಗಿದ ನಂತರ ನಾನು ಆರೇಳು ವರ್ಷ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೆ. ಆವಾಗ ನಾನು ನಾನು ಹಿನ್ನೆಲೆ ಧ್ವನಿ ಕೂಡ ಕೊಡ್ತಾ ಇದ್ದೆ, ಅಂದ್ರೆ ಬೇರೆ ಬೇರೆ ಜಾಹೀರಾತುಗಳಿಗಿರ್ಬೋದು ಅಥವಾ ಸ್ಟೋರೀಸ್ ಗಳಿಗೆ ಕತೆ, ಸೊ ಈ ತರ ಬೇರೆ ಬೇರೆ ಕತೆಗಳಿಗೂ ಕೂಡ ಹಿನ್ನೆಲೆ ಧ್ವನಿಯನ್ನ ಕೊಟ್ಟಿದ್ದೇನೆ, ಲೇಖನಗಳಿಗೂ ಕೂಡ ಕೊಟ್ಟಿದ್ದೇನೆ. ಹಾಗೆ ನನ್ನ ಹವ್ಯಾಸ ಅಂತ ಹೇಳಿದ್ರೆ ನನ್ಗೆ ಕೆಲವೊಂದು ನಿರ್ದೇಶನ ವಿಭಾಗದಲ್ಲಿ ಕೂಡ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ನಾನು ಶಾರ್ಟ್ ಮೂವೀಸ್ಗೆ ಸಹ ನಿರ್ದೇಶನವನ್ನ ಕೂಡ ಮಾಡಿದ್ದೆ. ಸೊ ಅದು ಬೆಂಗಳೂರಲ್ಲಿ ಕೂಡ ಒಂದು ಕಿರುಚಿತ್ರ ಆಗಿತ್ತು, ಆ ಕಿರುಚಿತ್ರಕ್ಕೆ ಸಂಗೀತ ನಿರ್ದೇಶನದ ಜೊತೆಗೆ ಸಹ ನಿರ್ದೇಶನವನ್ನ ಕೂಡ ಮಾಡಿದ್ದೆ. ಹಾಗಾಗಿ ನನಗೆ ಸಿನಿಮಾದಲ್ಲಿ ಸಿನಿಮಾ ವರ್ಕ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟ್ ಇತ್ತು ನನಗೆ ತುಂಬಾ. ಸೊ ಹಾಗಾಗಿ ಅವಕಾಶಗಳು ಇತ್ತು, ಬಟ್ ನನಗೆ ಅವಕಾಶ ಸಿಗುವಷ್ಟರಲ್ಲಿ ನಾನು ಇಲ್ಲಿ ಊರಲ್ಲಿ ಸೆಟ್ಲ್ ಆಗಿದ್ದೆ. ಹಾಗಾಗಿ ನನಗೆ ಅಲ್ಲಿ ಅವಕಾಶಗಳು ಸ್ವಲ್ಪ ಕಡಿಮೆ ಆಯ್ತು. ಸೊ ಬೆಂಗಳೂರಲ್ಲಿ ಕೂಡ ನಾನು ಅಲ್ಲಿ ಸಿನಿಮಾದಲ್ಲಿಯೂ ಕೂಡ ಕೆಲಸ ಮಾಡಿದ್ದೆ ಅಂತ ಹೇಳಿಕ್ ಇಷ್ಟಪಡ್ತೇನೆ.
1: ಒಂದು ಅದ್ಭುತ ಪ್ರತಿಭೆ ನೀವೀಗ, ಯಾಕಂತ ಹೇಳಿದ್ರೆ ತುಂಬಾ ಪ್ರತಿಭೆಗಳು ನಿಮ್ಮ ಹತ್ರ ಇದೆ, ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ಯಾಕಂತ ಹೇಳಿದ್ರೆ ನಾನು ಕೇವಲ ಸಂಗೀತ ಒಂದೇ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮ ಹವ್ಯಾಸಗಳು, ಮಾಡಿದಂತ ಕೆಲಸಗಳು ತುಂಬಾ ಇದೆ, ಆಯ್ತಾ. ಹಾಗೆ ನಿಮ್ಗೀಗ ಅಂದ್ರೆ ಮುಂದಿನ ಗುರಿ ಮತ್ತೆ ಕನಸು ಏನಾದ್ರು ಇರ್ತಾ? ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಇರತ್ತೆ, ನಾನು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಸಂಗೀತ ಕ್ಷೇತ್ರದಲ್ಲಿ ಅಥವಾ ಇನ್ಯಾವುದೋ ಒಂದು ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡ್ಬೇಕು ಅಂತ ಇರುತ್ತೆ, ಮತ್ತೆ ಕನಸುಗಳನ್ನು ಕೂಡ ಇಟ್ಕೊಂಡಿರ್ತಾ ಇದ್ದ. ಅಂತ ಕನಸು ಮತ್ತು ಗುರಿ ಏನಾದ್ರು ನೀವು ಇಟ್ಕೊಂಡಿರಿಯಾ?
0: ಕನಸು ಅಂತ ಹೇಳಿದ್ರೆ ಇದೆ, ನಾನು ಸಂಗೀತವೇ ನನ್ಗೆ ಕನಸು. ಸೊ ಇದೇ ನಾನು ಓರ್ವ ಹಿನ್ನೆಲೆ ಗಾಯಕಿಯಾಗಿ ನಾನು ಗುರುತಿಸ್ಕೊಳ್ಬೇಕು ಅನ್ನೋ ಕನಸಿದೆ. ಹಾಗಾಗಿ ನಂದ್ರೆ ಇದೇ ಇದೇ ಪಯಣ ನಾನು ಮುಂದುವರಿಸ್ತಾನೆ ಇದ್ದೇನೆ ಸಂಗೀತ ಕ್ಷೇತ್ರದಲ್ಲಿ. ಹಾಗಾಗಿ ನನ್ಗೆ ಇದರಲ್ಲೇ ನನ್ಗೆ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಹಿನ್ನೆಲೆ ಧ್ವನಿ ಹಾಗೆ ಸಂಗೀತ ಇದೆರಡರಲ್ಲೂ ಕೂಡ ನಾನು ಒಂದ್ ಸ್ಟೆಪ್ ಮುಂದೆ ಹೋಗ್ಬೇಕು ಅನ್ನೋ ಆಸೆ ತುಂಬಾನೇ ಇದೆ. ಹಾಗಾಗಿ ಸೊ ನಾನು ಏನ್ ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೆ, ಸಿನಿಮಾದ ಕೆಲಸ ಆಗಿರ್ಬೋದು ಅಥವಾ ವಾಯ್ಸ್ ಓವರ್ ಏನ್ ಮಾಡ್ತಾ ಇದ್ದೇನೆ, ಸೊ ಅದೇ ಕ್ಷೇತ್ರದಲ್ಲಿ ನಾನು ಮುಂದುವರಿಬೇಕು ಅನ್ನೋ ಆಸೆ ಇದೆ. ಹಾಗೆ ಡಬ್ಬಿಂಗ್ ಕೂಡ ಮಾಡ್ಬೇಕು ಅನ್ನೋ ಆಸೆ ಇದೆ, ನೋಡ್ಬೇಕು ಇನ್ನೇನಾಗತ್ತೆ ಅಂತ. ವಾಯ್ಸ್ ಓವರ್ ಆಲ್ರೆಡಿ ಕೊಡ್ತಾ ಇದ್ದೆ, ಇನ್ನು ವಾಯ್ಸ್ ಡಬ್ಬಿಂಗ್ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಖಂಡಿತ ಅದರಲ್ಲಿಯೂ ಕೂಡ ಮುಂದುವರೆದ್ರೆ ಮಾಡೇ ಮಾಡ್ತೇನೆ ಅಂತ.
1: ಖಂಡಿತ ಮೇಡಮ್, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ತುಂಬಾ ಖುಷಿ ಕೂಡ ಆಯ್ತಾಯ್ತಾ, ಯಾಕಂತ ಹೇಳಿದ್ರೆ ಒಬ್ಬ ಸಂಗೀತಗಾರ್ತಿ ಜೊತೆ ನಾನು ಇವತ್ತು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ನನಗೆ ತುಂಬಾ ಖುಷಿ ಆಗ್ತಿದೆ, ಆಯ್ತಾ. ಅಂತ ಹೇಳಿದ್ರೆ ನಮ್ಮ ಕುಂದಾಪುರದಲ್ಲಿ ಒಂದಿಷ್ಟು ಸಂಗೀತಗಾರರು ಇದ್ರ, ಆಯ್ತಾ, ಅವರೆಲ್ಲ ಎಲೆ ಮೊರೆಯ ಕಾಯಿ ಅಂತಿದ್ರೆ ತುಂಬಾ ಪ್ರತಿಭೆಗಳಿದೆ, ಆಯ್ತಾ. ಅದನ್ನ ಗುರುತಿಸಿ ಪ್ರೋತ್ಸಾಹಿಸುವಂತ ಚಿಕ್ಕ ಪ್ರಯತ್ನ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ನಡೀತಾ ಇದೆ. ಇವತ್ತು ನೀವು ಒಂದಿಷ್ಟು ಕನಸುಗಳ ಗುರಿಗಳ ಬಗ್ಗೆ ಹೇಳಿದ್ರೆ ಅವೆಲ್ಲವೂ ಮುಂದಿನ ದಿನಗಳ ಕನಸುಗಳಲ್ಲಿ ನೆರವೇರ್ಲಿ, ನಿಮ್ಮೆಲ್ಲ ಕನಸುಗಳ ಜೊತೆಗೆ ನೀವು ಅನ್ಕೊಂಡ ಗುರಿಯನ್ನು ತಲುಪಲಿ, ಅದಕ್ಕೆ ದೇವರ ಸಹಾಯ ಸಹಕಾರ ಸಿಗ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಂಗೆ ಇಷ್ಟು ಹೊತ್ತು ನನ್ನೊಟ್ಟಿಗೆ ಮಾತುಕತೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಗೆ ನಮ್ಮ ರೇಡಿಯೋ ಕುಂದಾಪುರದ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.

0: ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.
1: ಕೇಳುಗರೆ, ಇಷ್ಟೊತ್ತು ಹಾಡುಗಾರ್ತಿ ವಿದ್ಯಾಶ್ರೀ ಆಚಾರ್ಯ ಕೋಟೇಶ್ವರ ಅವರೊಟ್ಟಿಗೆ ಮಾತುಕತೆ ಕೇಳ್ರಿ ಅಲ್ದ. ಹಂಗಾರೆ ನಾನು ಹೋಯ್ ಬತ್ತೆ, ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.

0: ಸುಂದರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಪ್ರಿಯ ಕೇಳುಗರೆ, ನಮ್ಮ ಭಾರತೀಯ ಸಾಹಿತ್ಯದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕಾಲದ ಮಿತಿಯನ್ನು ಮೀರಿ ಶಾಶ್ವತವಾಗಿ ಉಳಿದಿವೆ. ಅಂತಹ ಹೆಸರುಗಳಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರದ್ದು ಪ್ರಮುಖವಾದದ್ದು. 1861 ಮೇ 7 ಕೋಲ್ಕತ್ತಾದಲ್ಲಿ ಜನಿಸಿದ ಟ್ಯಾಗೋರ್ ಅವರು ಕವಿ, ಕಾದಂಬರಿಕಾರ, ನಾಟಕಕಾರ, ಸಂಗೀತ ಸಂಯೋಜಕ ಹಾಗೂ ಶಿಕ್ಷಣ ತಜ್ಞರಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಯನ್ನ ನೀಡಿದವರು. 1913 ಗೀತಾಂಜಲಿ ಕವನ ಸಂಕಲನಕ್ಕಾಗಿ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ಎಂಬ ಗೌರವ ಅವರಿಗೆ ಸಂದಿದೆ. ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಗೂ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಶೋನಾರ್ ಬಾಂಗ್ಲಾ ಅವರ ಸೃಜನಶೀಲತೆಗೆ ಹಿಡಿದ ಕನ್ನಡಿಯಾಗಿದೆ. ಸಾಹಿತ್ಯವನ್ನು ಬರೀ ಬರವಣಿಗೆಯಾಗಿ ಅಲ್ಲದೆ ಜೀವನವನ್ನು ಅರ್ಥೈಸುವ ಒಂದು ಸಾಧನವಾಗಿ ಕಂಡ ಟ್ಯಾಗೋರ್ ಅವರ ಚಿಂತನೆಗಳು ಇಂದಿಗೂ ಪ್ರಸ್ತುತ. ಅವರ ಕೃತಿಗಳು ಭಾಷೆ, ಗಡಿ ಎಲ್ಲವನ್ನ ಮೀರಿ ವಿಶ್ವದಾದ್ಯಂತ ಓದುಗರನ್ನ ತಲುಪಿದೆ. ಅವರ ಇಂತಹ ಅಮರ ಕೃತಿಗಳಲ್ಲಿ ಒಂದಾದ ಅಂಚೆ ಮನೆ ನಾಟಕವು ವಿಶೇಷ ಸ್ಥಾನವನ್ನೇ ಪಡೆದುಕೊಂಡಿದೆ. ಆಶಾಭಾವನೆ, ಕನಸುಗಳು ಮತ್ತು ಮುಕ್ತ ಜೀವನದ ಹಂಬಲವನ್ನು ಮನ ಮುಟ್ಟುವ ರೀತಿಯಲ್ಲಿ ಚಿತ್ರಿಸುವ ಈ ಕೃತಿ ಇಂದಿಗೂ ತನ್ನ ಪ್ರಸ್ತುತತೆಯನ್ನ ಉಳಿಸಿಕೊಂಡಿದೆ. ಪ್ರಿಯ ಕೇಳುಗರೆ, ಈಗ ಕೇಳೋಣ ರವೀಂದ್ರನಾಥ ಟ್ಯಾಗೋರ್ ಅವರ ಅಂಚೆ ಮನೆ ರೇಡಿಯೋ ನಾಟಕವನ್ನ. ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಭಂಡಾರ್ಕರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು. ಈಗ ಪಾತ್ರಧಾರಿಗಳ ಪರಿಚಯ. ಅಮಲನಾಗಿ ಧೃತಿ ಬಿ ಗೌಡ, ಮಾಧವದತ್ತನಾಗಿ ಅನಂತಕೃಷ್ಣ ನಾವುಡ, ತಾತಯ್ಯನಾಗಿ ರಿಷಿರಾಜ್ ಬಿ ಪೂಜಾರಿ, ವೈದ್ಯನಾಗಿ ರಜ್ವಲ್ ಶೆಟ್ಟಿ, ಮೊಸರಿನವನ ಪಾತ್ರದಲ್ಲಿ ವೈಭವ್ ಶೆಟ್ಟಿ, ಪಹರೆಯವನಾಗಿ ಸತ್ಯನ್, ಮುಖಂಡನ ಪಾತ್ರದಲ್ಲಿ ದೀಕ್ಷಿತ್ ಮತ್ತು ತನ್ಮಾಯ್, ಸುಧಾ ಎಂಬ ಹೂವಿನ ಹುಡುಗಿಯಾಗಿ ಭೃಂಗಾಕೆ ಉಡುಪ, ರಾಜದೂತನಾಗಿ ಪ್ರತೀಕ್, ರಾಜವೈದ್ಯನಾಗಿ ಸುದೀಕ್ಷಾ, ನಿರ್ದೇಶಕರಾಗಿ ಮೀನಾಕ್ಷಿ ಎನ್. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರು. ಈ ಅಂಚೆಮನೆ ನಾಟಕದ ನಾಯಕ ಅಂತಾನೆ ಹೇಳ್ಬಹುದು ಅಮಲ ಅನ್ನೋ ಸಣ್ಣ ಹುಡುಗ. ಆ ಹುಡುಗನ ಸುತ್ತನೆ ಈ ಅಂಚೆಮನೆ ನಾಟಕ ಸುತ್ತಾ ಇರುತ್ತೆ. ಯಾಕೆ ಸುತ್ತಾ ಇರುತ್ತೆ ಅಂದ್ರೆ, ಈ ಇಡೀ ನಾಟಕದ ಜೀವಾಳ ಅಮಲ ಆಗಿರ್ತಾನೆ. ಯಾಕಂದ್ರೆ ಅಮಲ ಶ್ರೀಮಂತ ಪಂಡಿತನೊಬ್ಬನ ದತ್ತು ಮಗ. ಅವನ್ ಕಾಯಿಲೆ ಬಿದ್ದಾಗ ಹೊರಗಡೆ ಹೋಗ್ಬಾರ್ದು ಅಂತ ವೈದ್ಯರು ಕಟ್ಟಾಜ್ಞೆ ಮಾಡಿರ್ತಾರೆ. ಆದ್ರೆ ಜೀವನ ಪ್ರಪಂಚಕ್ಕೆ ಹೊಸದಾಗಿ ಬಂದ ಆ ಎಳೆಯ ಮಗುವಿಗೆ ಪ್ರಪಂಚವನ್ನ ಕಾಣಬೇಕು ಅಂತ ತುಂಬಾ ಆಸೆ. ತನ್ನ ಮನೆ ಹತ್ತಿರದ ಕಿಟಕಿ ಹತ್ರ ಕೂತ್ಕೊಂಡು ದಾರಿಯಲ್ಲಿ ಹೋಗುವ ಮೊಸರಿನವರನ್ನ, ಪಹರೆಯವರನ್ನ, ಭಿಕ್ಷುಕರನ್ನ, ಫಕೀರನನ್ನ, ಊರಿನ ಮುಖಂಡನನ್ನ, ಸುಧಾ ಎಂಬ ಹೂವಿನ ಹುಡುಗಿಯನ್ನ, ಅಷ್ಟೇ ಯಾಕೆ ಠಾಕೂರ್ ತಾತ ಅನ್ನೋರನ್ನು ಮಾತಾಡ್ಸಿ ಮಾತಾಡ್ಸಿ ಸ್ನೇಹ ಬೆಳೆಸಿಕೊಳ್ಳೋ ಹುಡುಗ ಅಮಲ ಆಗಿರ್ತಾನೆ. ಅವ್ರು ಹೇಳುವ ಕತೆಗಳನ್ನ ಕೇಳ್ತಾನೆ, ಅವ್ರ ಹಾಗೆ ತಾನೂ ಆಗ್ಬೇಕು ಅಂತ ಆಸೆ ಪಡ್ತಾನೆ. ತನ್ನ ಮನೆಯ ಮುಂದೆ ಹೊಸದಾಗಿ ಕಟ್ಟಿದ ಕೆಂಪು ಬಣ್ಣದ ಮನೆಯೇನೆಂದು ಪಹರೆಯವನನ್ನ ಕೇಳ್ತಾನೆ. ಅದು ಅವನ್ ರಾಜ ಕಟ್ಟಿಸಿದ ಹೊಸ ಅಂಚೆ ಮನೆ ಅಂತ ಗೊತ್ತಾದಾಗ ತಾನೂ ಒಂದಿನ ರಾಜನ ಅಂಚೆಯವನಾಗ್ತಾನೆ ಅನ್ನೋ ಕನ್ಸು ಕಾಣ್ತಾನೆ. ತನಗೂ ರಾಜನಿಂದ ಕಾಗದ ಬರಬಹುದಾ ಅಂತ ಠಾಕೂರ್ ತಾತನನ್ನ ಕೇಳ್ತಾನೆ. ಬರಬಹುದು ಅಂತ ಠಾಕೂರ್ ತಾತ ಹೇಳಿದಾಗ ಈ ಚಿಕ್ಕ ಹುಡುಗನ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಇದು ಬರಿಯ ಹುಚ್ಚಂತ ಊರಿನ ಮುಖಂಡ ಮುಂತಾದವರು ಪರಿಹಾಸ್ಯ ಮಾಡ್ತಾರೆ.

0: నాటక అంటే మనే
1: ಮೊಯ್ದ್ರೆ ಇದೊಳ್ಳೆ ಕಷ್ಟ ಆಯ್ತಲ್ಲ, ಅವನಿಲ್ಲದೆ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು. ಆಗ ನಮಗೆ ಏನೂ ಚಿಂತೆನೇ ಇರ್ತಿರ್ಲಿಲ್ಲ. ಈಗ ಅವನ ದೆಲ್ಲಿಂದ ಬಂದು ನನ್ನ ಮನೆಗೆ ಬೆಳಕಾದ್ನೋ ಏನೋ. ಅವನು ಹೊರಟು ಹೋದ ಅಂದರೆ ಈ ಮನೆ ಮನೆಯಿಂದೇ ಎನಿಸುವುದಿಲ್ಲ. ಡಾಕ್ಟ್ರೆ, ನೀವು ಹೇಳುವುದು
2: ತುಂಬ ಚಿಂತೆ ಮಾಡಬೇಡಿ. ಅವನ ಹಣೆಯಲ್ಲಿ ಆಯಸ್ಸು ಗಟ್ಟಿಯಾಗಿ ಬರೆದಿದ್ರೆ ಬಹಳ ಕಾಲ ಬದುಕಲುಬಹುದು. ಆದರೆ ಆಯುರ್ವೇದದಲ್ಲಿ ಬರೆದಿರುವಂತೆ ಆದರೂ
1: ಇದೇನು ಹೇಳ್ತಾ ಇದ್ದೀರಿ?
2: ಶಾಸ್ತ್ರ ಹೀಗೆಂದು ಹೇಳುತ್ತದೆ, ಪೈಪ್ತಿಕಾನ್ ಸನ್ನಿಪಾತ ಜಾನ್ ಕಫವಾತ ಸಮೋದ್ಭವಾನ್.
1: ಸಾಕು ಬಿಡಿ, ಆ ಶ್ಲೋಕವನ್ನು ಮಾತ್ರ ಹೇಳಬೇಡಿ. ಇದರಿಂದ ನನ್ನ ಭಯ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಈಗ ಏನ್ ಮಾಡ್ಬೇಕೆಂದು ಮೊದಲು ಹೇಳಿ, ಅಷ್ಟೇ ಸಾಕು.
2: ಒಂದ್ ನಿಮಿಷ, ಸ್ವಲ್ಪ ನಶ್ಯವನ್ನು ಏರ್ಸ್ಕೊಳ್ತೀನಿ. ನಿಮ್ಮ ಮಗ್ನನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು.
1: ವೈದ್ರೆ, ಚಿಕ್ಕ ಹುಡುಗ ಅವನು, ಹಗಲು ರಾತ್ರಿ ಮನೆಯಲ್ಲೇ ಕಟ್ಟಿ ಹಾಕ್ಬೇಕಂದ್ರೆ ಕಷ್ಟ ಆಗುದಿಲ್ವೇ?
2: ಹೌದು ಕಷ್ಟ, ಆದ್ರೆ ಮಾಡುವುದೇನು? ಈ ಶರತ್ಕಾಲದ ಗಾಳಿ ಬಿಸಿಲು ಎರಡೂ ಸಹ ಹುಡುಗನಿಗೆ ವಿಷದಂತೆ. ಇದಕ್ಕೆ ಕಾರಣವನ್ನು ಶಾಸ್ತ್ರ ಕೂಡ ಹೇಳಿದೆ, ಅಪಸ್ಮಾರೆ ಜ್ವರೆ ಕಾಶೆ ಕಾಮಲಾಯಂ ಹಲೀಮಕೆ.
1: ಅಯ್ಯೋ ವೈದ್ರೆ, ನಿಮ್ಮ ಆ ಶಾಸ್ತ್ರದ ವಿಚಾರವನ್ನು ತೆಗಿಬೇಡಿ. ಹಾಗಾದ್ರೆ ಅವನನ್ನ ಮನೆಯಲ್ಲೇ ಕಟ್ಟಾಕ್ಬೇಕೆ? ಬೇರೆ ಉಪಾಯವೇ ಇಲ್ವೇ?
2: ಇಲ್ವೇ ಇಲ್ಲ. ಕಾರಣವೇನಂದ್ರೆ ಪವನೇ ತಪನೇ ಚೈವ.
1: ಅಯ್ಯೋ, ನಿಮ್ಮ ಚೈವ ಕಟ್ಟಿಕೊಂಡು ನನಗಾಗುವ ಲಾಭವಾದ್ರೂ ಏನು ಹೇಳಿ, ಅದನ್ನ ಬದಿಗಿರಿಸಿ. ಸದ್ಯಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ನಿಮ್ ಚಿಕಿತ್ಸೆ ಅಂತೂ ಬಹಳ ಕಠೋರವಾಗಿದೆ. ರೋಗದ ಎಲ್ಲಾ ಸಂಕಟವನ್ನಾದ್ರೂ ಆ ಚಿಕ್ಕ ಹುಡುಗ ಮೌನವಾಗಿ ಸಹಿಸಿಯಾನು. ಆದ್ರೆ ನಿಮ್ಮ ಔಷಧಿಯನ್ನು ಕುಡಿಯುವಾಗ ಅವನು ಪಡುವ ಪಾಡು ಮಾತ್ರ, ಅದನ್ನ ನೋಡಿದ್ರೆ ನನ್ನ ಎದೆ ಮಾತ್ರ ಬಿರಿಯುವಂತಾಗ್ತದೆ.
2: ಕಷ್ಟಪಟ್ರೆ ಒಂದಕ್ಕೆರಡು ಪದ ಇದ್ದೇ ಇದೆ. ಆದ್ದರಿಂದಲೇ ಮಹರ್ಷಿ ಚ್ಯವನನು ಹೀಗೆಂದು ಹೇಳಿರುವನು, ಭೇಷಜಂ ಹಿತವಾಕ್ಯಂ ಚ ತಿಕ್ತಮಾಶು ಫಲಪ್ರದಂ. ಸರಿ, ಒಳ್ಳೇದು, ನಾನಿನ್ ಹೊರಡ್ತೇನೆ.
1: ಅಯ್ಯೋ, ಈ ತಲೆನೋವು ಮಧ್ಯೆ ಈ ಠಾಕೂರ್ ತಾತ ಯಾಕೆ ಬಂದ?
3: ಯಾಕೆ ನೀನ್ ನನ್ಗಾಕೆ ಹೆದರ್ತೀಯ?
1: ನೀವು ಮಕ್ಕಳನ್ನ ಮಾತಿನಲ್ಲೇ ಮರಳು ಮಾಡುವುದರಲ್ಲಿ ಸರ್ದಾರ ಅಲ್ವಾ?
3: ನೀನೇನು ಮಗುವಲ್ಲ, ಅಥವಾ ನಿನ್ ಮನೆಯಲ್ಲೂ ಮಕ್ಕಳಿಲ್ಲ. ಮಾತಿಗೆ ಮರಳಾಗುವ ಚಿಕ್ಕ ವಯಸ್ಸಿನವನು ನೀನಲ್ಲ. ಅಂದಮೇಲೆ ನಿನಗೆ ಯಾಕೆ ಇಷ್ಟು ಕಳವಳ?
1: ಮನೆಗೆ ಒಂದ್ ಮಗುವನ್ನು ಕರೆತಂದು ಸಾಕ್ತಿದ್ದೇನೆ ತಾತ ನಾನೀಗ.
3: ಓ ಹಾಗೋ.
1: ನನ್ನ ಹೆಂಡತಿ ಒಬ್ಬ ಹುಡುಗನನ್ನ ದತ್ತಗೊಳ್ಬೇಕಂತ ಹಂಬಲಿಸ್ತಿದ್ಲು.
3: ಅದನ್ನೇನೋ ಬಹಳ ದಿನಗಳಿಂದ ಕೇಳ್ತಾ ಇದ್ದೆ, ಆದ್ರೆ ನಿನಗೆ ಇಷ್ಟ ಇರಲಿಲ್ಲ ಅಂತ ಕೇಳ್ಪಟ್ಟೆ ನಾನು.
1: ತಾತ, ತುಂಬಾ ಕಷ್ಟಪಟ್ಟು ಹಣ ಸಂಪಾದಿಸಿದ್ದೇನೆ ನಾನು, ಇದು ನಿನಗೂ ಗೊತ್ತಿದೆ ಅಲ್ವಾ? ಆದ್ರಿಂದ ಕಂಡು ಕೇಳದ ಯಾವನೋ ಒಬ್ಬ ಹುಡುಗ ಬಂದು ನಾನು ಬೆವರು ಸುರಿಸಿ ಕಷ್ಟಪಟ್ಟು ಗಳಿಸಿದ ಹಣನೆಲ್ಲ ಪೋಲು ಮಾಡಿ ಹಾಳು ಮಾಡಿಬಿಟ್ರೆ ಅದೇ ನನಗೆ ಭಯವಾಗ್ತಿತ್ತು. ಆದ್ರೆ ಈ ಹುಡುಗ ಆಗಲ್ಲ ತಾತ, ನನಗೆ ಇವನನ್ನು ಕಂಡ್ರೆ ತುಂಬಾ ಪ್ರಾಣ.
3: ಆದ್ದರಿಂದಲೇ ಇರಬೇಕು, ಇವನಿಗಾಗಿ ಹಣವನ್ನು ಖರ್ಚು ಮಾಡಿದಷ್ಟು ಹಣದ ಸದುಪಯೋಗವಾಗ್ತಿದೆ ಎಂದು ಯೋಚಿಸ್ತಾ ಇದ್ದೆ ಅಲ್ಲ?
1: ಹಿಂದೇನೋ ಹಣ ಸಂಪಾದಿಸ್ತಿದ್ದೆ ತಾತ, ಅದು ಬರೀ ಒಂದು ಗೀಳಿನಂತಿತ್ತು. ಸಂಪಾದಿಸಿದ ವಿನಃ ಒಂದು ನಿಮಿಷವೂ ಇರಲಾಗ್ತಿರಲಿಲ್ಲ. ಆದ್ರೆ ಈಗ ನಾನು ದುಡಿದ ಧನವೆಲ್ಲ ಈ ಹುಡುಗನಿಗೆ ಸೇರುವುದೆಂದು ನನಗೆ ನಿಜವಾಗಿ ಬಹಳ ಸಂತೋಷವಾಗ್ತಾ ಇದೆ.
3: ಭಲೇ ಭಲೇ, ಆದ್ರೆ ಈ ಹುಡುಗನನ್ನ ನೀವೆಲ್ಲಿ ಪಡೆದಿರಿ?
1: ತಾತ, ನನ್ನ ಹೆಂಡತಿಗೆ ಹಳ್ಳಿಯವಾರೆಯಲ್ಲಿ ಈ ಹುಡುಗ ಅಣ್ಣನ ಮಗನಾಗಬೇಕು. ಬಾಲ್ಯದಲ್ಲಿಯೇ ತಾಯಿಯನ್ನೂ ಕಳೆದುಕೊಂಡ, ಆಮೇಲೆ ಕೆಲವು ದಿನಗಳ ಹಿಂದೆ ತಂದೆಯನ್ನೂ ಸಹ ಕಳೆದುಕೊಂಡ. ಪಾಪ, ತಬ್ಬಲಿಯಾಗ್ಬಿಟ್ಟ.
3: ಹಾಗಾದ್ರೆ ಅವನಿಗೆ ನನ್ನ ಅವಶ್ಯಕತೆ ಇದ್ದೇ ಇದೆ.
1: ತಾತ, ಪಂಡಿತರು ಹೇಳಿದ್ರು ಅವನಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ವಾತ ಪಿತ್ತ ಕಫ ಎಲ್ಲವೂ ಒಟ್ಟಿಗೆ ಸೇರಿ ಪ್ರಕೋಪಗೊಂಡಿದೆ ಅಂತೆ. ಅದನ್ನು ಕೇಳಿದಾಗಿನಿಂದಂತೂ ನನಗೆ ಮತ್ತಷ್ಟು ನಿರಾಶೆಯಾಗಿಬಿಟ್ಟಿದೆ. ಇನ್ನು ಉಳಿದಿರುವುದೊಂದೇ ಉಪಾಯ, ಅವನನ್ನ ಶರತ್ಕಾಲದ ಬಿಸಿಲು ಗಾಳಿಗೆ ಬಿಡದೆ ಮನೆಯಲ್ಲೇ ಕಟ್ಟಾಕಬೇಕಂತೆ. ಆದ್ರೆ ನಿನಗೆ ಮಕ್ಕಳನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗಿ ಆಟ ಆಡಿಸುವುದೇ ಒಂದು ಕೆಲಸವಲ್ವಾ? ಆದ್ರಿಂದಲೇ ನಾನು ಇಷ್ಟು ಹೆದರ್ತಾ ಇದ್ದೇನೆ.
3: ನೀನ್ ಹೇಳುವುದು ಸುಳ್ಳೇನಲ್ಲ, ನಾನು ಶರತ್ ಕಾಲದ ಬಿಸಿಲುಗಾಳಿಯಂತೆ ಭಯಾನಕನಾಗಿದ್ದೇನೆ ನಿಜವೇ. ಆದ್ರೆ ತಮ್ಮ, ಮನೆಯೊಳಗೆ ಆಡಿಸುವುದನ್ನು ಅಲ್ಪ ಸ್ವಲ್ಪ ಬಲ್ಲೆ. ನನ್ನ ಕೆಲಸ ಕಾರ್ಯಗಳನ್ನೂ ಮುಗಿಸಿಕೊಂಡು ಬಂದು ಈ ಹುಡುಗನನ್ನ ಸ್ನೇಹ ಮಾಡಿಕೊಳ್ತೇನೆ.
4: ಮಾವಾ,
1: ಏನು ಅಮಲ?

0: ಹೋಗ್ಬಾರ್ದ?
1: ಹೋಗ್ಬಾರ್ದಪ್ಪ.
0: ಅಲ್ಲಿ ಬೀಸೋ ಕಲ್ ಹತ್ರ ಅತ್ತೆ ಬೇಳೆನೆಲ್ಲ ಬೀಸ್ತಾ ಇದಾರೆ. ಅಲ್ಲಿ ನೋಡಿ, ಅಳಿಲು ಆ ಚಿಕ್ಕ ಚಿಕ್ಕ ತುಂಡುಗಳನ್ನೆಲ್ಲ ಆರಿಸ್ಕೊಂಡು ಹೇಗೆ ಗಬಗಬ ತಿಂತಾ ಇದೆ ಅಂತ. ಅಲ್ಲಿಗೂ ಹೋಗ್ಬಾರ್ದ? ನಾನು
1: ಹೋಗ್ಬಾರ್ದು ಮಗು.
0: ನಾನು ಅಳಿಲಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಆದ್ರೆ ನನ್ನ ಯಾಕೆ ಯಾರು ಹೊರಗಡೆ ಬಿಡ್ತಾ ಇಲ್ಲ?
1: ವೈದ್ಯರು ಹೇಳಿದಾರಲ್ವಾ, ಹೊರಕ್ಕೆ ಹೋದ್ರೆ ನಿನ್ ಕಾಯಿಲೆ ಜಾಸ್ತಿ ಆಗ್ತದಂತೆ.
0: ಹೌದಾ? ವೈದ್ಯರಿಗೆ ಹೇಗೆ ಗೊತ್ತಾಯ್ತು?
1: ಏನಂತ ಮಾತಾಡ್ತೀಯ ಅಮಲ? ವೈದ್ಯರಿಗೆ ತಿಳಿಯುವುದಿಲ್ವೇ? ಹಾಗಾದ್ರೆ ಅವರು ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದಿ ತಿಳ್ಕೊಂಡಿದ್ದಾರೆ ಮಗು.
0: ಬರೀ ಪುಸ್ತಕಗಳನ್ನ ಓದಿದ್ರೆ ಎಲ್ಲ ಗೊತ್ತಾಗುತ್ತ ಮಾವ?
1: ಏನಂತ ಮಾತಾಡ್ತೀಯ ಅಮಲ?
0: ನಾನು ಯಾವ ಪುಸ್ತಕಗಳನ್ನೂ ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಿಲ್ಲ.
1: ದೊಡ್ಡ ದೊಡ್ಡ ಪಂಡಿತರು ನಿನ್ನ ಹಾಗೆ ಇರ್ತಾರೆ ಅಮಲ, ಅವರಂತೂ ಮನೆಯಿಂದ ಹೊರಕ್ಕೇ ಹೋಗುವುದಿಲ್ಲ.
0: ಏನು, ಹೊರಗಡೆನೆ ಹೋಗಲ್ವಾ?
1: ಯಾವಾಗ ಹೋಗ್ತಾರೆ ಹೇಳು ನೋಡೋಣ. ಅವರು ಪುಸ್ತಕಗಳನ್ನ ಓದುತ್ತಾ ಓದುತ್ತಾ ಮನೆಯಲ್ಲೇ ಕುಳಿತಿರ್ತಾರೆ, ಅವರಿಗೆ ಬೇರೆ ಕಡೆ ದೃಷ್ಟಿಯೇ ಇರುವುದಿಲ್ಲ. ನೋಡಪ್ಪ ಅಮಲ, ದೊಡ್ಡವನಾದ ಮೇಲೆ ನೀನೂ ಪಂಡಿತನಾಗುತ್ತಿ, ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದುತ್ತಿ, ಜನರೆಲ್ಲ ನಿನ್ನನ್ನು ನೋಡಿ ದಂಗಾಗಿ ಮೂಗಿನ ಮೇಲೆ ಬೆಳೆಯಿಡ್ತಾರೆ ಮಗು.
0: ಇಲ್ಲ ಇಲ್ಲ, ನಾನಂತೂ ಪಂಡಿತನಾಗಲ್ಲ ಮಾವ, ನಾನಂತೂ ಪಂಡಿತನಾಗಲ್ಲ.
1: ಇದೆಂತ ಮಾತು ಅಮಲ, ನನಗೂ ಈಗ ಪಂಡಿತ ಆಗುವಂತ ಹೇಳಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ.
0: ಇಲ್ಲಪ್ಪ, ನಾನಂತೂ ಪಂಡಿತ ಆಗಲ್ಲ, ನಾನು ಈ ಜಗತ್ತನ್ನ ನೋಡ್ಬೇಕು, ಇಲ್ಲಿರೋ ವಸ್ತುಗಳನ್ನೆಲ್ಲ ನೋಡ್ತಾನೇ ಇರ್ಬೇಕು.
1: ಏನು ಮಗು, ನೋಡುವಂತದ್ ಎಷ್ಟಿದೆ ಹೇಳು.
0: ಅಲ್ ನೋಡಿ, ಆ ಕಿಟಕಿಯಿಂದ ಆಚೆಗೆ ದೂರದಲ್ಲಿ ಒಂದ್ ಗುಡ್ಡ ಕಾಣಿಸ್ತಾ ಇದೆಯಲ್ಲ, ನನಗಂತೂ ಅದನ್ನ ಹತ್ತಿ ಅದ್ರ ಆಚೆಗೆ ಹೋಗ್ಬೇಕು ಅಂತ ಬಹಳ ಆಸೆ.
1: ಅಯ್ಯೋ ಹುಚ್ಚೆ, ಕೆಲಸ ಇಲ್ಲ ಕಾರ್ಯ ಇಲ್ಲ, ಸುಮ್ಮನೆ ಗುಡ್ಡದ ಆಚೆಗೆ ಹೋಗ್ತಿ. ನೀನು ಹೇಳುವುದೇನೆಂದು ನಂಗೆ ಗೊತ್ತಾಗುದಿಲ್ಲ ಅಂತ ಅನ್ಕೊಂಡ್ಯ? ಗುಡ್ಡ ನಮ್ಮ ಎದುರಿಗೆ ಒಂದು ದೊಡ್ಡ ಗೋಡೆ ಇದ್ದಂತೆ, ಅದು ಯಾಕೆ ಹಾಗೆ ನಿಂತಿದೆ ಹೇಳು, ಹೇಳು ನೋಡೋಣ. ಏಕೆಂದ್ರೆ ಅದನ್ನು ದಾಟಿ ಹೋಗಬಾರದು ಅಂತ, ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಸೇರಿ ಹೀಗೆ ದೊಡ್ಡ ಗುಡ್ಡ ಬೇಕೆ ಆಗಬೇಕಿತ್ತು?
0: ಇದೇನು ಹೇಳ್ತಿದ್ದೀರಾ ಮಾವ ನೀವು? ಆ ಗುಡ್ಡದ ಆಚೆಗೆ ನಾವು ಹೋಗ್ಬಾರ್ದು ಅಂತ ಗುಡ್ಡ ತಡೆಗೋಡೆಯಾಗಿ ನಿಂತಿದ್ಯಾ? ನನ್ಗೇನು ಹಾಗನ್ನಿಸ್ತಿಲ್ವಲ್ಲ, ಭೂಮಿಗೆ ಮಾತಾಡಕ್ ಬರಲ್ಲ, ಅದಕ್ಕಾಗಿ ಆ ನೀಲಿ ಬಣ್ಣದ ಆಕಾಶದ ಹತ್ರ ತನ್ನ ಕೈ ಎತ್ತಿ ಕೂಗ್ತಾ ಇದೆ. ಬಹಳ ದೂರದಲ್ಲಿರೋ ಜನರು ಮತ್ತೆ ಯಾವಾಗ್ಲೂ ಮನೇಲೇ ಇರ್ತಾರಲ್ಲ, ಅವರೆಲ್ಲರೂ ಮಧ್ಯಾಹ್ನ ಕಿಟಕಿ ಹತ್ರ ಹೋಗಿ ಆ ಗುಡ್ಡದ ಕೂಗನ್ನ ಕೇಳ್ತಾರಲ್ವಾ? ಪಂಡಿತರಿಗೆ ಇದೆಲ್ಲ ಗೊತ್ತಾಗಲ್ಲ ಬಿಡಿ.
1: ಅವರೇನು ನಿನ್ನ ಹಾಗೆ ಹುಚ್ಚರಲ್ಲ ಮಗು, ಅದನ್ನ ಕೇಳಲು ಅವರು ಇಚ್ಛಿಸುವುದು ಇಲ್ಲ.
0: ಏನು, ನನ್ನಂತೆ ಹುಚ್ಚರಲ್ವಾ? ಹೌದು, ನಿನ್ನೆ ಇದೇ ರೀತಿ ಒಬ್ಬ ಮನುಷ್ಯನನ್ನ ನಾನು ನೋಡಿದ್ದೆ.
1: ಹೌದಾ, ಅವನು ಹೇಗಿದ್ದ?
0: ಅವನ ಹೆಗಲ ಮೇಲೆ ಒಂದು ಬಿದಿರಿನ ದೊಣ್ಣೆ ಇತ್ತು, ದೊಣ್ಣೆ ಒಂದು ತುದಿಗೆ ಒಂದು ಗಂಟನ್ನ ಸಿಕ್ಸ್ಕೊಂಡಿದ್ದ, ಅವನ ಎಡಗೈಯಲ್ಲಿ ಒಂದು ಲೋಟವಿತ್ತು, ಹಳೆಯದಾದ ಪಂಜಾಬಿ ಮೋಜುಗಳನ್ನ ಮೆಟ್ಟುತ್ತಾ ಅವನು ಆ ದಾರಿಲಿ ಗುಡ್ಡದ ಕಡೆಗೆ ಹೋಗ್ತಾ ಇದ್ದ. ನಾನು ಅವನನ್ನ ಹತ್ರ ಕರೆದು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಅವನ್ ಹೇಳ್ದ, ನನ್ಗಂತೂ ಗೊತ್ತಿಲ್ಲ, ಎಲ್ಲಿಗಾದ್ರೂ ಸರಿ ಅಂತಾನೆ. ನಾನ್ ಕೇಳ್ದೆ ಯಾಕ್ ಹೋಗ್ತಿದ್ಯಾ ಅಂದ್ರೆ, ಅವನ್ ಹೇಳ್ದ ಕೆಲ್ಸ ಹುಡ್ಕೋಕೆ ಅಂತಾನೆ. ಮಾವ, ಹಾಗಾದ್ರೆ ಎಲ್ರೂ ಕೆಲ್ಸ ಹುಡುಕ್ಬೇಕಾ?
1: ಹುಡುಕ್ಲೇಬೇಕಲ್ವಾ, ಎಷ್ಟು ಜನ ಕೆಲ್ಸ ಹುಡುಕ್ತಾರೆ?
0: ಹಾಗಾದ್ರೆ ನಾನು ಅವನಂತೆ ಕೆಲ್ಸ ಹುಡುಕ್ತೀನಿ.
1: ಹುಡುಕಿದ್ರು ಸಿಗದೇ ಇದ್ರೆ?
0: ಹುಡುಕಿದ್ರು ಸಿಕ್ತಿದ್ರೆ ಮತ್ತೆ ಮತ್ತೆ ಹುಡುಕ್ತೀನಿ. ಆಮೇಲೆ ಆ ಪಂಜಾಬಿ ಮೋಜು ತೊಟ್ಟಿದ್ದ ಮನುಷ್ಯ ಹೊರಟು ಹೋದ. ನಾನು ಬಾಗ್ಲ ಹತ್ರ ನಿಂತು ನೋಡ್ತಾ ಇದ್ದೆ. ಅಲ್ಲಿ ದೂರದ ಅತ್ತಿ ಮರದ ಕೆಳಗೆ ಪುಟ್ಟ ತೊರೆ ಹರಿತಾ ಇದೆಯಲ್ಲ, ಅಲ್ಲಿ ಅವನು ತನ್ನ ಕೋಲನ್ನ ಇಟ್ಟು ತೊರೆ ನೀರಲ್ಲಿ ಕೈಕಾಲುಗಳನ್ನ ತೊಳೆದುಕೊಂಡ. ನಂತರ ಅವನ ಆ ಹಿಟ್ಟಿನ ಗಂಟಿಂದ ಹುರಿ ಹಿಟ್ಟನ್ನ ತೆಗೆದುಕೊಂಡು ಅಲ್ಲೇ ನೀರಲ್ಲಿ ನೆನೆಸಿ ತಿಂತಾ ಇದ್ದ. ತಿಂದ ಮೇಲೆ ಮತ್ತೆ ತನ್ನ ಗಂಟನ್ನ ಕಟ್ಟಿ ಹೆಗಲ ಮೇಲೆ ಇಟ್ಕೊಂಡು ಆ ಮಂಡ್ಯವರೆಗೂ ಬಟ್ಟೆಯನ್ನ ಮಡಚ್ಕೊಂಡು ಆ ತೊರೆಗೆ ಅಡ್ಡಲಾಗಿ ನೀರಿನಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಬಲು ಸಂತೋಷದಿಂದ ತೊರೆಯಿಂದ ಆಚೆಗೆ ಹೋಗ್ತಾ ಇದ್ದ ಮಾವ. ನಾನು ಸಹ ತೊರೆ ಬಳಿಯಲ್ಲಿ ಕುತ್ಕೊಂಡು ಒಂದಿನ ಹುರಿ ಹಿಟ್ಟನ್ನ ತಿಂತೀನಿ ಅಂತ ಅತ್ತೆ ಹತ್ರ ಹೇಳ್ದೆ.
1: ಅತ್ತೆ ಏನಂದ್ರು ಅದಕ್ಕೆ?
0: ಜ್ವರ ಹೋದ್ಮೇಲೆ ಅವರೇ ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನನ್ಗಿನ್ನ ಜ್ವರ ಯಾವಾಗ ಕಡಿಮೆ ಆಗುತ್ತೋ ಏನೋ.
1: ಇನ್ನೇನು, ಹೆಚ್ಚು ದಿನ ಇಲ್ಲ ಅಮಲ.
0: ಹೆಚ್ಚು ದಿನ ಇಲ್ವಾ? ಹಾಗಾದ್ರೆ ನಾನ್ ಬೇಗ ಹುಷಾರಾಗ್ತೀನ ಮಾವ. ಹುಷಾರಾದ್ಮೇಲೆ ನಾನ್ ಖಂಡಿತ ಹೋಗ್ತೀನಿ ಅಲ್ಲಿಗೆ.
1: ಎಲ್ಲಿಗೆ ಹೋಗ್ತೀನಿ ಮಗು?
0: ಅಲ್ಲೇ ಅಂಕು ಡೊಂಕಾಗಿ ಹರಿದು ಹೋಗ್ತಾ ಇದೆಯಲ್ಲ, ಆ ಎಲ್ಲ ತೊರೆಗಳಲ್ಲೂ ನನ್ನ ಪುಟ್ ಪುಟ್ಟ ಕಾಲನ್ನ ಇಟ್ಕೊಂಡು ದಾಟ್ಕೊಂಡು ಹೋಗ್ತೀನಿ. ಮಧ್ಯಾಹ್ನ ಎಲ್ಲರೂ ತಮ್ಮ ಮನೆಯಲ್ಲಿ ಬಾಗ್ಲನ್ನ ಮುಚ್ಕೊಂಡು ಮಲಗಿರುವಾಗ ನಾನ್ ಎಷ್ಟೋ ದೂರದಲ್ಲಿ ಅದೆಲ್ಲೆಲ್ಲೋ ಕೆಲ್ಸವನ್ನ ಹುಡುಕ್ತಾ ಅಲಿತಾ ಇರ್ತೀನಿ.
1: ಸರಿ ಸರಿ, ಮೊದಲು ನಿನ್ಗೆ ಕಾಯಿಲೆ ಗುಣವಾಗ್ಲಿ, ಆಮೇಲೆ ನೀನು
0: ಆಮೇಲೆ ಪಂಡಿತ ಆಗುವಂತ ಮಾತ್ರ ನೀವು ಹೇಳ್ಬಾರ್ದು ಆಯ್ತಾ?
1: ಹಾಗಾದ್ರೆ ನೀ ಏನಾಗ್ಲಿ ಇಷ್ಟಪಡ್ತಿ?
0: ನಾನೀಗ ಏನು ಹೇಳಲ್ಲ, ಯೋಚನೆ ಮಾಡಿ ಹೇಳ್ತೀನಿ.
1: ಆದ್ರೆ ನೀನ್ ಮಾತ್ರ ಹೀಗೆ ಯಾರ್ಯಾರನ್ನೆಲ್ಲ ಕರೆದು ಮಾತಾಡ್ತಾ ಇರ್ಬೇಡ.
0: ನನ್ಗೆ ವಿದೇಶಿ ಜನ ಅಂದ್ರೆ ತುಂಬಾ ಇಷ್ಟ.
1: ಅವ್ರೆಲ್ಲಾದ್ರೂ ನಿನ್ನ ಹಿಡ್ಕೊಂಡು ಹೋಗ್ಬಿಟ್ರೆ?
0: ಹಿಡ್ಕೊಂಡು ಹೋದ್ರೆ ನನ್ಗಂತೂ ತುಂಬಾ ಖುಷಿ ಆಗುತ್ತೆ. ಆದ್ರೆ ಯಾರು ನನ್ನ ಕರ್ಕೊಂಡೇ ಹೋಗಲ್ಲ, ಎಲ್ರು ಮನೇಲೆ ನನ್ನ ಕೂರ್ಸ್ಬಿಡ್ತಾರಲ್ಲ, ಅದೇ ಬೇಜಾರು.
1: ಸರಿ ಸರಿ, ನನ್ಗೀಗ ಕೆಲ್ಸ ಇದೆ, ನಾ ಹೋಗ್ತೇನೆ. ಆದ್ರೆ ನೋಡು, ಹೊರಗ್ ಮಾತ್ರ ಹೋಗ್ಬಾರ್ದು.
0: ಇಲ್ಲ, ಹೊರಗಡೆ ಹೋಗಲ್ಲ, ಆದ್ರೆ ರಸ್ತೆ ಹತ್ರದ ಆ ಕೊಠಡಿಯ ಕಿಟಕಿ ಪಕ್ಕನೇ ನಾನಿರ್ತೀನಿ.
2: ಮೊಸರು ಮೊಸರು ಮೊಸರು ಬೇಕೆ ಮೊಸರು?
0: ಓ ಮೊಸರಿನವನೇ, ಮೊಸರು.
2: ಯಾಕ್ ಸುಮ್ನೆ ಕೂಗ್ತಾ ಇದೀಯ, ತಗೋತಿ ಏನು?
0: ಹೇಗ್ ತಗೊಳ್ಳಿ, ನನ್ ಹತ್ರ ದುಡ್ಡೇ ಇಲ್ವಲ್ಲ.
2: ಎಂತ ಹುಡುಗನಪ್ಪ ನೀನು, ತಗೊಳಲ್ಲ ಅಂದ್ಮೇಲೆ ಯಾಕೆ ಸುಮ್ನೆ ಕರೆದು ಕಾಲಹರಣ ಮಾಡ್ತೀಯ?
0: ನಾನು ನಿನ್ ಜೊತೆ ಬರೋ ಹಾಗಿದ್ರೆ ಬರ್ತಿದ್ದೆ ನೋಡು.
2: ನನ್ ಜೊತೆನ?
0: ಹೌದು, ನೀನ್ ಅಷ್ಟ ದೂರದಿಂದ ಕೂಕೊಂಡ್ ಬರ್ತಿರೋದನ್ನ ನಾನ್ ನೋಡ್ದೆ. ಅವಾಗ ನನ್ ಮನ್ಸು ಹೇಗೆಗೋ ಆಗುತ್ತೆ.
2: ಮಗು, ನೀನ್ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಪ್ಪ?
0: ವೈದ್ಯರು ನಾನ್ ಹೊರ್ಗಡೆ ಹೋಗ್ಬಾರ್ದು ಅಂತ ಕಟ್ಟುನಿಟ್ ಮಾಡಿದ್ದಾರೆ, ಅದಕ್ಕಾಗೆ ನಾನ್ ಹಗ್ಲೆಲ್ಲ ಇಲ್ಲೇ ಕುತ್ಕೊಂಡಿರ್ತೀನಿ.
2: ನಿನಗೇನಾಗಿದೆ ಮಗು?
0: ಅದೇ ನನಗ್ ಗೊತ್ತಾಗ್ತಾ ಇಲ್ಲ, ನಾನು ಏನು ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಾಗಲ್ಲ. ನೀನು ಎಲ್ಲಿಂದ ಬರ್ತಿದ್ಯಾ?
2: ನಾನು ನನ್ನ ಹಳ್ಳಿಯಿಂದ ಬರ್ತಾ ಇದ್ದೀನಿ.
0: ನಿನ್ನ ಹಳ್ಳಿಯಿಂದನ? ಬಹಳ ದೂರನ?
2: ನನ್ನ ಹಳ್ಳಿ ಅಗೋ ನೋಡು, ಆ ಗುಡ್ಡದ ತಪ್ಪಲಲ್ಲಿದೆ, ಶ್ಯಾಮಲಿ ನದಿ ದಂಡೆ ಇದೆಯಲ್ಲ ಅಲ್ಲಿ.
0: ಏನು, ಆ ಗುಡ್ಡದ ಕೆಳಗೆ ಶ್ಯಾಮಲಿ ನದಿ ದಂಡೆ ಮೇಲೆನಾ? ಹಿಂದೆ ಯಾವಾಗ್ಲೋ ಒಮ್ಮೆ ನೋಡಿದೇನೋ ಏನೋ, ನೆನ್ಪಿಲ್ಲ.
2: ಏನು, ನೀನ್ ನೋಡಿದೀಯಾ? ಹಾಗಾದ್ರೆ ಆ ಗುಡ್ಡದ ಕೆಳಗೆ ಯಾವಾಗಾದ್ರೂ ಹೋಗಿದ್ದೀಯಾ?
0: ಇಲ್ಲ, ಯಾವಾಗ್ಲೂ ಹೋಗ್ಲಿಲ್ಲ, ಆದ್ರೆ ನನ್ಗೆ ನೋಡಿರೋ ಹಾಗೆ ಅನ್ಸುತ್ತಪ್ಪ. ಬಹಳ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮರಗಳ ಕೆಳಗೆ ಕೆಂಪು ಮಣ್ಣಿನ ದಾರಿ ಪಕ್ಕದಲ್ಲೇ ಅಲ್ವಾ ನಿನ್ ಹಳ್ಳಿ?
2: ಹೌದೌದು, ಅಲ್ಲೇ.
0: ಅಲ್ಲಿ ಗುಡ್ಡ ತಪ್ಪಲಲ್ಲಿ ಯಾವಾಗ್ಲೂ ದನಗಳ್ ಮೇಯ್ತಾ ಇರುತ್ತೆ ಅಲ್ವಾ?
2: ಹೌದೌದು, ನಿಮ್ಗೆಲ್ಲ ಗೊತ್ತಲ್ಲ, ನಮ್ ಹಳ್ಳಿಲಿ ನಿಜವಾಗಿಯೂ ಬಹಳ ದನಗಳಿವೆ.
0: ನಿಮ್ ಹಳ್ಳಿ ಹುಡ್ಗಿರು ನದಿಲಿ ಗಡ್ಗೆಯಿಂದ ನೀರ್ ತುಂಬಿಕೊಂಡು ತಲೆ ಮೇಲೆ ಇಟ್ಕೊಂಡು ಮನೆಗ್ ಹೋಗ್ತಾರೆ. ಅವರ ಸೀರೆ ಕೆಂಪು ಬಣ್ಣದ್ದು ಅಲ್ವಾ?
2: ಭಲೆ ಭಲೆ, ನಮ್ಮೂರಿನ ಎಲ್ಲಾ ಹುಡುಗಿರು ನದಿಯಿಂದ ನೀರ್ ತರೋದೇನೋ ನಿಜ, ಆದ್ರೆ ಎಲ್ಲರ ಸೀರೆನು ಕೆಂಪು ಬಣ್ಣ ಆಗಿರೋದಿಲ್ಲ. ಆದ್ರೂ ಮಗು, ನೀನೆಂದೋ ಒಮ್ಮೆ ಅಲ್ಲಿ ಖಂಡಿತ ಹೋಗಿರಬಹುದು.
0: ಇಲ್ಲ, ನಾನ್ ನಿಜವಾಗ್ಲೂ ಅಲ್ಲಿಗ್ ಹೋಗಿಲ್ಲ ಮೊಸರಿನವನೇ. ನಾನು ಹೊರಗಡೆ ತಿರುಗಾಡೋದಕ್ ಹೋಗ್ಬಹುದು ಅಂತ ವೈದ್ಯರು ಹೇಳಿದ್ಮೇಲೆ ನೀನು ನನ್ನನ್ನು ನಿನ್ನ ಹಳ್ಳಿಗೆ ಕರೆದುಕೊಂಡು ಹೋಗ್ತೀಯಾ?
2: ಆಗಲಿ ಮಗು, ಖಂಡಿತ ಕರ್ಕೊಂಡು ಹೋಗ್ತೀನಿ.
0: ನನಗೂ ಸಹ ನಿನ್ನಂತೆ ಮೊಸರು ಮಾರುವುದನ್ನ ಕಲಿಸ್ಬೇಕು. ನಿನ್ ಹತ್ರ ಇದೆಯಲ್ಲ ಅಂತಹದೇ ಒಂದು ಗಡಿಗೆನ ತೆಗೆದುಕೊಂಡು ನಾನು ಮೊಸರು ಮಾರ್ತೀನಿ. ಆ ದೂರದ ರಸ್ತೆಯಲ್ಲಿ ಮೊಸರು ಮೊಸರು ಎಂದು ಕೂಗುತ್ತಾ ಹೋಗ್ತೀನಿ.
2: ಚೇಚೆ, ಇದೆಂತ ಮಾತು ಮಗು, ನೀನ್ ಯಾಕಪ್ಪ ಮೊಸರು ಮಾರ್ಬೇಕು? ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದಿ ನೀನು ಪಂಡಿತನಾಗ್ಬೇಕು.
0: ಇಲ್ಲ ಇಲ್ಲ, ನಾನು ಪಂಡಿತನಾಗಲ್ಲ. ನಾನು ಕೆಂಪು ಮಣ್ಣಿನ ದಾರಿಯ ಪಕ್ಕದಲ್ಲಿ ಹಳೆ ಆಲದ ಮರದ ಕೆಳಗಿರುವ ನಿನ್ನ ಗೊಲ್ಲರ ಪಾಳೆಯದಿಂದ ಮೊಸರನ್ನ ತಂದು ದೂರ ದೂರದ ಹಳ್ಳಿಗಳಲ್ಲಿ ಮಾರುತ್ತಾ ತಿರುಗ್ತಾ ಇರ್ತೀನಿ. ನೀನ್ ಕೂಗೋದ್ ಹೇಗೆ? ಮೊಸರು ಮೊಸರು ದೈಂಡಿ ಮೊಸರು, ಹೀಗೆ ಅಲ್ವಾ? ಅದರ ದನಿಯನ್ನು ನನ್ಗೆ ಸರಿಯಾಗಿ ಹೇಳ್ಕೊಡು.
2: ಅಯ್ಯೋ ಹಣೆ ಬರವೆ, ಈ ದನಿನ ನೀನ್ಯಾಕೆ ಕಲಿಬೇಕು ಮಗು?
0: ಯಾಕಂದ್ರೆ ಇದ್ರ ಧ್ವನಿ ನನಗ್ ಬಹಳ ಇಂಪೆನಿಸುತ್ತೆ. ಆಕಾಶದ ಕಡೆಯಿಂದ ಕೇಳಿ ಬರುವ ಹಕ್ಕಿಯ ಕೂಗು ಮನಸ್ಸನ್ನ ಕಲಕುವಂತೆ ಹಾದಿಯ ಮೂಲೆಯಲ್ಲಿ ಅಲ್ಲಿ ಕಾಣಿಸುವ ಮರಗಳ ಮರೆಯಿಂದ ಕೇಳಿ ಬರುವ ನಿನ್ನ ಕೂಗನ್ನು ಆಲಿಸುತ್ತಾ ನನ್ನ ಮನಸ್ಸು ಖುಷಿಯಾಗುತ್ತದೆ.
2: ಮಗು, ನೀನೊಂದು ಬಟ್ಟಲು ಮೊಸರು ಕುಡಿತೀಯಾ?
0: ಆದ್ರೆ ನನ್ನ ಹತ್ರ ಒಂದ್ ಕಾಸು ಇಲ್ವಲ್ಲ.
2: ಚೇಚೆ, ನೀನೇನು ಕಾಸು ಕೊಡೋದ್ ಬೇಡ, ಈ ಮೊಸರನ್ನ ಸ್ವಲ್ಪ ಆದ್ರೂ ಕುಡಿಲೇಬೇಕು, ಇಲ್ಲದಿದ್ರೆ ನಂಗೆ ಬಹಳ ಬೇಜಾರಾಗುತ್ತೆ.
0: ಆದ್ರೆ ನಿನಗ್ ಬಹಳ ಹೊತ್ತಾಯ್ತು ಅಲ್ವಾ?
2: ಹೊತ್ತೇನು ಆಗಿಲ್ಲ ಮಗು, ಹೊತ್ತಾದ್ರೂ ನನಗೇನು ನಷ್ಟ ಇಲ್ಲ. ಮೊಸರು ಮಾರೋದ್ರಲ್ಲಿಯೂ ಎಷ್ಟು ಆನಂದ ಇದೆ ಎಂದು ಇವತ್ತು ನಿನ್ನಿಂದ ಕಲ್ತೆ. ನಾನಿನ್ನು ಬರ್ಲಾ?
0: ಮೊಸರು ಮೊಸರು ಮೊಸರು ದೈಂಡಿ ಮೊಸರು, ಮುಂದಿನ ಗುಡ್ಡದ ತಪ್ಪಲಿನ ಶ್ಯಾಮಲಿ ನದಿಯ ದಂಡೆಯ ಗೊಲ್ಲರ ಹಟ್ಟಿಯ ಮೊಸರು. ಅವರು ಮುಂಜಾವಿನಲ್ಲೇ ತಮ್ಮ ತಮ್ಮ ದನಗಳನ್ನು ಕರೆಯುತ್ತಾರೆ. ಸಂಜೆ ಅವರ ಹೆಂಗಸರು ಅದನ್ನು ಹೆಪ್ಪು ಹಾಕಿ ಮೊಸರು ಮಾಡುತ್ತಾರೆ. ಅದೇ ಮೊಸರು, ಆ ಮೊಸರೇ ಮೊಸರು, ಒಳ್ಳೆಯ ಮೊಸರು.
3: ಓಹೋ ಪಹರೆಯವನು, ಪಹರೆ, ಓ ಪಹರೆ, ನನ್ನ ಮಾತನ್ನು, ಒಂದೇ ಒಂದು ಮಾತನ್ನು ಕೇಳಿ ಹೋಗು ಪಹರೆ.
4: ಹೀಗೆ ಕೂಗ್ತಿದ್ಯಾ? ನನ್ನ ಕಂಡ್ರೆ ನಿಂಗೆ ಭಯೋಗೋದಿಲ್ವಾ?
3: ಏಕೆ, ನಿನಗೇಕೆ ಹೆದರ್ಬೇಕು ನಾನು?
4: ಒಂದು ವೇಳೆ ನಿನ್ನನ್ ನಾನು ಹಿಡ್ಕೊಂಡು ಹೋದ್ರೆ?
3: ಹಿಡ್ದುಕೊಂಡು ಎಲ್ಲಿಗೆ ಹೋಗ್ತೀಯಾ? ಬಹಳ ದೂರ ಕರ್ಕೊಂಡು ಹೋಗ್ತೀಯಾ? ಅಲ್ಲಿ ಆ ಗುಡ್ಡ ಕಾಣಿಸ್ತಿದ್ಯಲ್ಲ, ಅದ್ರ ಆಚೆಗ್ ಕರ್ಕೊಂಡು ಹೋಗ್ತೀಯಾ?
4: ಒಮ್ಮೆಲೆ ರಾಜನ್ ಬಳಿ ಹಿಡ್ಕೊಂಡು ಹೋದ್ರೆ?
3: ಏನು ರಾಜನ್ ಬಳಿಗ? ಹಾಗಾದ್ರೆ ಬೇಗ ಹಿಡ್ಕೊಂಡು ಹೋಗು. ಆದ್ರೆ ವೈದ್ಯರು ನನಗೆ ಹೊರಗ್ ಹೋಗ್ಬಾರ್ದು ಅಂತ ಆದೇಶ ಮಾಡಿದ್ದಾರೆ. ಯಾರು ನನ್ನ ಹಿಡ್ದುಕೊಂಡು ಹೋಗೋದೇ ಇಲ್ಲ. ಹಗಲು ರಾತ್ರಿ ನಾನು ಇಲ್ಲೇ ಕೂತ್ಕೊಂಡಿರ್ಬೇಕು.
4: ವೈದ್ಯರು ನಿಷೇಧಿಸುವರೆ. ಅಯ್ಯೋ ಪಾಪ, ಅದರಿಂದಲೇ ನಿನ್ನ ಮುಖ ಕಪ್ಪುಗಟ್ಟಿದೆ, ಕಣ್ಣುಗಳು ಗುಳಿಬಿದ್ದಿವೆ, ನಿನ್ನ ಎರಡು ಕೈನ ನರಗಳು ಎದ್ದು ತೋರುತ್ತಿದೆಯಲ್ಲ.
3: ಪಹರೆಯವನೇ, ನೀನೀಗ ಗಂಟೆಯನ್ನು ಹೊಡೆಯೋದಿಲ್ವೇನು?
4: ಇನ್ನೂ ಹೊತ್ತಾಗಿಲ್ಲ.
3: ಹೊತ್ತು ಹೋಯ್ತೆಂದು ಒಬ್ಬ ಹೇಳ್ತಾನೆ, ಮತ್ತೊಬ್ನು ಇನ್ನೂ ಹೊತ್ತೇ ಆಗಿಲ್ಲ ಅಂತಾನಲ್ಲ. ಒಳ್ಳೇದು, ನೀನೀಗ ಗಂಟೆಯನ್ನು ಹೊಡೆದರೆ ಹೊತ್ತಾಗೋದಿಲ್ವೇ ಪಹರೆ?
4: ಹಾಗಲ್ಲ ಮಗು, ಹೊತ್ತಾದ್ಮೇಲೆ ಗಂಟೆ ಹೊಡಿತೇನೆ.
3: ನಿನ್ನ ಗಂಟೆ ನನಗೆ ಬಹಳ ಇಷ್ಟ. ಅದರ ಧ್ವನಿಯು ಬಲು ಇಂಪು. ಮಧ್ಯಾಹ್ನದ ಹೊತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಊಟ ಮಾಡಿದ್ಮೇಲೆ ನಮ್ಮ ಮಾವ ತಮ್ಮ ಕೆಲ್ಸದ ಮೇಲೆ ಹೊರಗಡೆ ಹೋದಾಗ ಅತ್ತೆ ಅವರು ರಾಮಾಯಣವನ್ನು ಓದ್ತಾ ಓದ್ತಾ ನಿದ್ದೆ ಹೋದ ನಂತರ ನಮ್ಮ ಮನೆಯ ಪುಟ್ಟ ನಾಯಿ ಮರಿ ಅಂಗಳದಾಚೆಗೆ ನೆರಳಿನಲ್ಲಿ ಬಾಲದಲ್ಲಿ ಮುಖವನ್ನು ಮುದುಡಿಕೊಂಡು ಮಲಗಿರುವಾಗ ನಿನ್ನ ಗಂಟೆ ಬಾರಿಸುತ್ತದೆ. ಟನ್ ಟನ್ ಟನ್ ಟನ್ ಟನ್ ಟನ್ ಪಹರೆ, ನಿನ್ನ ಗಂಟೆ ಏಕೆ ಬಾರಿಸುತ್ತದೆ?
4: ಗಂಟೆಯು ಎಲ್ಲರಿಗೂ ಒಂದೇ ಮಾತನ್ನು ಎಚ್ಚರಿಸುತ್ತದೆ, ಹೊತ್ತು ಕುಳಿತಿಲ್ಲ, ಕಳೆದು ಹೋಗುತ್ತಿದೆ ಎಂದು.
3: ಎಲ್ಲಿಗೆ ಹೋಗುತ್ತಿದೆ? ಯಾವ ದೇಶಕ್ಕೆ ಹೋಗುತ್ತಿದೆ?
4: ಇದಾರಿಗೂ ತಿಳಿಯದು.
3: ಆ ದೇಶವನ್ನು ಬಹುಶಃ ಯಾರೂ ನೋಡಿಲ್ವೇನೋ ಅಲ್ವಾ? ಹೊತ್ತಿನೊಡನೆ ನಾನು ಆ ದೇಶಕ್ಕೆ ಹೋಗ್ಬೇಕು ಅಂತ ನಂಗ್ ಬಹಳ ಆಸೆ ಆಗ್ತಾ ಇದೆ. ಯಾರೂ ತಿಳಿಯದ ಆ ದೇಶಕ್ಕೆ, ಬಹಳ ದೂರದಲ್ಲಿರುವ ಆ ದೇಶಕ್ಕೆ ನಾನೂ ಹೋಗ್ಬೇಕು.
4: ಆ ದೇಶಕ್ಕೆ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು ತಮ್ಮ.
3: ಹಾಗಾದ್ರೆ ನಾನು ಹೋಗ್ಬೇಕಾ?
4: ಯಾಕಿಲ್ಲ, ನೀನು ಹೋಗ್ಬೇಕು.
3: ಆದರೆ ವೈದ್ಯರು ನಾನು ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುಪಾಡು ಮಾಡಿದಾರಲ್ಲ.
4: ಒಂದಾನೊಂದು ದಿನ ಸ್ವತಃ ವೈದ್ಯರೇ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರ ನೋಡು.
3: ಇಲ್ಲ ಇಲ್ಲ, ನಿನ್ಗೆ ಅವ್ರ ವಿಚಾರ ಇನ್ನು ಗೊತ್ತಿಲ್ಲ. ಅವರು ಕೈ ಹಿಡಿದು ಕೂರಿಸ್ತಾರೆ ವಿನಃ ಕರ್ದ್ಕೊಂಡಂತೂ ಹೋಗಲ್ಲ.
4: ಅಯ್ಯೋ, ಅವರಿಗಿಂತಲೂ ದೊಡ್ಡ ವೈದ್ಯರು ಬಂದು ನಿನ್ನನ್ನ ಕರ್ಕೊಂಡು ಹೋಗ್ತಾರೆ ತಮ್ಮ.
3: ಅವರಿಗಿಂತ ದೊಡ್ಡ ವೈದ್ಯರು ಎಲ್ಲಿದ್ದಾರೆ? ಅವ್ರು ಬಂದು ನನ್ನನ್ನ ಕರ್ದ್ಕೊಂಡು ಹೋಗೋದ್ ಯಾವಾಗ ಪಹರೆ? ನನಗಂತೂ ಕೂತ್ಕೊಂಡು ಕೂತ್ಕೊಂಡು ಬೇಸರ ಬಂದು ಹೋಗಿದೆ.
4: ಹಾಗೆ ಹೇಳ್ಬಾರ್ದು ಮಗು.
3: ನೋಡು ಪಹರೆ, ನಾನಂತೂ ಕೂತ್ಕೊಂಡ್ ಜಾಗದಲ್ಲೇ ಇದ್ದೀನಿ, ಕೂರಿಸಿರೋ ಜಾಗದಿಂದ ಒಂದಿಂಚು ಅಲ್ಗಾಡಿಲ್ಲ. ಆದ್ರೆ ನಿನ್ ಗಂಟೆ ಮಾತ್ರ ಠಣ್ ಠಣ್ ಅಂತ ಬಾರಿಸ್ತಾನೇ ಇದೆ. ನನ್ ಮನ್ಸಿಗೆಲ್ಲ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಪಹರೆ?
4: ಏಂತಮ್ಮ?
3: ಅಲ್ಲಿ ರಸ್ತೆ ಆಚೆ ದೊಡ್ಡ ಬಂಗ್ಲೆ ಮೇಲೆ ಬಾವುಟ ಹಾರ್ತಾ ಇದೆ ನೋಡು. ಅಲ್ಲೇಕೆ ಅಷ್ಟು ಜನ ಹೋಗ್ ಬರ್ತಿದ್ದಾರೆ? ಅವ್ರಿಗ ಅಲ್ಲೇನ್ ಕೆಲ್ಸ?
4: ಅಲ್ಲಿ ಹೊಸದಾಗಿ ಅಂಚೆ ಮನೆಯೊಂದು ತೆರೆದಿದೆ ತಮ್ಮ.
3: ಅಂಚೆಯ ಮನೆಯೇ? ಯಾರ ಅಂಚೆ ಮನೆ?
4: ಅಂಚೆ ಮನೆ ಮತ್ತೆ ಯಾರದು? ರಾಜನದು. ನೀನಂತೂ ವಿಚಿತ್ರ ಹುಡುಗ.
3: ಹಾಗಾದ್ರೆ ರಾಜನ ಅಂಚೆ ಮನೆಗೆ ರಾಜನಿಂದ ಕಾಗದ ಬರುತ್ತೆ ಅಲ್ವಾ?
4: ಹೌದು, ರಾಜನಿಂದಲೇ ಬರುತ್ತವೆ. ನೋಡ್ತಾ ಇರು, ಒಂದು ದಿನ ನಿನ್ನ ಹೆಸರಿಗೂ ಕಾಗದ ಬಂದೇ ಬರುತ್ತದೆ.
3: ನನಗೆ ಕಾಗದ ಬರುತ್ತಾ? ಆದ್ರೆ ನಾನಿನ್ನು ಚಿಕ್ಕ ಮಗು.
4: ಮಕ್ಕಳಿಗೆ ರಾಜನು ಪುಟ್ಟ ಪುಟ್ಟ ಕಾಗದಗಳನ್ನು ಬರೆಯುತ್ತಾನೆ ತಮ್ಮ.
3: ಭಲೇ, ಹಾಗಾದ್ರೆ ನನಗೆ ಯಾವಾಗ ಕಾಗದ ಬರುತ್ತೆ? ರಾಜನು ನನಗೂ ಕಾಗದ ಬರೀತಾನಾ? ನಿನಗೆ ಗೊತ್ತು ಇದೆಲ್ಲ.
4: ಅವನು ನಿನಗೆ ಕಾಗದ ಬರೆಯದಿದ್ದರೆ ನಿನ್ನ ಮನೆಯ ಕಿಟಕಿ ಎದುರಿಗೆ ಇಷ್ಟು ದೊಡ್ಡ ಬಣ್ಣದ ಬಾವುಟವನ್ನು ನೆಟ್ಟು ಅವನೇಕೆ ಅಂಚೆಯ ಮನೆಯನ್ನು ತೆರೆಸಬೇಕಿತ್ತು?
3: ಸರಿ, ರಾಜನಿಂದ ಕಾಗದ ಬಂದ್ಮೇಲೆ ಅದನ್ನ ನಂಗೆ ಯಾರ್ ತಂದ್ಕೊಡ್ತಾರೆ?
4: ರಾಜನ ಕೈ ಕೆಳಗೆ ಸುಮಾರು ಜನರಿರುತ್ತಾರೆ ಮಗು, ನೀನು ನೋಡಿಲ್ಲ ಅಷ್ಟೇ. ಎದೆ ಮೇಲೆ ಚಿನ್ನದ ದುಂಡು ದುಂಡು ಬಿಲ್ಲೆಗಳನ್ನು ಸಿಕ್ಕಿಸಿಕೊಂಡು ಅವರು ಎಲ್ಲಾ ಕಡೆಯಲ್ಲೂ ತಿರುಗುತ್ತಾರೆ ಮಗು.
3: ಹಾಗೇನು? ಹಾಗಾದ್ರೆ ಅವರು ಎಲ್ಲೆಲ್ಲೇ ತಿರುಗ್ತಾರೆ?
4: ಮನೆ ಮನೆಗೂ, ಹಳ್ಳಿ ಹಳ್ಳಿಗೂ, ದೇಶ ದೇಶದಲ್ಲೂ ಅವರು ತಿರುಗುತ್ತಾರೆ. ಇವನ ಪ್ರಶ್ನೆಯನ್ನು ಕೇಳಿದರೆ ನಗು ಬರುತ್ತದೆ.
3: ದೊಡ್ಡವನಾದ್ಮೇಲೆ ನಾನು ರಾಜನ ಅಂಚೆ ಮನುಷ್ಯನಾಗ್ತೀನಿ.
4: ಅಂಚವನಾಗುತ್ತೀಯ. ಅದು ಬಹಳ ಕಷ್ಟದ ಕೆಲಸ ಮಗು. ಬಿಸಿಲು, ಮಳೆ, ಚಿಕ್ಕವರು ದೊಡ್ಡವರು ಏನನ್ನು ಲೆಕ್ಕಿಸದೆ ಮನೆ ಮನೆಗೆ ಹೋಗಿ ಕಾಗದಗಳನ್ನು ಹಂಚಿ ಬರಬೇಕು. ಅದು ಬಹಳ ಕಠಿಣವಾದ ಕೆಲಸ ತಮ್ಮ, ಬಹಳ ಕಷ್ಟದ ಕೆಲಸ.
3: ನೀನ್ ಯಾಕೆ ನಗ್ತಾ ಇದೀಯ? ನನಗಂತೂ ಈ ಕೆಲಸನೇ ಎಲ್ಲಕ್ಕಿಂತ ತುಂಬಾ ಚೆನ್ನಾಗನ್ಸುತ್ತಪ್ಪ. ಹಾಗೆಯೇ ನಿನ್ ಕೆಲ್ಸನೂ ಚೆನ್ನಾಗಿದೆ. ಮಧ್ಯಾಹ್ನದ ಸುಡು ಬಿಸಿಲಲ್ಲಿ ನಿನ್ ಗಂಟೆ ಬಾರಿಸುತ್ತೆ, ಠಣಕ್ ಠಣಕ್ ಠಣ್ ಠಣ್. ಒಮ್ಮೊಮ್ಮೆ ರಾತ್ರಿ ಹಾಸಿಗೆಯಲ್ಲಿ ಮಲಗಿರುವಾಗ ಅಕಸ್ಮಾತ್ ನಿದ್ದೆ ಹರಿದು ಎಚ್ಚರವಾದಾಗ ದೀಪ ಆರ್ಹೋಗಿರುತ್ತೆ. ಹೊರಗಿನ ಗಂಭೀರವಾದ ಕತ್ತಲಿಂದ ಗಂಟೆಯ ಸದ್ದು ಕೇಳಿ ಬರುತ್ತೆ, ಠಣಕ್ ಠಣಕ್ ಠಣ್ ಠಣ್.
4: ಅದು ಮುಖಂಡ ಬಂದು ಬಿಟ್ಟ, ನಾನೀಗ ಹೋಗುತ್ತೇನೆ. ನಿನ್ನೊಡನೆ ನಾನು ಹೀಗೆ ಮಾತಾಡುವುದನ್ನು ಅವನು ನೋಡಿದ್ರೆ ನಾನ್ ಬಹಳ ತೊಂದರೆ ಸಿಲುಕಬೇಕಾಗುತ್ತೆ.
3: ಎಲ್ಲಿದ್ದಾನೆ ಮುಖಂಡ? ಪಹರೆ ಅವನೇ, ಅವನ್ ಎಲ್ಲಿದ್ದಾನೆ ತೋರ್ಸು.
4: ಅಲ್ಲಿ ನೋಡು, ದೂರದಲ್ಲಿ ತಲೆಯ ಮೇಲೆ ತಾಳಿಯ ಗರಿಯ ದುಂಡನೆಯ ಛತ್ರಿಯನ್ನು ಹಿಡಿದುಕೊಂಡು ಇತ್ತಲೇ ಬರುತ್ತಿದ್ದಾನೆ.
3: ಅವನನ್ನು ರಾಜನೇ ಬಹುಶಃ ಮುಖಂಡನನ್ನಾಗಿ ಮಾಡಿರ್ಬೇಕು ಅಲ್ವಾ?
4: ಅಲ್ಲ ಮಗು, ಅವನು ತಾನೇ ಮುಖಂಡನಾಗಿ ಕುಳಿಸಿದ್ದಾನೆ. ಇವನ ಮಾತನ್ನು ಯಾರು ಕೇಳದಿದ್ದರೂ ಅವನು ಅವರ ಬೆನ್ನು ಹೊತ್ತಿ ಬೇತಾಳದಂತೆ ಅವರನ್ನು ಪೀಡಿಸುತ್ತಾನೆ. ಇದರಿಂದ ಎಲ್ಲರಿಗೂ ಅವನನ್ನು ಕಂಡರೆ ಬಹಳ ಭಯ. ಎಲ್ಲರೊಂದಿಗೂ ವೈರವನ್ನು ಬೆಳೆಸಿಕೊಂಡೇ ಅವನು ತನ್ನ ವೃತ್ತಿಯನ್ನು ನಡೆಸುತ್ತಾನೆ. ಸರಿ, ನಾನಿನ್ನು ಹೋಗುತ್ತೇನೆ. ನನ್ನ ಕೆಲಸಕ್ಕೂ ಅಡ್ಡಿಯಾಗುತ್ತಿದೆ. ನಾ ಬೆಳಗ್ಗೆ ಮತ್ತೆ ಬಂದು ನಿನಗೆ ಪಟ್ಟಣದ ಎಲ್ಲಾ ವಿಚಾರವನ್ನು ಹೇಳುತ್ತೇನೆ.
3: ರಾಜನಿಂದ ಪ್ರತಿದಿನನೂ ಒಂದೊಂದು ಕಾಗದ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು. ಈ ಕಿಟಕಿ ಹತ್ರ ಅದನ್ನು ಓದ್ತಾ ಕುತ್ಕೋಬೋದಿತ್ತು. ಆದ್ರೆ ನಂಗೆ ಓದಕ್ ಬರಲ್ವಲ್ಲ, ಯಾರ ಹತ್ರ ಓದ್ಸೋದು? ಅತ್ತೆ ಏನೋ ರಾಮಾಯಣವನ್ನ ಓದ್ತಾರೆ, ಆದ್ರೆ ಅವ್ರಿಗೆ ರಾಜನ ಬರಹವನ್ನ ಓದಕ್ ಬರುತ್ತೋ ಇಲ್ವೋ? ಒಳ್ಳೇದು, ಯಾರಿಗೂ ಓದಕ್ ಬರ್ದೇ ಇದ್ರೆ ಆ ಕಾಗದಗಳನ್ನೆಲ್ಲ ಜೋಪಾನವಾಗಿಟ್ಕೊಂಡು ದೊಡ್ಡನಾದ್ಮೇಲೆ ಓದ್ತೀನಿ. ಆದ್ರೆ ಅಂಚೆಯವನಿಗೆ ನನ್ನ ಗುರುತು ತಿಳಿಯದಿದ್ದರೆ ಏನ್ ಮಾಡೋದು? ಮುಖಂಡರೇ, ಓ ಮುಖಂಡರೇ, ಒಂದ್ ಮಾತನ್ ಕೇಳ್ಬೇಕು, ದಯವಿಟ್ಟು ಇಲ್ಲಿಗೆ ಬನ್ನಿ.
5: ಯಾರಯ್ಯ ಅದು ನಡುದಾರಿಯಲ್ಲಿ ನನ್ನನ್ನು ಹೀಗೆ ಕೂಗುತ್ತಿರುವನಲ್ಲ, ಎಲ್ಲಿಯ ಮಂಗ ಅವನು?
3: ತಾವು ಹಳ್ಳಿಯ ಮುಖಂಡರು, ಎಲ್ಲರೂ ತಮ್ಮ ಮಾತನ್ನು ಕೇಳುತ್ತಾರೆ ಅಲ್ಲವೇ?
5: ಹೌದು ಹೌದು, ಕೇಳುತ್ತಾರೆ, ಎಲ್ಲರೂ ಕೇಳುತ್ತಾರೆ.
3: ರಾಜನ ಅಂಚೆಯವನು ನಿನ್ನ ಮಾತನ್ನು ಕೇಳುತ್ತಾನಾ?
5: ಕೇಳದಿದ್ದರೆ ಅವನ ಜೀವ ಉಳಿಯಬೇಕಲ್ಲ, ಹುಡುಗಾಟವಲ್ಲ.
3: ಹಾಗಾದ್ರೆ ತಾವು ದಯವಿಟ್ಟು ಅವನಿಗೆ ಹೇಳಿಬಿಡಿ ನಾನೇ ಅಮಲ ಅಂತ. ನಾನು ಇಲ್ಲಿ ಕಿಟಕಿಯ ಹತ್ರ ಯಾವಾಗ್ಲೂ ಕೂತ್ಕೊಂಡಿರ್ತೀನಿ.
5: ಏಕೆ, ಏನು ಸಮಾಚಾರ?
3: ನನ್ನ ಹೆಸರಿಗೆ ಯಾವ್ದಾದ್ರೂ ಕಾಗದ ಬಂದರೆ?
5: ನಿನ್ನ ಹೆಸರಿಗೆ ಕಾಗದವ? ನಿನಗೆ ಯಾರು ಕಾಗದ ಬರೀತಾರೆ?
3: ರಾಜನಿಂದ ಕಾಗದ ಬಂದ್ರೆ?
5: ಈ ಹುಡುಗ ನೀನು ಕಡಿಮೆ ಇಲ್ಲ, ರಾಜ ನಿನಗೆ ಕಾಗದ ಬರೆಯಬೇಕೇನೋ? ಹೌದು ಹೌದು, ಖಂಡಿತ ಬರೆಯಬೇಕು. ನೀನು ಅವನಿಗೆ ಪರಮ ಸ್ನೇಹಿತ ತಾನೇ? ಕೆಲವಾರು ದಿನಗಳಿಂದ ರಾಜನು ನಿನ್ನನ್ನು ನೋಡಲೇ ಇಲ್ಲವಂತೆ. ಆದ್ದರಿಂದ ಅವನು ಗಳಿಗೆ ಗಳಿಗೆಗೂ ಕೊರಗಿ ಕೊರಗಿ ಸೋತು ಸೊರಗಿ ಹೋಗುತ್ತಿರುವನೆಂದು ಈಗ ತಾನೇ ಕೇಳಿದೆ. ಇನ್ನೇನು ಹೊತ್ತಿಲ್ಲ, ಇಂದೋ ನಾಳೆಯೋ ಅವನಿಂದ ಪತ್ರ ಬಂದು ಬಿಡುತ್ತದೆ. ನೀನೇನು ಯೋಚನೆ ಮಾಡಬೇಡ.
3: ಮುಖಂಡರೇ, ನೀವ್ ನನ್ನ ಹತ್ರ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ನನ್ ಮೇಲೆ ಸಿಟ್ಟು ಬಂದಿದ್ಯಾ?
5: ಅಯ್ಯಪ್ಪ, ನಿನ್ನ ಮೇಲೆ ಸಿಟ್ಟಾಗಲೇ, ರಾಜನ ಪರಮ ಸ್ನೇಹಿತನ ಮೇಲೆ. ನನ್ನಲ್ಲಿ ಅಷ್ಟು ಸಾಹಸವಿದೆಯೇ? ರಾಜನಿಗೂ ನಿನಗೂ ಪತ್ರ ವ್ಯವಹಾರ ನಡೆಯುತ್ತದೆ. ಆ ಮಾಧವದತ್ತ ಬಹಳ ಕೊಬ್ಬಿದ್ದಾನೆ, 4 ಕಾಸು ಕೈಯಲ್ಲಿ ಸೇರೋಯ್ತು. ಇನ್ನೇನು, ಮನೆಯಲ್ಲಿ ರಾಜರು ಮಹಾರಾಜರ ವಿನಃ ಬೇರೆಯ ಮಾತೇ ಇಲ್ಲವೆಂದು ತೋರುತ್ತದೆ. ಇರಲಿ, ತಾಳು, ಅವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಏ ಹುಡುಗ, ರಾಜನ ಕಾಗದ ನಿನ್ನ ಮನೆಗೆ ಬೇಗನೆ ಬರುವಂತೆ ವ್ಯವಸ್ಥೆ ಮಾಡ್ತೇನೆ.
3: ಬೇಡ ಬೇಡ, ನೀವೇನ್ ಮಾಡೋದು ಬೇಡ.
5: ಯಾಕೋ, ನಿನ್ನ ಸ್ಥಿತಿಯನ್ನು ರಾಜನಿಗೆ ಹೋಗಿ ತಿಳಿಸುತ್ತೇನೆ. ಅವನು ಇನ್ನು ಸ್ವಲ್ಪವೂ ಹೊತ್ತು ಮಾಡದೆ ನಿನ್ನ ಸಮಾಚಾರವನ್ನು ತಿಳಿಯಲು ಒಡನೆಯೇ ಒಂದು ಪೇದೆಯನ್ನು ಕಳಿಸುತ್ತಾನೆ. ಮಾಧವದತ್ತನಿಗೆ ಎಷ್ಟು ಗರ್ವ! ರಾಜನ ಕಿವಿಗೆ ಈ ಮಾತು ಬಿದ್ರೆ ಎಲ್ಲ ಸರಿಯಾಗ್ತದೆ.
6: ಆಗ ಪಾಲಿಕೆಯೋರ್ವಳು ಪ್ರವೇಶಿಸುವಳು.
3: ಬಳುಕುತ್ತಾ ಹೋಗ್ತಿದ್ಯಲ್ಲ, ಯಾರ್ ನೀನು? ಸ್ವಲ್ಪ ನಿಲ್ಬಾರ್ದ?
7: ನನ್ಗೆ ನಿಲ್ಲೋಕ್ ಸಮಯವಿಲ್ಲ, ತುಂಬಾ ಹೊತ್ತಾಗ ಹೋಗಿದೆ.
3: ನಿಂಗೆ ನಿಲ್ಲೋಕ್ ಇಷ್ಟ ಇಲ್ಲ ಅಂತ ಹೇಳು, ನನಗೂ ಇಲ್ಲಿರೋಕ್ ಇಷ್ಟ ಇಲ್ಲ.
7: ನಿನ್ನ ನೋಡಿದ್ರೆ ಮುಂಜಾನೆಯ ನಕ್ಷತ್ರದ ತರ ಕಾಣಿಸ್ತಿದ್ಯಾ.
3: ನಿಮ್ಗೇನಾಗಿದೆ?
8: ಏನಾಗಿದ್ಯೋ ಯಾರಿಗ್ ಗೊತ್ತು, ವೈದ್ಯರಂತೂ ಹೊರಗಡೆನೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ.
3: ಓಹೋ, ಹಾಗಾದ್ರೆ ಹೊರಗೆ ಬರ್ಬೇಡ, ವೈದ್ಯರು ಹೇಳಿದಂತೆ ಕೇಳುವುದೊಳ್ಳೆದು. ಚೇಷ್ಟೆ ಮಾಡಬಾರ್ದು, ಇಲ್ಲವಾದ್ರೆ ಜನ ತುಂಟ ಎನ್ನುತ್ತಾರೆ. ಹೊರಗಡೆ ನೋಡಿ ನೋಡಿ ನಿನ್ನ ಮನಸ್ಸು ಚಂಚಲವಾಗಿದೆ. ಆದ್ರಿಂದ ನಾನು ಈ ಬಾಗಿಲನ್ನ ಮುಚ್ಚಿಬಿಡುತ್ತೇನೆ.
8: ಮುಚ್ಚಬೇಡ ಮುಚ್ಚಬೇಡ, ಹೊರಗಡೆ ಅಂತೂ ಹೋಗಕ್ ಬಿಡಲ್ಲ. ಕೊನೆ ಪಕ್ಷ ಈ ಒಳಗಡೆ ಕಿಟಕಿಯಿಂದನಾದ್ರೂ ಹೊರಗಿನ ಪ್ರಪಂಚನ ನೋಡ್ತೀನಿ. ಹೌದು, ನೀನ್ ಯಾರು ಅಂತ ಹೇಳೇ ಇಲ್ವಲ್ಲ, ನನ್ಗೆ ನಿನ್ ಪರಿಚಯನೇ ಇಲ್ಲ.
3: ನನ್ನ ಹೆಸರು ಸುಧಾ ಅಂತ.
9: ಏನು ಸುಧಾನಾ?
3: ನಿನಗ್ ಗೊತ್ತಿಲ್ವಾ, ನಾನು ಇಲ್ಲಿನ ತೋಟಗಾರನ ಮಗಳು.
9: ತೋಟಗಾರನ ಮಗಳ? ನೀನ್ ಏನ್ ಮಾಡ್ತೀಯಾ?
3: ಬುಟ್ಟಿ ತುಂಬಾ ಹೂವನ್ ಕೊಯ್ತೀನಿ, ಮಾಲೆ ಕಟ್ತೀನಿ, ಈಗ ಹೂವನ ಕೊಯ್ಯಕ್ ಹೋಗ್ತಿದ್ದೀನಿ.
9: ಹೂ ಕೊಯ್ಯಕ್ ಹೋಗ್ತಿದ್ಯಾ? ಅದಕ್ಕಾಗೆ ನೀನ್ ಅವಾಗಿಂದ ಇಷ್ಟು ಗಡಿ ಬಿಡಿ ಮಾಡ್ತಿದ್ಯಾ? ನೀನ್ ನಡೆಯುವಾಗ ನಿನ್ ಕಾಲಿನ ಖಡ್ಗಗಳು ಜಣ ಜಣ ಅಂತ ಶಬ್ದ ಮಾಡುತ್ತೆ.
8: ನಾನು ನಿನ್ ಜೊತೆ ಬರೋ ಹಾಗಿದ್ದಿದ್ರೆ ನಿನ್ ಕೈಗೆ ಸಿಲುಕ್ದಿರುವಂತಹ ಎತ್ತರದ ಕೊಂಬೆಗಳಲ್ಲಿರೋ ಹೂಗಳನ್ನೆಲ್ಲ ಕಿತ್ಕೊಡ್ತಿದ್ದೆ.
3: ಹೌದು, ಹೂವಿನ ವಿಚಾರದಲ್ಲಿ ನನಗಿಂತ ನಿನಗೆ ಚೆನ್ನಾಗ್ ಗೊತ್ತಿದೆ.
8: ಹೌದು, ಬಲ್ಲೆ, ಚೆನ್ನಾಗ್ ಬಲ್ಲೆ. ನಾನು ಸಂಪ್ಗೆ ಹೂವಿನ 7 ಮಂದಿ ತಮ್ಮಂದಿರ ಕಥೆಗಳನ್ನ ಬಲ್ಲೆ. ಎಲ್ಲರೂ ನನ್ನನ್ನು ಬಿಟ್ಟು ಬಿಟ್ರೆ ಎಂತಹ ದಟ್ಟವಾದ ದಾರಿಯೇ ತಿಳಿಯದ ಕಾಡಿನಲ್ಲಾದ್ರೂ ಹೋಗ್ತೀನಿ. ಚಿಕ್ಕ ಚಿಕ್ಕ ತೆಳ್ಳನೆಯ ಕೊಂಬೆಗಳ ಅಂಚಿನಲ್ಲಿ ಮೈನಾ ಹಕ್ಕಿಗಳು ತೊಟ್ಟಿಲು ತೂಗುತ್ತಾ ಕುಳಿತಿರೋ ಜಾಗದಲ್ಲಿ ನಾನು ಸಂಪ್ಗೆ ಹೂವಾಗಿ ಅರಳಬಲ್ಲೆ. ನೀನು ನನ್ನ ಪಾರನಳ ಅಕ್ಕ ಆಗ್ತೀಯಾ?
3: ನಿನಗೆ ಬುದ್ಧಿ ಇಲ್ವಾ? ನಾನ್ ಹೇಗೆ ಪಾರನಳ ಅಕ್ಕ ಆಗಬಲ್ಲೆ? ನಾನು ಸುಧಾ, ಶಶಿ ತೋಟಗಾರನ ಮಗಳು. ನಾನು ಪ್ರತಿದಿನವೂ ತುಂಬಾ ಹೂವಿನ ಮಾಲೆಯನ್ನು ಕಟ್ಟಬೇಕು, ನನಗೆ ಪುರ್ಸೋತೆ ಇಲ್ಲ. ನಿನ್ನ ಹಾಗೆ ನಾನು ಕೊಠಡಿಯಲ್ಲೇ ಹಗಲೆಲ್ಲ ಕುಳಿತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು.
9: ಹಾಗಾದ್ರೆ ನೀನ್ ಹಗಲೆಲ್ಲ ಏನ್ ಮಾಡ್ತೀಯಾ?
3: ನನ್ನ ಹತ್ರ ಚೈನೀಸ್ ಸೊಸೆ ಎಂಬ ಗೊಂಬೆ ಇದೆ, ಅದಕ್ಕೆ ದಿನಾನು ಮದುವೆ ಮಾಡ್ತೀನಿ ನನ್ನ ಮಿಯಾವ್ನೊಂದಿಗೆ. ಹ್ಮ್, ನಾನ್ ಹೊರಟೆ, ಹೊತ್ತಾಯ್ತು, ಕಡೆಗೆ ಹೂ ಸಿಗೋದಿಲ್ಲ.
8: ನನ್ ಹತ್ರ ಇನ್ನೊಂದ್ ಸ್ವಲ್ಪ ಹೊತ್ ಮಾತಾಡ್ಬಾರ್ದ? ನಿನ್ ಮಾತು ನಂಗ್ ತುಂಬಾ ಇಷ್ಟ.
3: ಆಗ್ಲಿ, ಆದ್ರೆ ಚೇಷ್ಟೆ ಮಾತ್ರ ಮಾಡ್ಬೇಡ. ಒಳ್ಳೆ ಹುಡುಗನಂತೆ ಶಾಂತವಾಗಿ ಕುತ್ಕೋ, ಹೂವನ್ನ ಕೊಯ್ದುಕೊಂಡು ಮನೆಗೆ ಹೋಗುವಾಗ ನಿನ್ ಜೊತೆ ಮಾತಾಡ್ತೀನಿ.
9: ಹೋಗ್ತಾ ನನಗೂ ಒಂದ್ ಹೂವನ್ನ ಕೊಟ್ಟು ಹೋಗ್ಬೇಕು.
3: ಹೂವನ್ನ ಹಾಗೆ ಕೊಡ್ಬೇಕಾ? ಅದಕ್ಕೇನು ಬೆಲೆ ಇಲ್ವಾ?
9: ದೊಡ್ಡನಾದ್ಮೇಲೆ ಅದ್ರ ಬೆಲೆನ ಕೊಡ್ತೀನಿ. ಆ ಮುಂದೆ ಕಾಣೋ ತೊರೆ ಆಚೆಗೆ ಕೆಲ್ಸ ಹುಡ್ಕೋಕ್ ಹೋಗ್ತೀನಲ್ಲ, ಅವಾಗ ನಿನ್ಗೆ ಅದ್ರ ಬೆಲೆನ ಕೊಟ್ಟು ಹೋಗ್ತೀನಿ.
3: ಒಳ್ಳೇದು, ಹಾಗೆ ಮಾಡು.
9: ಹಾಗಾದ್ರೆ ನೀನ್ ಹೂವನ್ನ ಕೊಯ್ದುಕೊಂಡು ಬರ್ತೀಯ ತಾನೆ?
3: ಬರ್ತೀನಿ ಬರ್ತೀನಿ.
8: ಖಂಡಿತ ಬರ್ತೀಯ ಅಲ್ವಾ?
3: ಖಂಡಿತ ಬರ್ತೀನಿ.
9: ನನ್ನನ್ನ ಮರ್ತ್ ಬಿಡಲ್ಲ ತಾನೆ? ನನ್ ಹೆಸರು ಅಮಲಾ ಅಂತ. ನಿನ್ಗೆ ನೆನ್ಪಿರುತ್ತೆ ಅಲ್ವಾ?
3: ಇರುತ್ತೆ, ಖಂಡಿತ ಇರುತ್ತೆ, ನಾನಂತೂ ಮರೆಯಲ್ಲ.
8: ನೀವೆಲ್ಲ ಎಲ್ಲಿಗೆ ಹೋಗುತ್ತಿದ್ದೀರಿ? ಒಂದ್ ಬಾರಿ ಬಂದ್ ಹೋಗಿ ಇಲ್ಲಿ.
10: ನಾವೆಲ್ಲ ಆಟ ಆಡ್ಲು ಹೋಗ್ತಿದ್ದೇವೆ.
8: ನೀವೆಲ್ಲ ಯಾವ ಆಟ ಆಡ್ತಿದ್ದೀರಾ?
3: ನಾವೆಲ್ಲರೂ ಉಳ್ಮೆಯ ಆಟವನ್ನ ಆಡ್ತೇವೆ.
10: ಈ ಕೋಲ್ ಇದೆ ನೋಡು, ಇದೇ ನಮ್ ನೇಗಿಲು.
3: ನಾವಿಬ್ಬರು ಎತ್ತುಗಳಾಗ್ತೇವೆ.
9: ಹೌದಾ? ಹಗಲೆಲ್ಲ ಆಟ ಆಡ್ತೀರಾ?
10: ಹೌದು, ಸಂಜೆವರೆಗೂ ಕೂಡ ಆಡ್ತೇವೆ.
8: ಆಮೇಲೆ ನದಿ ದಡದಲ್ಲೇ ಮನೆಗ್ ಹೋಗ್ತೀರಿ ಅಲ್ವಾ?
3: ಹೌದು, ಕತ್ತಲಾಗುವ ಹೊತ್ತಿಗೆ ಹೋಗ್ತೇವೆ.
8: ಸಂಜೆ ಹೋಗುವಾಗ ನಮ್ಮನೆ ಮುಂದೆನೆ ಹೋಗ್ತೀರ ತಾನೆ?
10: ನೀನು ಕೂಡ ಹೊರಗಡೆ ಬಾ, ಆಡೋಣ.
8: ವೈದ್ಯರು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ನಂಗೆ.
3: ವೈದ್ಯರು?
10: ವೈದ್ಯರ ಮಾತನ್ನೆಲ್ಲ ಕೇಳ್ತೀಯ ನೀನು? ಒಳ್ಳೇದು, ನಡೀರಿ, ನಾವು ಹೋಗೋಣ.
8: ಬೇಡ ಸೋದರರೇ, ನೀವ್ ಹೋಗ್ಬೇಡಿ. ಇಲ್ಲೇ ನನ್ನ ಕಿಟಕಿ ಎದುರಿಗೆ ರಸ್ತೆ ಮೇಲ್ ಸ್ವಲ್ಪ ಹೊತ್ತ ಆಟ ಆಡಿ, ನಾನ್ ನೋಡ್ತೀನಿ.
11: ಇಲ್ಲಿ ನಮಗೆ ಆಡೋಕೇನಿದೆ?
8: ಇಲ್ ನೋಡಿ, ನನ್ನ ಆಟದ ಸಾಮಾನೆಲ್ಲ ಸುಮ್ನೆ ಬಿದ್ದಿದೆ, ಇದನ್ನೆಲ್ಲ ನೀವು ತೆಗೆದ್ಕೊಳ್ಳಿ. ಮನೆ ಒಳಗೆ ಒಂಟಿಯಾಗ ಆಟಾಡೋಕೆ ನಂಗ್ ಮನ್ಸೇ ಬರಲ್ಲ. ಈ ಆಟದ ಸಾಮಾನುಗಳಿಂದ ನನ್ಗ್ ಯಾವ ಉಪಯೋಗನೂ ಇಲ್ಲ.
11: ಅರೆ, ಎಷ್ಟು ಚೆನ್ನಾಗಿದೆ ಈ ಆಟದ ಸಾಮಾನುಗಳು. ಇದು ಜಹಾಜು, ಇಲ್ಲಿ ನೋಡು ಅಜ್ಜಿ, ಎಷ್ಟು ಚೆನ್ನಾಗಿದೆ ಈ ಸಿಪಾಯಿಯ ಗೊಂಬೆ.
10: ಇದನ್ನೆಲ್ಲ ನೀನ್ ನಮಗ್ ಕೊಟ್ಬಿಡ್ತೀಯಾ? ನಿನ್ಗೆ ಬೇಜಾರಾಗುದಿಲ್ವೇನು?
9: ಇಲ್ಲಪ್ಪ, ನಂಗ್ ಸ್ವಲ್ಪನೂ ಬೇಜಾರಾಗಲ್ಲ, ಇದೆಲ್ಲಾನು ನಿಮ್ಗೆ ಕೊಟ್ಬಿಡ್ತೀನಿ.
3: ಆದ್ರೆ ಮತ್ತೆ ಇದನ್ನ ನಾವ್ ಹಿಂದಕ್ಕೆ ಕೊಡುವುದಿಲ್ಲ. ಬೇಡ ಬೇಡ, ಇದೆಲ್ಲಾನು ನೀವೇ ಇಟ್ಕೊಳ್ಳಿ, ನಂಗ್ ಕೊಡೋದ್ ಬೇಡ.
10: ಇದರಿಂದ ಯಾರಿಗೂ ಸಿಟ್ಟು ಬರಲ್ಲ ತಾನೆ?
3: ಇಲ್ಲ, ಯಾರು ಸಿಟ್ಟಾಗಲ್ಲ. ಆದ್ರೆ ಪ್ರತಿದಿನ ಬೆಳಗ್ಗೆ ನೀವು ಈ ಆಟದ ಸಾಮಾನುಗಳನ್ನೆಲ್ಲ ತಂದು ನಮ್ಮ ಮನೆ ಬಾಗಿಲ ಮುಂದೆ ಸ್ವಲ್ಪ ಹೊತ್ತು ಆಟಾಡ್ಬೇಕು. ಈ ಆಟದ ಸಾಮಾನುಗಳೆಲ್ಲ ಹಳೇದಾಗಿ ಮಾಸ ಹೋದ್ಮೇಲೆ ನಾನ್ ಮತ್ತೆ ಹೊಸ ಆಟದ ಸಾಮಾನುಗಳನ್ನ ತರ್ಸ್ಕೊಡ್ತೀನಿ ನಿಮ್ಗೆ.
11: ಒಳ್ಳೇದು ತಮ್ಮ, ನಾವು ನಿತ್ಯವೂ ಇಲ್ಲೇ ಆಟ ಆಡುತ್ತೇವೆ. ಆ ಸಿಪಾಯಿಗಳನ್ನೆಲ್ಲ ಇಲ್ಲೇ ತಂದು ಇರಿಸಿ, ನಾವು ಯುದ್ಧದ ಆಟವನ್ನಾಡೋಣ. ಬಂದೂಕುಗಳನ್ನ ಎಲ್ಲಿಂದ ತರುವುದು? ಈ ಕೋಲನ್ನೇ ಬಂದೂಕನ್ನಾಗಿ ಮಾಡಿಕೊಳ್ಳೋಣ. ಆದರೆ ತಮ್ಮ, ನಿನಗೆ ನಿದ್ದೆ ಬರುತ್ತದೆ ಎಂದು ತೋರುತ್ತಿದೆಯಲ್ಲ.
3: ಹೌದು, ನಂಗೆ ತುಂಬಾ ನಿದ್ದೆ ಬರ್ತಿದೆ, ಯಾಕಂತನೇ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ನಿದ್ದೆ ಬರುತ್ತೆ. ತುಂಬಾ ಹೊತ್ತಿಂದ ಕುಳಿತುಕೊಂಡೇ ಇದ್ದೀನಿ, ಇನ್ನು ನನ್ನ ಕೈಲಿ ಕೂರಕ್ಕಾಗಲ್ಲಪ್ಪ. ನನ್ ಬೆನ್ನು ಯಾಕೋ ಬಹಳ ನೋವುತ್ತಿದೆ.
10: ಇನ್ನು ಒಂದ್ ಗಂಟೆನೆ ಆಗ್ಲಿಲ್ಲ, ಆಗ್ಲೇ ನಿಂಗ್ ನಿದ್ದೆ ಬರ್ತಿದೆ ಅಲ್ಲ. ಓ ಕೇಳಲಿ, ಒಂದ್ ಗಂಟೆ ಆಯ್ತನ್ಸುತ್ತೆ.
3: ಹೌದು, ಗಂಟೆ ಬಾರಿಸ್ತಿದೆ, ನನ್ಗೆ ನಿದ್ದೆ ಮಾಡೋಕ್ ಹೇಳ್ತಿದೆ.
11: ಹಾಗಾದ್ರೆ ನಾವೀಗ ಹೋಗ್ತೀವಿ, ನಾಳೆ ಬೆಳಗ್ಗೆ ಬರ್ತೀವಿ ಆಯ್ತಾ?
3: ತಡೀರಿ ತಡೀರಿ, ಹೋಗೋ ಮೊದ್ಲು ನಿಮ್ಗೊಂದ್ ಮಾತನ್ ಕೇಳಲ ಸಹೋದರರೇ. ನೀವೆಲ್ಲರೂ ಹೊರಗಡೆನೆ ಇರ್ತೀರಿ, ನಿಮ್ಮಲ್ಲಿ ಯಾರಿಗಾದ್ರೂ ರಾಜನ ಅಂಚೆಯವರ ಪರಿಚಯ ಇದೆಯಾ?
10: ಇದೆ, ಚೆನ್ನಾಗಿದೆ.
3: ಯಾರು ಯಾರಿದ್ದಾರೆ, ಅವರ ಹೆಸರೇನು?
11: ಒಬ್ಬನ ಹೆಸರು ಮೇಘವೆಂದು, ಇನ್ನೊಬ್ಬನ ಹೆಸರು ಶರತ್, ಇನ್ನು ಬಹಳ ಜನ ಇದ್ದಾರೆ.
3: ಹೌದಾ, ಹಾಗಾದ್ರೆ ನನ್ನ ಹೆಸರಿಗೆ ಕಾಗದ ಬಂದ್ರೆ ಅವರು ನನ್ನನ್ನ ಗುರುತಿಸ್ತಾರೆ ಅಲ್ವಾ?
10: ಗುರುತಿಸ್ದೇನು, ಕಾಗದದ ಮೇಲೆ ನಿನ್ ಹೆಸರು ಇರ್ತದೆ ಅಲ್ಲ, ಅಷ್ಟೇ ಸಾಕು, ಅದರಿಂದಲೇ ಅವ್ರು ಗುರುತಿಸ್ಬಿಡ್ತಾರೆ.
3: ಹಾಗಾದ್ರೆ ನಾಳೆ ಬೆಳಿಗ್ಗೆ ನೀವು ಇಲ್ಲಿಗೆ ಬರ್ತೀರಲ್ಲ, ಅವಾಗ ಅವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕರ್ಕೊಂಡ್ ಬಂದು ನಂಗೆ ತೋರಿಸ್ತೀರಾ?
12: ಆಗ್ಲಿ, ತೋರಿಸ್ತೀವಿ.
8: ಮಾವ, ಈ ದಿನ ನಾನು ನನ್ನ ಕಿಟಕಿ ಹತ್ರನು ಹೋಗ್ಬಾರ್ದಾ? ವೈದ್ಯರು ಬೇಡ ಅಂತ ಹೇಳಿದಾರ?
1: ಹೌದ್ ಮಗು, ನಿತ್ಯ ನೀನ್ ಅಲ್ಲೇ ಕೂತ್ಕೊಂಡು ನಿನ್ ಕಾಯಿಲೆ ಹೆಚ್ಚಾಗ್ಬಿಟ್ಟಿದೆ.
8: ಇಲ್ಲ ಮಾವ, ಇಲ್ಲ, ನನ್ ಕಾಯಿಲೆ ವಿಚಾರ ನಂಗೇನು ತಿಳಿದಿಲ್ಲ. ಆದ್ರೂ ಅಲ್ಲಿ ಕೂತ್ಕೊಂಡಾಗ ನನ್ಗೆ ಹಾಯನಿಸುತ್ತೆ.
1: ಮಗು, ದಿನಾ ನೀನ್ ಅಲ್ಲೇ ಕೂತ್ಕೊಂಡು ಪಟ್ಟಣದ ಹುಡುಗರು ಮುದುಕರನ್ನೆಲ್ಲ ಸ್ನೇಹಿತರನ್ನಾಗಿ ಮಾಡ್ಕೊಂಡಿದ್ಯಾ. ಮನೆ ಮುಂದೆ ನೋಡು, ದಿನಾ ಸಂತೆ ಸೇರದಂತೆ ಜನ ಸೇರ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಇದ್ರೆ ನಿನ್ನ ಆರೋಗ್ಯ ಹೇಗಿರುತ್ತೆ ಹೇಳು ನೋಡು. ಈ ದಿನ ನಿನ್ ಮುಖ ಎಷ್ಟು ಕುಂದಿ ಹೋಗಿದೆ ನೋಡು.
8: ಮಾವ, ನನ್ನ ಆ ಫಕೀರ ತಾತ ಇದನಲ್ಲ, ನಾನು ಕಿಟಕಿ ಹತ್ರ ಕೂತ್ಕೊಳ್ದೆ ಇದ್ರೆ ಅದನ್ ನೋಡಿ ಅವನ್ ಹಾಗೆ ಹೊರಟೋಗ್ಬಿಡ್ತಾನೆ ಅಲ್ವಾ?
1: ಯಾರು, ಯಾರ ಆ ಫಕೀರ ತಾತ?
8: ಅವನೇ, ದಿನಾನು ನನ್ನ ಹತ್ರ ಬಂದು ದೇಶ ವಿದೇಶಗಳ ಎಲ್ಲಾ ಕತೆಗಳನ್ನ ಹೇಳ್ತಾನಲ್ಲ, ಅವನೇ. ಅವನ ಕತೆಗಳಂದ್ರೆ ನಂಗ್ ತುಂಬಾ ಇಷ್ಟ ಮಾವ.
1: ಯಾರವನು? ನನ್ಗೆ ಯಾವ ಫಕೀರನ್ ಪರಿಚಯವೂ ಇಲ್ವಲ್ಲ.
8: ಇನ್ನೇನು, ಅವನೀಗ ಬರೋ ಹೊತ್ತಾಯ್ತು. ಮಾಮ, ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ನನ್ ಕೊಠಡಿಗ್ ಬಂದ್ ಕೂತ್ಕೊಳ್ಬೇಕು ಅಂತ ಅವನಿಗೆ ಹೇಳ್ತೀರಾ?
13: ನಾನು ತಾತಯ್ಯ ಈಗ ಫಕೀರನ್ ವೇಷದಲ್ಲಿ ಹೋಗ್ತಾ ಇದ್ದೇನೆ.
8: ಇವನೇ ಮಾವ, ಇವನೇ ಆ ಫಕೀರ. ಬಾ ತಾತ, ನನ್ ಹಾಸಿಗೆ ಮೇಲೆ ಕೂತ್ಕೋ ಬಾ.
1: ಇದೇನು ಇವನು?
13: ಹೌದಪ್ಪ, ನಾನೇ ಫಕೀರ.
1: ಏನ್ ತಾತ, ಯಾವ ಯಾವ ವೇಷದಲ್ಲ ಬರ್ತೀಯೋ ನೀನು?
8: ಈ ಬಾರಿ ನೀನು ಎಲ್ಲಿಗೆ ಹೋಗಿದ್ದೆ ತಾತ?
13: ಈ ಬಾರಿ ನಾನು ಕ್ರೌಂಚ ದ್ವೀಪಕ್ಕೆ ಹೋಗಿದ್ದೆ, ಅಲ್ಲಿಂದನೇ ನೇರವಾಗಿ ಬರ್ತಾ ಇದ್ದೇನೆ.
1: ಏನು, ಕ್ರೌಂಚ ದ್ವೀಪಕ್ಕ?
13: ಇದರಲ್ಲಿ ಆಶ್ಚರ್ಯ ಪಡಲೇನಿದೆ, ನೀನು ನನ್ನನ್ನ ನಿನ್ನ ಹಾಗಂತ ತಿಳ್ಕೊಂಡಿದೀಯಾ? ನನಗೆ ಹೋಗಲು ಯಾವ ಖರ್ಚೂ ಇಲ್ಲ, ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ನಾನು ಧಾರಾಳವಾಗಿ ಹೋಗ್ಬಲ್ಲೆ.
8: ನಿನ್ನ ಅದೃಷ್ಟವೇ ಅದೃಷ್ಟ ತಾತ. ತಾತ, ನನ್ಗೆ ಗುಣ ಆದ್ಮೇಲೆ ನೀನು ನನ್ನನ್ನ ನಿನ್ ಶಿಷ್ಯನನ್ನಾಗಿ ಮಾಡ್ಕೊಳ್ತೀಯ ಅಂತ ಹೇಳಿದ್ದೆ, ನೆನ್ಪಿದ್ಯಾ?
13: ನೆನಪಿದೆ ಮಗು, ಗುಡ್ಡ ಬೆಟ್ಟ ಸಮುದ್ರ ನದಿ ಅಡವಿ ಅರಣ್ಯ ಎಲ್ಲಿ ಬೇಕೆಂದ್ರಲ್ಲಿ ಯಾವ ತಡೆಯೂ ಇಲ್ಲದೆ ತಿರುಗಾಡುವಂತಹ ಮಂತ್ರಗಳನ್ನೆಲ್ಲ ನಿನ್ ಕಲಿಸ್ತೇನೆ.
1: ಏನಿದು, ಏನ್ ಮಾತಾಡ್ತಾ ಇದ್ದೀರಿ ನೀವು? ಎಲ್ಲರೂ ಹುಚ್ಚರಂತೆ ಮಾತಾಡ್ತಿದ್ದೀರಲ್ಲ.
13: ಮಗು ಅಮಲ, ನನಗೆ ಗುಡ್ಡದ ಭಯವಿಲ್ಲ, ಬೆಟ್ಟದ ಭಯವಿಲ್ಲ, ಸಮುದ್ರದ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ. ಆದ್ರೆ ನಿನ್ನ ಮಾವನೊಡನೆ ಆ ವೈದ್ಯರು ಬಂದು ಸೇರಿಬಿಟ್ರೆ ಮಾತ್ರ ನನ್ನ ಮಂತ್ರವೂ ಸೋಲನ್ನೊಪ್ಪಬೇಕಾಗುವುದು, ಇದೊಂದೇ ಭಯ ನನಗಿರೋದು.
8: ಇಲ್ಲ ಇಲ್ಲ ಮಾವ, ನೀವ್ ವೈದ್ಯರು ಏನು ಹೇಳ್ಬೇಡಿ, ಇನ್ನು ನಾನ್ ಇಲ್ಲೇ ಮಲ್ಗಿರ್ತೀನಿ, ಯಾವ ಚೇಷ್ಟೇನೂ ಮಾಡಲ್ಲ. ಆದ್ರೆ ನನಗೆ ಗುಣ ಆದ್ಮೇಲೆ ತಾತನಿಂದ ಮಂತ್ರವನ್ನು ಕಲಿತು ಹೊರಗಡೆ ಹೋಗೇ ಹೋಗ್ತೀನಿ. ನದಿ, ಪರ್ವತ, ಸಮುದ್ರ ಇದ್ಯಾವ್ದು ನನ್ನನ್ನ ತಡೆಯಲ್ಲ.
1: ಚೀಚಿ, ಯಾವಾಗ್ಲೂ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಬಾರ್ದಪ್ಪ, ಇದ್ರಿಂದ ನನಗೆ ಎಷ್ಟು ದುಃಖ ಆಗ್ತದೆ ಗೊತ್ತಾ.
3: ಕ್ರೌಂಚ ದ್ವೀಪ ಹೇಗಿದೆ ತಾತ, ಹೇಳು ನೋಡೋಣ.
13: ಅದು ಬಹಳ ವಿಚಿತ್ರವಾದ ಸ್ಥಳ. ಅದು ಹಕ್ಕಿಗಳ ನಾಡು. ಅಲ್ಲಿ ಮನುಷ್ಯರು ಇರುವುದೇ ಇಲ್ಲ. ಮನುಷ್ಯರಂತೆ ಅವು ಮಾತನಾಡುವುದೂ ಇಲ್ಲ, ನಡೆಯುವುದೂ ಇಲ್ಲ. ಅವು ಹಾರಾಡುತ್ತವೆ, ಹಾರುತ್ತಾ ಹಾರುತ್ತಾ ಹೋಗುತ್ತವೆ.
3: ಆಹಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಅದು ಸಮುದ್ರದ ದಂಡೆಯಲ್ಲಿದ್ಯಾ ತಾತ?
13: ಹೌದು ಮಗು, ಅದು ಸಮುದ್ರದ ತೀರದಲ್ಲಿಯೇ ಇದೆ.
3: ಅಲ್ಲಿನ ಗುಡ್ಡಗಳು ನೀಲಿ ಬಣ್ಣದಾಗಿದೆಯಾ ತಾತ?
13: ನೀಲಿ ಬಣ್ಣದ ಗುಡ್ಡಗಳ ಮೇಲೆಯೇ ಅವುಗಳ ಗೂಡುಗಳಿವೆ ಮಗು. ಸಂಜೆಯ ಹೊತ್ತು ಆ ಬೆಟ್ಟಗಳ ಮೇಲೆ ಮುಳುಗುವ ಸೂರ್ಯನ ಹುಂಬಿಸಿಲು ಬಿದ್ದಾಗ ಆ ಹಸಿರು ಹಕ್ಕಿಗಳ ಸಾಲು ತಮ್ಮ ಗೂಡುಗಳಿಗೆ ಹಿಂದಿರುಗುತ್ತದೆ. ಆಗ ಗುಡ್ಡದ ಬಣ್ಣ, ಮುಳುಗುವ ಸೂರ್ಯನ ಶಾಂತಿ, ಹಕ್ಕಿಗಳ ಬಣ್ಣ ಇವೆಲ್ಲವೂ ಸೇರಿ ಅದೊಂದು ರೀತಿಯ ವಿಚಿತ್ರವಾದ ಸೊಬಗನ್ನು ಬೀರುತ್ತವೆ.
3: ತಾತ, ಗುಡ್ಡದ ಮೇಲೆ ತೊರೆಗಳಿದ್ಯಾ?
13: ಭಲೆ, ತೊರೆಗಳಿಲ್ಲದಿದ್ರೆ ಹೇಗಾದೀತು? ಅದರ ಕುಣಿತವಂತೂ ಅಪೂರ್ವವಾದದು. ಅದು ಕುಣಿಯುತ್ತಾ ಕುಣಿಯುತ್ತಾ ವಜ್ರದ ಚೆಂಡುಗಳನ್ನು ಕಟ್ಟಿ ಅತ್ತಿತ್ತ ಎಸೆಯುತ್ತಿದೆ ಎಂದೆನಿಸುತ್ತದೆ. ಕಲ್ಲು ಬಂಡೆಗಳ ಸಂದಿನಿಂದ ನುಸುಳಿ ಬಂದು ಕಲಕಲ ಶಬ್ದದಿಂದ ಮೆಲ್ಲ ಮೆಲ್ಲನೆ ಜಾರಿ ಕೆಳಕ್ಕೆ ಬೀಳುವ ಆ ಪುಟ್ಟ ತೊರೆ ಸಮುದ್ರವನ್ನು ಸೇರಿದೆ. ಏನಾದರೊಂದು ತಡೆಯನ್ನುಂಟು ಮಾಡಿ ಅದನ್ನು ನಿಲ್ಲಿಸುವ ಶಕ್ತಿ ಯಾವ ವೈದ್ಯನ ತಾತನಿಗೂ ಇಲ್ಲ. ನನ್ನನ್ನು ಆ ಹಕ್ಕಿಗಳು ಸರ್ವತಾ ತುಚ್ಛ ಮನುಷ್ಯರೆಂದು ಭಾವಿಸಿ ತಮ್ಮ ಜಾತಿಯಿಂದ ಹೊರಹಾಕಿದ್ದರೆ ನಾನು ಆ ತೊರೆಯ ತೀರದಲ್ಲೇ ಅದರ ಸಾವಿರಾರು ಚಿಕ್ಕ ಪುಟ್ಟ ಹಕ್ಕಿಯ ಗೂಡುಗಳ ಬಳಿಯಲ್ಲೇ ಒಂದೆಡೆ ಕುಳಿತು ಸಮುದ್ರದಲ್ಲಿ ಗಳಿಗೆ ಗಳಿಗೆಯಲ್ಲೂ ಏರಿ ಇಳಿಯುತ್ತಿದ್ದ ತೆರೆಯ ಮಾಲೆಯನ್ನು ನೋಡುತ್ತಲೇ ದಿನವನ್ನೆಲ್ಲ ಕಳೆಯುತ್ತಿದ್ದೆ.
3: ನಾನು ಹಕ್ಕಿಯಾಗಿ ಹುಟ್ಟಿದ್ದರೆ?
13: ಹಾ, ಆಗ ಕಷ್ಟವಿತ್ತು ನೋಡು. ನೀನು ಮೊಸರಿನವನೊಡನೆ ದೊಡ್ಡವನಾದ ಮೇಲೆ ಮೊಸರು ಮಾರ್ತೇನೆ ಅಂತ ಹೇಳಿದ್ದೆ ಅಂತ ಕೇಳ್ಪಟ್ಟೆ. ಹಕ್ಕಿಗಳಲ್ಲಿ ನಿನ್ನ ಮೊಸರಿನ ವ್ಯಾಪಾರ ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ, ಆಗ ನಿನಗೆ ಸ್ವಲ್ಪ ನಷ್ಟವೇ ಆದೀತು.
1: ಇನ್ನನ್ನಿಂದ ಸಹಿಸಕ್ ಸಾಧ್ಯ ಇಲ್ಲ. ನೀವಿಬ್ರು ಸೇರಿ ನನ್ನನ್ನ ಹುಚ್ಚನ್ನಾಗಿ ಮಾಡ್ತೀರಿ ಅಂತ ಕಾಣ್ತದೆ. ನಾನಂತೂ ಹೊರಡ್ತೆ.
3: ಮಾವ, ನನ್ ಆ ಮೊಸರಿನವನು ಬಂದು ಹೋಗ್ಬಿಟ್ನ?
1: ಹೌದು, ಹೊರಟೋದ. ಆ ಫಕೀರನ್ ಮಾತು ಕೇಳ್ತಾ ಕ್ರೌಂಚ ದ್ವೀಪಕ್ಕೆ ಹೋದ್ರೆ ಅವನೊಟ್ಟೆ ತುಂಬುವುದಿಲ್ಲ. ಅವನು ನಿನಗಾಗಿ ಒಂದ್ ಬಟ್ಲಲ್ಲಿ ಮೊಸರನ್ನಿಟ್ಟು ಹೋಗಿದ್ದಾನೆ. ಅವನ ಹಳ್ಳಿಯಲ್ಲಿ ಅವನ ತಂಗಿ ಮಗಳಿಗೆ ಮದುವೆಯಂತೆ, ಶಹನಾಯಿ ಅವರಿಗೆ ಹೇಳಿ ಬರಬೇಕಂತೆ. ಆದ್ರಿಂದ ಅವನು ಅವಸರವಾಗಿ ಹೊರಟು ಹೋಗ್ಬಿಟ್ಟ.
3: ಅವಳನ್ನ ನನಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವನು.
13: ಹಾಗಾದ್ರೆ ಬಹಳ ಅನರ್ಥ ಆಯ್ತು.
3: ಅವನ್ ಹೇಳಿದ್ದ ಅವಳು ಬಹಳ ಚೆಲುವೆಯಾದ ಮದುವಣಗಿತ್ತಿ ಅಂತೆ. ಅವಳ ಮೂಗಿನಲ್ಲಿ ಚಿನ್ನದ ಮೂಗುತಿ ಇದೆ, ಲಾಲ್ ಪಾಡದ ಸುಂದರವಾದ ಸೀರೆಯನ್ನುಟ್ಟಿದ್ದಾಳಂತೆ. ಮುಂಜಾವಿನಲ್ಲಿ ಅವಳು ತನ್ನ ಕೈಯಿಂದಲೇ ಕಪ್ಪು ಆಕಳನ್ನು ಕರೆಸಿ ಹೊಸದಾದ ಮಣ್ಣಿನ ಬಟ್ಟಲಲ್ಲಿ ನನಗೆ ಹಾಲು ಕುಡಿಯಲು ಕೊಡುತ್ತಾಳಂತೆ. ಸಂಜೆ ಗೋಶಾಲೆಯಲ್ಲಿ ಹಣತೆಯ ದೀಪವನ್ನಿಟ್ಟು ಬರುತ್ತಾಳಂತೆ. ಆಮೇಲೆ ನನ್ನ ಹತ್ತಿರ ಬಂದು ಕುಳಿತು ಸಂಪಿಗೆ ಮತ್ತು ಅದರ ಏಳು ಜನ ತಮ್ಮಂದಿರ ಕಥೆಯನ್ನೂ ಹೇಳುತ್ತಾಳಂತೆ.
13: ಭೇಷ್ ಭೇಷ್, ಮಧುವಣಗಿತ್ತಿಯನ್ನು ಬಹಳ ಚೆನ್ನಾಗಿದ್ದಾಳೆ. ನಾನು ಬೈರಾಗಿ ಆದ್ರೆ ನನಗೂ ಸಹ ಇದನ್ನು ಕೇಳಿ ಲೋಭ ಉಂಟಾಗ್ತಾ ಇದೆ. ಮಗು, ಅವನು ಆ ಹುಡುಗಿಯ ಮದುವೆ ಮಾಡ್ಲಿ, ಅದ್ರಿಂದ ನಿನಗೇನೂ ನಷ್ಟ ಇಲ್ಲ. ಯಾಕಂದ್ರೆ ನಿನಗೆ ಯಾವತ್ತಿಗೆ ಬೇಕಾದ್ರೂ ಆ ಮನೇಲಿ ನಿಂಗೆ ಹುಡುಗಿಯರಿಗೆ ಏನೂ ಕೊರತೆ ಇಲ್ಲ. ನೀನೇನು ಹೆದರ್ಬೇಡ.
1: ಅಯ್ಯೋ, ಬಹಳವಾಯ್ತು. ಇನ್ನು ನನ್ನ ಕೈಯಲ್ಲಿ ಸಹಿಸಲು ಸಾಧ್ಯವೇ ಇಲ್ಲ. ನಾನಂತೂ ಹೊರಟೋಗ್ತೇನೆ.
3: ತಾತ, ಮಾವ ಹೊರಟೋದ್ರು, ಈಗ್ಲಾದ್ರೂ ನನಗ್ ಮೆಲ್ಲನೆ ಹೇಳು, ಅಂಚೆ ಮನೆಯಲ್ಲಿ ನನ್ನ ಹೆಸರಿಗೆ ರಾಜನಿಂದ ಯಾವ್ದಾದ್ರು ಕಾಗದ ಬಂದಿದ್ಯಾ?
13: ರಾಜನಂತೂ ಅದನ್ನ ಕಳಿಸಿದ್ದಾನೆಂದು ಕೇಳ್ಪಟ್ಟೆ. ದಾರಿಯಲ್ಲಿ ಬಹುಶಃ ಬರ್ತಿರಬಹುದು.
3: ದಾರಿಯಲ್ಲೇ? ಯಾವ ದಾರಿಲಿ? ಅಲ್ಲಿ ಮಳೆ ಬಿದ್ಮೇಲೆ ಆಕಾಶವೆಲ್ಲ ಶುಭ್ರವಾದೊಡನೆ ದೂರದಲ್ಲಿ ಕಾಣಿಸ್ತಿದ್ಯಲ್ಲ, ದಟ್ಟವಾದ ಆ ಕಾಡಿನ ಕೆಂಪು ಹಾದಿಯಲ್ಲೇ.
13: ಹಾಗಾದ್ರೆ ನಿನಗೆಲ್ಲವೂ ಗೊತ್ತೇ ಇದೆ. ಹೌದು, ಆ ಹಾದಿಯಲ್ಲೇ.
3: ಹೌದು ತಾತ, ನನ್ಗೆಲ್ಲವೂ ಗೊತ್ತಿದೆ.
13: ಹೌದು, ನಿನಗೆಲ್ಲವೂ ಗೊತ್ತೇ ಇದೆ. ಹೇಗೆ ಗೊತ್ತಾಯ್ತು ಮಗು?
3: ಅದು ಮಾತ್ರ ನನಗೆ ನನಗ್ ಗೊತ್ತಿಲ್ಲ, ಆದ್ರೆ ಅದು ನನ್ನ ಕಣ್ಣ ಮುಂದೆ ಕಾಣಿಸ್ತಿದೆ. ಅದ್ ಎಷ್ಟೋ ಬಾರಿ ನೋಡಿರೋ ಹಾಗೆ ನನ್ಗನ್ಸುತ್ತೆ, ಬಹಳ ದಿನಗಳ ಹಿಂದೆ. ಆದ್ರೆ ಎಷ್ಟು ದಿನಗಳ ಹಿಂದೆ ಅಂತ ನಂಗ್ ಮಾತ್ರ ಗೊತ್ತಿಲ್ಲ, ಅದು ಮಾತ್ರ ನೆನಪು ಇಲ್ಲ. ಹೇಳ, ರಾಜನ ಅಂಚೆಯವನು ಮುಂದಿನ ಬೆಟ್ಟದಿಂದ ಇಳಿದು ಇಳಿದು ಬರ್ತಿದ್ದ. ಅವನ ಎಡಗೈಯಲ್ಲಿ ಲಾಂದ್ರವಿತ್ತು, ಬಲಗೈಯಲ್ಲಿ ಕಾಗದಗಳ ಚೀಲ. ಎಷ್ಟೋ ಹಗಲುಗಳಿಂದ, ಎಷ್ಟೋ ರಾತ್ರಿಗಳಿಂದ ಅವನು ಗುಡ್ಡದಿಂದ ಇಳಿಯುತ್ತಲೇ ಇದ್ದಾನೆ. ಗುಡ್ಡದ ಕೆಳಗೆ ತೊರೆ ದಾರಿ ಮುಗಿದ ಮೇಲೆ ಅವನು ಬಳಸಿ ಸುತ್ತಿ ಸೊಟ್ಟು ಸೊಟ್ಟಾಗಿ ಹರಿತಿರುವ ನದಿ ದಂಡೆ ಮೇಲೆ ನಡೀತಾ ಬರ್ತಾ ಇದ್ದಾನೆ. ನದಿ ದಂಡೆ ಬಳಿ ಜೋಳದ ಹೊಲಗಳಿವೆ. ಅವನು ಆ ಜೋಳದ ಸಸಿಗಳ ನಡುವೆ ತೆಳು ಹಾದಿಯೊಳಗೆ ನಡೆದು ಬರ್ತಾ ಇದ್ದಾನೆ. ಆಮೇಲೆ ಕಬ್ಬಿನ ಗದ್ದೆ, ಆ ಕಬ್ಬಿನ ಗದ್ದೆ ಅಂಚಲ್ಲಿ ಎತ್ತರವಾದ ದಿನ್ನೆ ಇದೆ ಅಲ್ವಾ, ಅವನು ಆ ದಿನ್ನೆ ಮೇಲೆ ಬರ್ತಾ ಇದ್ದಾನೆ. ಹಗಲು ರಾತ್ರಿ ಅವನು ಒಬ್ನೇ ಬರ್ತಿದ್ದಾನೆ. ಗದ್ದೆಯಲ್ಲಿ ದುಂಬಿಗಳು ಮಾತನಾಡ್ತಾ ಇದೆ, ನದಿ ದಂಡೆಯಲ್ಲಿ ಒಬ್ಬ ಮನುಷ್ಯನೂ ಇಲ್ಲ, ನಾಯಿಯೊಂದು ಮಾತ್ರ ತನ್ನ ಬಾಲವನ್ನಲ್ಲಾಡಿಸ್ಕೊಂಡು ಅತ್ತ ಇತ್ತ ತಿರುಗ್ತಾ ಇದೆ. ನನ್ಗೆ ಎಲ್ಲವೂ ಕಣ್ಮುಂದೆ ತೋರ್ತಿದ್ದೆ ತಾತ, ಅವನು ಮುಂದೆ ಮುಂದೆ ಬಂದಂತೆ ನನ್ನ ಮನಸ್ಸೆಲ್ಲ ಸಂತೋಷದಿಂದ ತುಂಬತಾ ಇದೆ.
13: ನಿನ್ನ ಹಾಗೆ ನನಗೆ ನವೀನವಾದ ದೃಷ್ಟಿಯೇನೋ ಇಲ್ಲ, ಆದ್ರೂ ನಾನು ನೀನು ನೋಡುವುದ್ರೊಳಗೆ ಎಲ್ಲವನ್ನೂ ನೋಡ್ತಾ ಇದ್ದೇನೆ.
3: ತಾತ, ಈ ಅಂಚೆ ಮನೆ ಯಾರಿಗ್ ಸೇರಿದ್ಯೋ ಆ ರಾಜನನ್ನ ನೀನು ಬಲ್ಲೆಯಾ?
13: ಚೆನ್ನಾಗಿ ಬಲ್ಲೆ. ಅವನ ಬಳಿಗೆ ನಾನು ಪ್ರತಿದಿನ ಭಿಕ್ಷೆ ಬೇಡಲು ಹೋಗ್ತೇನೆ.
3: ಹಾಗಾದ್ರೆ ಸರಿ, ನನ್ಗೆ ಗುಣ ಆದ್ಮೇಲೆ ನಾನು ನಿನ್ನೊಡನೆ ಭಿಕ್ಷೆ ಬೇಡಲು ಬರ್ತೇನೆ. ನಾನು ಬರಬಹುದು ಅಲ್ವಾ?
13: ನೀನೇನು ಭಿಕ್ಷೆ ಬೇಡಬೇಕಾಗಿಲ್ಲ ಮಗು, ರಾಜನು ನಿನಗೆ ಕೊಡುವುದನ್ನ ತಾನಾಗೇ ಕೊಡ್ತಾನೆ.
3: ಬೇಡ ಬೇಡ, ನಾನು ಅವನ್ ಮನೆ ಬಾಗ್ಲೆದ್ರಿಗೆ ದಾರಿ ಅಂಚಲ್ಲಿ ನಿಂತು ಜಯವಾಗಲಿ ಅಂತ ಹೇಳಿ ಭಿಕ್ಷೆ ಬೇಡ್ತೀನಿ. ಖಂಜರಿಯನ್ನು ಬಾರಿಸುತ್ತಾ ನಾನು ಕುಣಿತೀನಿ, ಸರಿ ತಾನೆ?
13: ಸರಿಯೇ, ನನ್ನೊಡನೆ ನಿನ್ನನ್ನು ಕರೆದುಕೊಂಡು ಹೋದ್ರೆ ನನಗೂ ಹೊಟ್ಟೆ ತುಂಬಾ ಅನ್ನ ಸಿಗ್ತದೆ. ನೀನ್ ಏನನ್ನು ಭಿಕ್ಷೆ ಬೇಡುವೆ ಮಗು?
3: ನಾನ್ ಏನಂತ ಬೇಡ್ತೀನಿ ಅಂದ್ರೆ, ನನ್ನನ್ನ ನಿನ್ನ ಅಂಚೆಯವನನ್ನಾಗಿ ಮಾಡ್ಕೋ. ನಾನು ಅದೇ ರೀತಿ ಕೈಯಲ್ಲಿ ಲಾಂದ್ರವನ್ನು ಹಿಡಿದು ಮನೆ ಮನೆಗೂ ಕಾಗದವನ್ನ ಹಂಚ್ ಬರ್ತೀನಿ ಅಂತ ಕೇಳ್ಕೊಳ್ತೀನಿ. ನಿನಗ್ ಗೊತ್ತಾ ತಾತ, ಒಬ್ಬ ಭಿಕ್ಷುಕ ನನ್ಗೆ ಭಿಕ್ಷೆ ಬೇಡದಿನ ಕಲಿಸ್ತೀನಿ ಅಂತ ಹೇಳಿದಾನೆ. ಅವನೊಡನೆ ನಾನು ಮನಸ್ಸು ಬಂದಲ್ಲಿಗೆ ಭಿಕ್ಷೆ ಬೇಡಲು ಹೊರಟು ಹೋಗ್ತೀನಿ.
13: ಯಾರ ಮಗು ಆ ಮನುಷ್ಯ?
3: ಅವನ್ ಹೆಸರು ಚಿದಾಮ ಅಂತ.
13: ಯಾವ ಚಿದಾಮ?
3: ಅವನೇ ಇಲ್ಲಿಗ್ ಭಿಕ್ಷೆ ಬೇಡಕ್ ಬರ್ತಾನಲ್ಲ, ಅವನಿಗೆ ಕಣ್ ಕಾಣಿಸಲ್ಲ, ಕಾಲುಗಳು ಇಲ್ಲ. ಅವನೇ ಎರಡು ಚಕ್ರ ಇರೋ ಗಾಡಿ ಮೇಲೆ ಅವನ್ ಕೂತ್ಕೊಂಡಿರ್ತಾನೆ. ಅವನ್ ಹಿಂದೆ ನನ್ ಹಾಗೆ ಇರೋ ಒಬ್ಬ ಹುಡ್ಗ ಆ ಗಾಡಿನ ತೊಳ್ಕೊಂಡ್ ಹೋಗಲ್ವಾ? ನಾನು ಅವನಿಗೆ ಆಗ್ಲೇ ಹೇಳ್ಬಿಟ್ಟಿದೀನಿ, ನನಗ್ ಗುಣ ಆದ್ಮೇಲೆ ನಾನೇ ಅವನ್ ಗಾಡಿನ ತಳ್ತಾ ಅವನನ್ನ ಎಲ್ಲ ಕಡೆಗೂ ಸುತ್ತಾಡಿಸ್ತೀನಿ ಅಂತ.
13: ಹಾಗಾದ್ರೆ ಬಹಳ ಚೆನ್ನಾಗಿರತ್ತೆ.
3: ಹೇಗ್ ಭಿಕ್ಷೆ ಬೇಡ್ಬೇಕು ಅಂತಾನು ತಿಳಿಸ್ತೀನಿ ಅಂತ ಅವನು ನನ್ಗ್ ಹೇಳಿದಾನೆ. ಮಾವನೊಡನೆ ಅವ್ರಿಗೇನಾದ್ರೂ ಭಿಕ್ಷೆ ಕೊಡಿ ಅಂತ ಹೇಳಿದ್ರೆ ಅದಕ್ಕವ್ರು ಇವರೆಲ್ಲ ಕುರುಡ್ರು ಅಲ್ಲ ಕುಂಟ್ರು ಅಲ್ಲ, ಸುಳ್ಳು ಸುಳ್ಳೇ ತಾವು ಕುರುಡ್ರು ಅಂತ ಹೇಳಿ ಭಿಕ್ಷೆ ಬೇಡ್ತಾರೆ ಅಂತ ಅವ್ರನ್ನ ಬೈತಾರೆ. ಸುಳ್ಳು ಸುಳ್ಳೇ ಆಗ್ಲಿ, ಅವರಿಗಂತೂ ಕಣ್ ಕಾಣಿಸಲ್ಲ, ಅದಂತೂ ನಿಜ ತಾನೆ.
13: ನೀನ್ ಹೇಳೋದು ಸರಿಯಾಗಿದೆ ಮಗು, ಅವರಿಗೆ ಕಣ್ಣು ಕಾಣಿಸುವುದಿಲ್ಲವೆಂಬುದಂತೂ ಖಂಡಿತ ನಿಜವಾದ ಮೇಲೆ ಅವನನ್ನು ಕುರುಡನೆಂದು ಹೇಳಿ ಅಥವಾ ಬಿಡಿ, ಅವನಿಗೆ ಭಿಕ್ಷೆ ಸಿಗುವುದಾದ್ರೆ ಅವನೇಕ್ ನಿಮ್ ಬಳಿ ಬಂದು ಕೂರ್ತಿದ್ದ?
3: ನಾನು ಅವನಿಗೆ ಎಲ್ಲೆಲ್ಲಿ ಏನೇನ್ ನಡೀತೆಂದು ಎಲ್ಲ ವಿಚಾರಗಳನ್ನ ಹೇಳ್ತೀನಿ. ಪಾಪ ಅವನಿಗೆ ಕಣ್ ಕಾಣಿಸೋದಿಲ್ವಲ್ಲ, ನೀನು ನನಗ್ ಬೇರೆ ದೇಶಗಳ ಮಾತುಗಳನ್ನೆಲ್ಲ ಹೇಳ್ತೀಯಲ್ವಾ, ಅದನ್ನೆಲ್ಲ ನಾನ್ ಅವನಿಗೆ ಹೇಳ್ತೀನಿ. ನೀನು ಆ ದಿನ ಹಗುರವಾದ ದೇಶದ ಕಥೆಯನ್ನು ಹೇಳಲಿಲ್ವಾ? ಅಲ್ಲಿ ಯಾವ ವಸ್ತುನು ಭಾರವಾಗಿರೋದೇ ಇಲ್ಲ, ಅಲ್ಲಿ ನಾವು ಸ್ವಲ್ಪ ನೆಗೆದ್ರು ಸಹ ಗುಡ್ಡವನ್ನು ಹಾರಿ ಆಚೆಗ್ ಹೋಗ್ಬಿಡ್ಬಹುದು ಅಂತೆಲ್ಲ ನೀನ್ ಹೇಳಿದ್ದೆ ಅಲ್ವಾ? ಆ ಕಥೆನ ಅವನಿಗೆ ಹೇಳ್ದೆ, ಅವನಿಗೆ ಬಹಳ ಸಂತೋಷ ಆಯ್ತು. ಸರಿ ತಾತ, ಆ ದೇಶಕ್ಕೆ ಯಾವ ದಾರಿಲಿ ಹೋಗ್ಬೇಕು?
13: ಒಳದಾರಿ ಒಂದಿದೆ, ಆದ್ರೆ ಅದನ್ನ ಹುಡುಕುವುದು ಕಷ್ಟ.
3: ಅವನು ಪಾಪ ಕುರುಡ, ಅವನಿಗೆ ಬಹುಶಃ ಕಾಣಿಸೋದೇ ಇಲ್ಲ ಅಂತ ಅನ್ಸುತ್ತೆ. ಅವನು ಜೀವಮಾನ ಎಲ್ಲ ಭಿಕ್ಷೆನೇ ಬೇಡ್ತಿರ್ಬೇಕು, ಅದಕ್ಕಾಗೆ ಅವನ್ ಬಹಳ ಅಳ್ತಿದ್ದ. ನಾನು ಅವನಿಗೆ ಹೇಳಿದ್ದೆ, ಭಿಕ್ಷೆ ಬೇಡ್ತಾ ನೀನ್ ಎಷ್ಟು ಬೇಕಾದ್ರೂ ತಿರ್ಗಾಡಬಹುದು, ಎಲ್ರಿಗೂ ಹೀಗ್ ತಿರ್ಗಾಡೋಕ್ ಸಾಧ್ಯ ಆಗೋದೇ ಇಲ್ಲ ಅಂತ.
13: ಮನೆಯಲ್ಲೇ ಕುಳಿತಿದ್ರು ಸಹ ನಿನಗೆ ಎಂತಹ ದುಃಖವಿದೆಯಪ್ಪ?
3: ಇಲ್ಲ ಇಲ್ಲ, ಮೊದ್ಮೊದ್ಲು ನನ್ನನ್ನ ಈ ಮನೇಲಿ ಕೂಡ ಹಾಕ್ದಾಗ ನನ್ನ ಕಾಲನೇ ಕಳಿತಿರ್ಲಿಲ್ಲ. ಆದ್ರೆ ರಾಜನ ಅಂಚೆ ಮನೆ ನೋಡಿದ್ಮೇಲೆ ನನಗ್ ಮನೇಲಿರೋಕೆ ಖುಷಿ ಅನ್ಸುತ್ತೆ. ಒಂದಿನ ನನಗೂ ರಾಜನಿಂದ ಕಾಗದ ಬರುತ್ತೆ ಅಂತ ಯೋಚಿಸಿ ನನಗ್ ಸಂತೋಷ ಆಗ್ತಿದೆ. ಆದ್ರೆ ರಾಜನ ಕಾಗದದಲ್ಲಿ ಏನ್ ಬರೆದಿರುತ್ತೆ ಅಂತ ಮಾತ್ರ ನನಗ್ ಗೊತ್ತಿಲ್ಲ.
13: ತಿಳಿಯದಿದ್ರು ನಿನಗಿದ್ರಿಂದ ಯಾವುದೇ ತೊಂದರೆಯೂ ಇಲ್ಲ ಮಗು. ನಿನ್ನ ಹೆಸರು ಬರೆದಿರುತ್ತದೆ ಅಲ್ವೇ, ಅಷ್ಟೇ ಸಾಕು, ಅದೇ ಹೆಚ್ಚೆಂದು ತಿಳಿ.
1: ನೀವಿಬ್ರು ಸೇರಿ ಇದೆಂತ ಗಲಾಟೆ ಎಬ್ಬಿಸಿದ್ದೀರಿ?
13: ಏನಾಯ್ತು?
1: ರಾಜನು ನಿಮ್ಮಿಬ್ಬರಿಗೆ ಕಾಗದ ಬರೆಯುವುದಕ್ಕಾಗಿಯೇ ಅಂಚೆ ಮನೆಯನ್ನ ಕಟ್ಟಿಸಿದ್ದಾನೆಂದು ನೀವು ಎಲ್ಲರಿಗೂ ಹೇಳಿರುವಿರಂತೆ, ಇದು ನಿಜವೇನು?
13: ಹೌದು ಹೇಳಿದೆ. ಹೇಳಿದ್ರೆ ಏನಾಯ್ತು?
1: ನಮ್ಮ ಹಳ್ಳಿಯ ಪಂಚಾಯಿತಿಯ ಮುಖಂಡನಿದ್ದಾನಲ್ಲ, ಅವನು ರಾಜನಿಗೆ ಹೆಸರಿಲ್ಲದ ಒಂದು ಕಾಗದ ಬರೆದು ಅದರಲ್ಲಿ ಇದನ್ನೆಲ್ಲ ಬರೆದಿದ್ದಾನಂತೆ.
13: ರಾಜನ ಕಿವಿಗೆ ಎಲ್ಲ ಮಾತುಗಳು ಬೀಳುತ್ತವೆ, ಇದು ನಿಮ್ಗೆ ತಿಳಿಯದೇನು?
1: ಹಾಗಾದ್ರೆ ಎಚ್ಚರಿಕೆಯಿಂದ ಯಾಕಿರಬಾರದು? ರಾಜರ ಮಹಾರಾಜರ ಹೆಸರಿನ ಮೇಲೆ ಬಾಯಿಗೆ ಬಂದಂತಲ್ಲ ಏಕೆ ಮಾತಾಡಬೇಕು? ನೀವುಗಳು ನನ್ನನ್ನ ಆಪತ್ತಿಗೆ ನೂಕ್ತಾ ಇದ್ದೀರಿ.
3: ತಾತ, ರಾಜನು ಇದರಿಂದ ಸಿಟ್ಟುಗೊಳ್ತಾನ?
13: ಮಾತನಾಡಿದ ಮಾತ್ರಕ್ಕೆ ಸಿಟ್ಟಾಗುತ್ತಾನೋ? ಹೇಗೆ ಸಿಟ್ಟಾಗುತ್ತಾನೆಂದು ನೋಡ್ತೇನೆ. ನನ್ನಂತಹ ಅಭಿಕಾರಿ, ನಿನ್ನಂತಹವನು, ಅರಿಯದ ಮಗು ಇಬ್ಬರ ಮೇಲೂ ಸಿಟ್ಟಾಗಿ ಅವನು ತನ್ನ ಅಸುರತನವನ್ನು ತೋರುದಾದ್ರೆ ತೋರ್ಲಿ, ನೋಡೋಣ.
3: ನೋಡು ತಾತ, ಈ ದಿನ ಬೆಳಗಿನಿಂದ ನನ್ನ ಕಣ್ಣ ಮುಂದೆ ಮಬ್ಬು ಕವಿತಾ ಇದೆ. ಎಲ್ಲದೂ ಕನಸು ಅಂತ ತೋರ್ತಾ ಇದೆ. ಮಾತಾಡೋಕ್ ಮನ್ಸೇ ಬರ್ತಿಲ್ಲ. ರಾಜನ ಕಾಗದ ಹಾಗಾದ್ರೆ ಬರಲ್ವಾ? ಈ ಕ್ಷಣವೇ ಈ ಮನೆಯೆಲ್ಲ ಹಾರ್ ಹೋದ್ರೆ ಈ ಕ್ಷಣವೇ
13: ಬರ್ತದೆ ಮಗು, ಬರ್ತದೆ. ಈ ದಿನವೇ ಕಾಗದ ಬರ್ತದೆ ಮಗು.
10: ಹುಡುಗ, ಈ ದಿನ ಆರೋಗ್ಯ ಹೇಗಿದೆ?
3: ವೈದ್ಯರೇ, ಈ ದಿನ ಬಹಳ ಹಾಯಿ ಅನಿಸ್ತಾ ಇದೆ. ಎಲ್ಲ ನೋವು ಮಾಯವಾದಂತೆ ಅನಿಸ್ತಾ ಇದೆ.
10: ಮಾಧವ, ಇವನ್ ನಗ್ತಾ ಇರೋದು ಯಾಕೋ ಸರಿ ಅನಿಸ್ತಾ ಇಲ್ಲ. ಈ ದಿನ ಬಹಳ ಒಳ್ಳೇದಾಗಿದೆ ಅಂತ ಹೇಳ್ತಿದ್ದಾನಲ್ಲ, ಇದೇ ಬಹಳ ಕೆಡುಕನಿಸ್ತದೆ. ನಮ್ ಚಕ್ರಧರ ಹೇಳಿದ್ದಾನೆ.
1: ನನ್ನಾಣೆ ವೈದ್ಯರೇ, ಆ ಚಕ್ರಧರನ್ ಮಾತೊಂದು ಬಿಟ್ಟು ಬಿಡಿ. ವಿಚಾರ ಏನಂತ ಹೇಳಿ.
10: ಇವನನ್ನು ಇನ್ನು ಬಹುಶಃ ತಡೆಯಲಾಗುದಿಲ್ವಾ ಅಂತ ನಾನು ನೂರ್ ನೂರ್ ಸಾರಿ ಹೇಳಿದ್ದೆ. ಆದ್ರೆ ಇವನಿಗೆ ಹೊರಗಿನ ಗಾಳಿ ಮೈಗೆ ತಾಗಿದೆ.
1: ಇಲ್ಲ ವೈದ್ಯರೇ, ನಾನು ಅವನನ್ನ ಬಲು ಎಚ್ಚರಿಕೆಯಿಂದ ನೋಡಿಕೊಂಡಿದ್ದೆ. ಅವನಿಗೆ ಹೊರಗ್ ಹೋಗ್ಲಿಕ್ಕೆ ಸ್ವಲ್ಪವೂ ಅವಕಾಶ ಕೊಡ್ಲಿಲ್ಲ. ಬಾಗಿಲನ್ನ ಪ್ರಾಯಶಃ ಯಾವಾಗ್ಲೂ ಮುಚ್ಚಿಯೇ ಇಡ್ತಿದ್ದೆ.
10: ಈ ದಿನ ಅದೇಕೋ ಒಂದು ಬಗೆ ಗಾಳಿ ಬೀಸುತ್ತಿದೆ. ನಾನು ಈಗ ತಾನೇ ನೋಡಿ ಬಂದೆ. ನಿಮ್ಮ ಮನೆಯ ತಲೆ ಬಾಗಿಲಿನಿಂದ ಆ ಗಾಳಿ ಬಿರುಸಾಗಿ ಒಳಗೆ ನುಗ್ಗುತ್ತಿತ್ತು. ಈ ಗಾಳಿ ಮೈಗೆ ಒಳ್ಳೇದಲ್ಲ. ಈ ಬಾಗಿಲನ್ನು ಮುಚ್ಚಿ ಅದಕ್ಕೆ ಬೀಗ ಹಾಕಿಬಿಡಿ. ಅದೂ ಅಲ್ಲದೆ ನಾಲ್ಕಾರು ದಿನ ನಿಮ್ಮ ಮನೆಗೆ ಜನರು ಕಾಲಿಡದಿದ್ದರೆ ಒಳ್ಳೆಯದು. ಅಲ್ಲಿ ನೋಡು, ಆ ಕಿಟಕಿಯಿಂದ ಸೂರ್ಯನ ಕಿರಣ ಒಳಕ್ಕೆ ಬರುತ್ತಿದೆ. ಅದರ ಬಾಗಿಲನ್ನು ಮುಚ್ಚಿಬಿಡು, ಇಲ್ಲವಾದರೆ ಬೆಳಕಿನಿಂದ ಅವನಿಗೆ ಎಚ್ಚರವಾದೀತು.
1: ವೈದ್ಯರೇ, ಅಮಲ ಈಗ ನಿದ್ರಿಸ್ತಾ ಇದ್ದಾನೆ. ಅವನ ಮುಖ ನೋಡಿದ್ರೆ ವೈದ್ಯರೇ ನನಗಂತೂ ಬಹಳ ದುಃಖವಾಗ್ತದೆ. ಬೇರೆಯವರ ಹುಡುಗನನ್ನ ಕರೆ ತಂದೆ, ಪಾಲಿಸಿದೆ, ಲಾಲಿಸಿದೆ, ಪ್ರೀತಿಸಿದೆ, ಆದ್ರೂ ಅವನನ್ನ ಉಳಿಸಿಕೊಳ್ಳಲಾಗುವುದಿಲ್ಲ ಅಂತ ತೋರ್ತಾ ಇದೆ.
10: ಎಲ್ಲ ಇದೇನು, ನಿಮ್ಮ ಮನೆಗೆ ಮುಖಂಡನೇಕೆ ಬರುತ್ತಿದ್ದಾನೆ? ಇದೆಲ್ಲಿಯ ಗ್ರಹಚಾರ? ನಾನು ಹೋಗುತ್ತೇನೆ. ಬಾಗಿಲು, ಕಿಟಕಿ ಎಲ್ಲವನ್ನು ಬೇಗ ಮುಚ್ಚಿಬಿಡು. ಮನೆಗೆ ಹೋದೊಡನೆ ಔಷಧಿಯನ್ನು ಕಳಿಸುತ್ತೇನೆ, ಅದನ್ನು ಕುಡಿಸಿ ನೋಡಿರಿ. ಬದುಕೋದಾದ್ರೆ ಅವನ್ ಅದರಿಂದಲೇ ಬದುಕ್ತಾನೆ.
5: ಏನೋ ಹುಡುಗ,
13: ಗಲಾಟೆ ಮಾಡಬೇಡಿ.
3: ಇಲ್ಲ ತಾತ, ನನ್ಗೆ ನಿದ್ದೆ ಬಂದಿದೆ ಅಂತ ಅನ್ಕೊಂಡ್ರ? ನನ್ಗೆ ನಿದ್ದೆ ಬಂದಿಲ್ಲ, ನಾನ್ ಎಲ್ಲಾನು ಕೇಳಿಸ್ಕೊಂಡೆ. ನನ್ಗಂತೂ ಬಹಳ ದೂರದ ಮಾತ್ ಕೇಳಿಸ್ತಾ ಇದ್ಯಪ್ಪ. ನನ್ನ ಅಮ್ಮ ಅಪ್ಪ ಇಬ್ಬರು ನನ್ನ ತಲೆ ಭಾಗದಲ್ಲಿ ಕುಳಿತು ಮಾತಾಡ್ತಿದ್ದಾರೇನೋ ಅಂತ ಅನಿಸ್ತಿದೆ.
1: ಮಗು,
5: ಏನಯ್ಯ ಮಾಧವ ದತ್ತ, ಇತ್ತೀಚೆಗೆ ದೊಡ್ಡ ದೊಡ್ಡ ಮನುಷ್ಯರೊಡನೆ ನಿನ್ ಒಡನಾಟ ಅಲ್ವೇ?
1: ಇದೇನ್ ಹೇಳ್ತೀರಿ ಮುಖಂಡರೆ, ನಾವನ್ ಏಕೆ ಹಾಸ್ಯ ಮಾಡ್ತಾ ಇದ್ದೀರಿ? ನಾನಂತೂ ಸರ್ವತಾ ಸಾಮಾನ್ಯ ಜನರು.
5: ಮತ್ತೆ ನಿನ್ನ ಹುಡುಗ ರಾಜನ ಕಾಗದವನ್ನೇ ನಿರೀಕ್ಷಿಸುತ್ತಾನೆ.
1: ಅವನು ಇನ್ನೂ ಹುಡುಗ, ಏನೂ ಅರಿಯದ ಮಗು.
5: ಇಲ್ಲ ಇಲ್ಲ, ಇದರಲ್ಲಿ ಆಶ್ಚರ್ಯ ಪಡ್ಲಿಕ್ಕೆ ಏನಿದೆ? ನಿನ್ನ ಮನೆ ಅಂತ ಯೋಗ್ಯವಾದ ಮನೆ ರಾಜನಿಗೆ ಎಲ್ಲಿ ದೊರಕಿತು? ಆದ್ರಿಂದಲೇ ನಿನ್ನ ಮನೆಯ ಮುಂದೆ ರಾಜನ ಹೊಸ ಅಂಚೆ ಮನೆ ತೆರೆದಿದೆ. ಏ ಹುಡುಗ, ನಿನ್ನ ಹೆಸರಿಗೆ ರಾಜನಿಂದ ಕಾಗದ ಬಂದಿದೆ.
3: ನಿಜವಾಗಿಯೂ?
5: ನಿನಗೂ ರಾಜನಿಗೂ ಬಹಳ ಸ್ನೇಹ ಅಲ್ವೇ? ಇದು ಸುಳ್ಳೇಕಾಗುತ್ತದೆ. ತಗೋ ಇಲ್ಲಿ ನೋಡು, ರಾಜನ ಕಾಗದ.
3: ನನ್ನೊಡನೆ ತಮಾಷೆ ಮಾಡ್ತಾ ಇದ್ದಾರೆ. ತಾತ ತಾತ, ನೀನ್ ಹೇಳು ತಾತ, ಇದ್ ನಿಜವಾಗ್ಲೂ ರಾಜನಿಂದ ಬಂದಿರೋ ಕಾಗದನಾ?
13: ಹೌದ್ ಮಗು, ನಾನೊಬ್ಬ ಬೈರಾಗಿ ನಿಜವಾಗಿ ಹೇಳುತ್ತೇನೆ, ಇದು ರಾಜನಿಂದಲೇ ಬಂದಿರೋ ಕಾಗದ.
3: ಆದ್ರೆ ನನ್ಗ ಅಕ್ಷರನೇ ತೋರ್ತಿಲ್ವಲ್ಲ,
8: ನನ್ನ ದೃಷ್ಟಿಗೆ ಎಲ್ಲದೂ ಬರೀ ಬಿಳುಪಾಗೆ ತೋರ್ತಿದೆ. ಮುಖಂಡರೇ, ಈ ಕಾಗದದಲ್ಲಿ ಏನೆಂದು ಬರೆದಿದೆ ಹೇಳ್ತೀರಾ?
14: ರಾಜನು ಇನ್ನು ಒಂದೆರಡು ದಿನದೊಳಗೆ ನಿಮ್ ಮನೆಗೆ ಬರುವುದಾಗಿ ಬರೆದಿದ್ದಾರೆ. ಅವರಿಗೆ ಅಕ್ಕಿಯಲ್ಲಿಯೇ ಒಂದು ಸಿಹಿ ತಿಂಡಿ ಮಾಡಬೇಕಂತೆ. ಅರಮನೆಯಲ್ಲಿ ಅವರ ಮನಸ್ಸು ಕ್ಷಣಕಾಲವೂ ನಿಲ್ತಿಲ್ಲವಂತೆ.
1: ನಿಮ್ಮನೆ ಮುಖಂಡ್ರೆ ಹೀಗೆ ಹಾಸ್ಯ ಮಾಡ್ತಾ ಇದ್ದೀರಿ?
13: ಹಾಸ್ಯವೇ ಹಾಸ್ಯವೇ, ಹಾಸ್ಯ ಮಾಡುವ ಶಕ್ತಿ ಇವನಿಗೆಲ್ಲಿಂದ ಬಂದಿತ್ತು?
1: ತಾತ, ನಿನಗೂ ಹುಚ್ಚು ಹಿಡಿತಾ ಏನು?
13: ಹೌದು, ನನಗೆ ಹುಚ್ಚೇ ಹಿಡಿದಿದೆ. ಆದ್ರಿಂದಲೇ ಇಂದು ನನಗೆ ಈ ಬರಿಯ ಕಾಗದದ ಮೇಲೆ ಅಕ್ಷರಗಳು ತೋರ್ತಾ ಇವೆ. ರಾಜನು ಸ್ವಯಂ ಅಮಲನನ್ನು ನೋಡಬರುವನೆಂದು ಬರೆದಿದ್ದಾನೆ. ಅವನು ರಾಜವೈದ್ಯನನ್ನು ತನ್ನೊಡನೆ ಕರೆದುಕೊಂಡು ಬರ್ತಾನಂತೆ.
8: ತಾತ ಕೇಳಿಲ್ಲಿ, ರಾಜನ ಮಂಗಳವಾದ್ಯ ಬಾರಿಸ್ತಾ ಇದೆ, ನಿನಗೆ ಕೇಳಿಸ್ತಿಲ್ವಾ?
14: ಈ ಫಕೀರ್ನಿಗೆ ಇನ್ನೂ ಸ್ವಲ್ಪ ಹುಚ್ಚಿಡಿದ್ರೆ ಆಗ ವಾದ್ಯವೂ ಕೇಳುತ್ತದೆ.
8: ಮುಖಂಡ್ರೆ, ನಿಮ್ಗೆ ನನ್ ಮೇಲ್ ಸಿಟ್ಟು, ಆದ್ರಿಂದಲೇ ನೀವು ನನ್ನ ಪ್ರೀತಿಸೋದಿಲ್ಲ ಅಂತ ನಾನು ಯೋಚಿಸಿದ್ದೆ. ಆದ್ರೆ ನೀವು ನಿಜವಾಗ್ಲೂ ರಾಜನ್ ಕಾಗದವನ್ನೇ ತಂದ್ಬಿಟ್ಟಿದ್ದೀರಿ. ದಯವಿಟ್ಟು ತಮ್ಮ ಪಾದ ಧೂಳಿನ ನನಗ್ ಕೊಡಿ.
14: ಇಲ್ಲ, ಈ ಹುಡುಗನಲ್ಲಿ ಶ್ರದ್ಧಾ ಭಕ್ತಿಗಳಿವೆ ಎಂದು ಒಪ್ಪಲೇಬೇಕು. ಬುದ್ಧಿ ಇಲ್ಲದಿರಬಹುದು, ಆದರೆ ಮನಸ್ಸು ಮಾತ್ರ ಬಲು ಒಳ್ಳೆಯದು.
8: ಬಹುಶಃ ಈಗ ಸಂಜೆ ಆಗಿರಬಹುದು. ಅಲ್ಲಿ ಕೇಳಿ, ಠನ್ ಠನ್ ಠನ್, ಸಂಜೆಯ ತಾರೆ ಆಕಾಶದಲ್ಲಿ ಮೂಡಿದ್ಯಾ ತಾತ? ನನಗ್ಯಾಕೆ ತೋರ್ತಾನೇ ಇಲ್ಲ.
13: ಅವರು ಕಿಟಕಿಯ ಬಾಗಿಲುಗಳನ್ನೆಲ್ಲ ಮುಚ್ಚಿಲ್ಲವೆ ಮಗು, ಆದ್ದರಿಂದಲೇ ತೋರ್ತಾ ಇಲ್ಲ. ತಾಳು, ನಾನೀಗ ಎಲ್ಲ ಬಾಗಿಲುಗಳನ್ನ ತೆರೆದು ಬಿಡ್ತೇನೆ.
1: ಏನದು, ಯಾರಲ್ಲಿ? ಅಯ್ಯೋ, ಮತ್ಯಾವ ಉಪದ್ರವ ಬಂತಪ್ಪ.
14: ಬಾಗಿಲು ತೆಗೆ.
1: ಯಾರು ನೀವು?
14: ಬಾಗಿಲು ತೆಗೆ.
1: ಮುಖಂಡ್ರೆ, ಇವರೆಲ್ಲ ಯಾರು? ಡಾಕುಗಳಲ್ವಲ್ಲ?
14: ಯಾರೋ ಅಲ್ಲಿ, ನಾನ್ ಯಾರೆಂದು ತಿಳಿದಿದ್ದೀರಾ? ಪಂಚ ನನ್ನ ಮುಖಂಡ, ನಿಮಗೆ ಭಯವಾಗುದಿಲ್ವೇನೋ? ನೋಡಿದ್ಯಾ ಹೇಗೆ ಒಮ್ಮೆಲೆ ಸದ್ದು ಅಡಗಿ ಹೋಯ್ತು? ಪಂಚ ನನ್ನ ಗರ್ಜನೆ ಅಂದ್ರೆ ಎಲ್ಲರೂ ತಲ್ಲಣಿಸಿ ಹೋಗ್ತಾರೆ. ಅವನು ಎಂತ ಡಾಕು ಆಗಿದ್ರೆ ನನಗೇನು?
1: ಅಯ್ಯೋ, ಬಾಗಿಲನ್ನೇ ಮುರಿದು ಬಿಟ್ರು, ಆದ್ರಿಂದಲೇ ಕೂಗು ಕೇಳ್ತಾ ಇಲ್ಲ.
14: ನಾನು ರಾಜದೂತ, ನಿಮಗಾಗಿ ಒಂದು ಸಂದೇಶ ತಂದಿದ್ದೇನೆ. ಮಹಾರಾಜರು ಈ ದಿನ ರಾತ್ರಿ ಇಲ್ಲಿಗೆ ಚಿತ್ತೈಸುವರು. ಅಯ್ಯ ಅಬ್ಬಾ,
8: ದೂತ ರಾತ್ರಿ ರಾಜ ಎಷ್ಟೊತ್ತಿಗೆ ಬರ್ತಾರೆ?
14: ರಾತ್ರಿ ಎರಡನೇ ಜಾವಕ್ಕೆ ಇಲ್ಲಿಗೆ ಬರುವರು.
8: ನನ್ನ ಪಹರೆ ಬಂದು ಪಟ್ಟಣದ ಸಿಂಹದ್ವಾರದಲ್ಲಿ ಗಂಟೆಯನ್ನು ಬಾರಿಸುವಾಗ ಠನ್ ಠನ್ ಠನ್ ಆಗ ಅಲ್ವಾ?
14: ಹೌದು, ಆಗ್ಲೇ ಅರಸರು ತಮ್ಮ ಬಾಲಕ ಬಂಧುವನ್ನು ನೋಡಲು ತಮ್ಮ ರಾಜ್ಯ ವೈದ್ಯರನ್ನು ಕಳಿಸಿದ್ದಾರೆ.
15: ಇದೇನು, ನಾಲ್ಕು ಕಡೆಯಲ್ಲೂ ಬಾಗಿಲು ಕಿಟಕಿಗಳೆಲ್ಲ ಮುಚ್ಚಿವೆ ಅಲ್ಲ? ತೆಗೀರಿ, ಎಲ್ಲ ಬಾಗಿಲು ಕಿಟಕಿಗಳೆಲ್ಲ ತೆಗೀರಿ. ಮಗು ಹೇಗಿದ್ಯಪ್ಪ?
8: ಬಹಳ ಹಾಯಿನಿಸ್ತಾ ಇದೆ ವೈದ್ಯರೇ. ಈಗ ನನ್ನಲ್ಲಿ ಯಾವ ಕಾಯಿಲೆನೂ ಇಲ್ಲ, ನನ್ಗೆ ಯಾವ ಕಷ್ಟನೂ ಇಲ್ಲ. ಆಹಾ, ಎಲ್ಲ ಬಾಗಿಲುಗಳು ತೆರೆದಿದೆ, ಎಲ್ಲ ಕಿಟಕಿಗಳು ತೆರೆದಿದೆ, ಎಲ್ಲ ತಾರೆಗಳು ಕಾಣಿಸ್ತಾ ಇದೆ, ಕತ್ತಲಲ್ಲಿರುವ ನಕ್ಷತ್ರಗಳು ಸಹ ಕಾಣಿಸ್ತಾ ಇದೆ ನನ್ಗೆ.
15: ಅರ್ಧರಾತ್ರಿಗೆ ಅರಸರು ಬಂದಾಗ ಹಾಸಿಗೆಯಿಂದ ಎದ್ದು ಅವ್ರ ಬಳಿ ಹೋಗ್ತೀಯ ಮಗು, ಆಗುತ್ತಾ ನಿನಗೆ?
8: ಓಹೋ, ಖಂಡಿತ ಹೋಗ್ಬಲ್ಲೆ. ಹಾಸಿಗೆಯನ್ನು ಬಿಟ್ಟು ಹೊರಗೆ ಹೋದ್ರೆ ಸಾಕು, ನನ್ನ ಮನಸ್ಸಿಗೆ ಶಾಂತಿ ದೊರಕುತ್ತೆ. ಆ ಶರತ್ ತಾರೆಯನ್ನು ನಾನು ಅನೇಕ ಸಾರಿ ನೋಡಿದ್ದೇನೆ, ಆದ್ರೆ ಅದು ಯಾವ್ದೆಂದು ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ.
15: ಅದನ್ನ ರಾಜರು ತಿಳಿಸ್ತಾರೆ ಮಗು. ರಾಜನ ಆಗಮನಕ್ಕೆ ಯೋಗ್ಯವಾಗುವಂತೆ ಈ ಮನೆಯನ್ನು ಹೂವಿನಿಂದ ಸಿಂಗರಿಸಿ. ಈ ಮನುಷ್ಯ ಮುಖಂಡನಿದ್ದಾನಲ್ಲ, ಇವನ್ ಮಾತ್ರ ಇಲ್ಲಿರಬಾರ್ದು.
8: ಇಲ್ಲ ಇಲ್ಲ ವೈದ್ಯರೇ, ಅವರು ನನ್ನ ಸ್ನೇಹಿತರು. ನೀವು ಬರೋಕ್ಕಿಂತ ಮುಂಚೆ ಇವರೇ ನನಗೆ ರಾಜನ ಕಾಗದನ ತಂದ್ಕೊಟ್ಟವರು.
15: ಸರಿ, ಹಾಗೆ ಆಗಲಿ ಮಗು. ನಿನ್ ಸ್ನೇಹಿತ ಅಂತಿದ್ಯಲ್ಲ, ಅವನು ಇಲ್ಲೇ ಇರಲಿ ಬಿಡು.
1: ಮಗು, ಅರಸರು ನಿನ್ನ ಪ್ರೀತಿಸ್ತಾ ಇದ್ದಾರೆ, ಆದ್ರಿಂದಲೇ ಅವರು ತವಕದಿಂದ ಬರ್ತಾ ಇದ್ದಾರೆ. ಅವರೊಡನೆ ನೀನು ಏನ್ ಬೇಕಾದ್ರೂ ಕೇಳಿಕೊ. ನಿನ್ನ ಸ್ಥಿತಿ ಚೆನ್ನಾಗಿಲ್ಲವೆಂಬುದು ನೀನು ಬಲ್ಲೆ ಅಲ್ವಾ?
8: ಅದನ್ನ ನಾನು ಆಗ್ಲಿ ನಿರ್ಧಾರ ಮಾಡ್ಕೊಂಡಿದ್ದೀನಿ ಮಾವ, ನೀವೇನು ಯೋಚನೆ ಮಾಡಬೇಡಿ.
1: ಏನಂತ ನಿರ್ಧಾರ ಮಾಡಿದ್ಯಾ ಮಗು?
8: ಅವರನ್ನ ನಾನು ಏನಂತ ಕೇಳ್ತೀನಿ ಅಂದ್ರೆ, ದಯವಿಟ್ಟು ನನ್ನನ್ನ ನಿಮ್ಮ ಅಂಜೆಯವನನ್ನಾಗಿ ಮಾಡ್ಕೊಳ್ಳಿ ಅಂತ. ಎಲ್ಲಾ ಕಡೆನೂ ಅವ್ರ ಕಾಗದನ ಹಂಚ್ತೀನಿ.
1: ಅಯ್ಯೋ, ನನ್ನ ಅದೃಷ್ಟವೇ.
8: ಮಾವಯ್ಯ, ರಾಜರಿಗೆ ಮನೆಯಲ್ಲಿ ಯಾವ ಭಕ್ಷ್ಯವನ್ನ ಮಾಡ್ತೀರಾ?
14: ಅವರಿಗೆ ಅಕ್ಕಿಯಲ್ಲೇ ಸಿಹಿ ತಿಂಡಿ ಮಾಡ್ಬೇಕಂತ ಹೇಳಿದ್ದಾರೆ.
8: ಅಕ್ಕಿಯಲ್ಲೇ? ಮುಖಂಡರೇ, ನಮಗೆ ರಾಜರ ವಿಚಾರಗಳೆಲ್ಲ ಗೊತ್ತೆಂದು ನೀವು ಆಗ ಹೇಳಿದ್ದೀರಿ, ಆದ್ರೆ ನಮ್ಗೆ ಇದೊಂದು ಗೊತ್ತೇ ಇಲ್ವಲ್ಲ.
14: ನಮ್ಮನೆಗೆ ಯಾರನ್ನಾದ್ರೂ ಕಳಿಸಿ, ನಾನು ರಾಜನಿಗೆ ಅಲ್ಲೇ.
15: ಬೇಡ ಬೇಡ, ಏನು ಅಗತ್ಯವಿಲ್ಲ, ನೀವಿನ್ನು ಸುಮ್ಮನಿರಿ. ಇವನಿಗೆ ನಿದ್ದೆ ಬರ್ತಿದೆ. ನಾನು ಬಾಲಕನ ತಲೆ ಭಾಗದಲ್ಲಿ ಕುಳಿತಿರುತ್ತೇನೆ. ಆ ದೀಪ ಆರಿಸ್ಬಿಡಿ. ಇನ್ನು ಮುಗಿದ ತಾರೆಗಳ ಬೆಳಕನ್ನು ಒಳಬರದಾಗೆ ನೋಡ್ಕೊಳ್ಳಿ.
1: ತಾತ, ನೀನ್ ಯಾಕೆ ಹೀಗೆ ಮೂರ್ತಿ ತರ ನಿಶ್ಚಲವಾಗಿ ನಿಂತ್ಕೊಂಡಿದ್ಯಾ? ನನ್ಗೇಕೋ ಒಂದ್ ರೀತಿ ಭಯವಾಗ್ತಿದೆ. ನಾನಿಲ್ಲಿ ನೋಡುತ್ತಿರುವುದೆಲ್ಲ ಶುಭ ಲಕ್ಷಣಗಳೇ. ಇವರೆಲ್ಲ ನನ್ನ ಮನೆಯನ್ನ ಏಕೆ ಕತ್ತಲು ಮಾಡ್ತಾ ಇದ್ದಾರೆ? ತಾರೆಗಳ ಬೆಳಕಿನಿಂದ ನನಗೇನಾದೀತು?
13: ಸುಮ್ಮನಾಗೋ ಅವಿಶ್ವಾಸಿ.
7: ಅಮಲ, ಅಮಲ,
15: ಅವನಿಗೆ ನಿದ್ದೆ ಬಂದಿದೆ ಅಮ್ಮ.
7: ನಾನು ಅವನಿಗೆ ಹೂವನ್ನ ತಂದಿದ್ದೆ, ಇದನ್ನು ಕೊಡ್ಬೇಕಿತ್ತಲ್ಲ.
15: ಒಳ್ಳೇದು, ಇಲ್ಲಿ ಕೊಡಿ.
7: ಅಲ್ಲ, ಅವನಿನ್ ಯಾವಾಗ ಹೇಳ್ತಾನೆ?
15: ರಾಜರು ಬಂದು ಅವನ ಕರ್ದಾಗ.
7: ಹಾಗಾದ್ರೆ ನೀವ್ ಅವನ್ ಕಿವಿಯಲ್ಲಿ ಒಂದ್ ಮಾತನ್ನ ಹೇಳ್ತೀರಾ?
15: ಏನ್ ಹೇಳ್ಬೇಕಮ್ಮ?
7: ಈ ಸುಧಾ ನಿಮ್ಮನ್ನ ಯಾವತ್ತೂ ಮರೆತಿಲ್ಲ ಅಂತ ಹೇಳಿಬಿಡಿ.
16: ಪ್ರಿಯ ಕೇಳುಗ್ರೆ, ಇಲ್ಲಿ ಅಮಲ ಗುಪ್ತಾ ಕೇವಲ ಮಲಗಿಲ್ಲ, ರಾತ್ರಿಯ ನಕ್ಷತ್ರಗಳೊಂದಿಗೆ ಚಿರನಿದ್ರೆಗೆ ಜಾರಿದ್ದಾನೆ. ಪುಟ್ಟ ಹುಡುಗನ ಕನಸುಗಳು, ಆಸೆಗಳು ಮತ್ತು ಈ ಮುಕ್ತ ಜಗತ್ತನ್ನು ಕಾಣುವ ಹಂಬಲವು ಅವನೊಂದಿಗೆ ಅನಂತತೆಯತ್ತ ಪಯಣ ಬೆಳೆಸಿದೆ. ಅಮಲನ ಅಂತ್ಯವು ಕೇವಲ ದುಃಖದ ಕ್ಷಣವಲ್ಲ, ಅದು ನೋವು, ಅನಾರೋಗ್ಯ ಮತ್ತು ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಿ ವಿಶಾಲವಾದ ಬದುಕಿನತ್ತ ಸಾಗುವ ಮುಕ್ತಿಯ ಸಂಕೇತವಾಗಿದೆ. ಜೀವನ ಪೂರ್ತಿ ಕಿಟಕಿಯಾಚೆಯ ಜಗತ್ತನ್ನ ಕಾಣಲು ಹಂಬಲಿಸಿದ್ದ ಅಮಲ ಕೊನೆಗೆ ಯಾವುದೇ ಗೋಡೆಗಳೂ ಇಲ್ಲದ, ಯಾವುದೇ ಮಿತಿಗಳು ಇಲ್ಲದ ಅನಂತ ಲೋಕದತ್ತ ತೆರಳಿದ್ದಾನೆ. ಅಮಲ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅವನ ಕುತೂಹಲ, ನಿರ್ಮಲ ಮನಸ್ಸು, ಸರಳ ಕನಸುಗಳು ಮತ್ತು ಜೀವನವನ್ನು ಪ್ರೀತಿಸುವ ಅವನ ದೃಷ್ಟಿಕೋನ ನಮ್ಮ ಹೃದಯಗಳಲ್ಲಿ ಸದಾ ಜೀವಂತವಾಗಿರುತ್ತದೆ. ಅವನು ನಮಗೆ ಕಲಿಸುವುದು ಏನೆಂದರೆ, ಬದುಕಿನ ಮೌಲ್ಯವು ಎಷ್ಟು ದಿನ ಬದುಕಿದ್ದೇವೆ ಅನ್ನುವುದರಲ್ಲಿ ಅಲ್ಲ, ಹೇಗೆ ಬದುಕಿದ್ದೇವೆ ಎಂಬುದರಲ್ಲಿ ಅಡಗಿದೆ ಅಂತ. ಬಹುಶಃ ಕೆಲವು ಕನಸುಗಳು ಈ ಭೂಮಿಯ ಮೇಲೆ ಪೂರ್ಣಗೊಳ್ಳೋದಿಲ್ಲ, ಅವು ನಕ್ಷತ್ರಗಳ ನಡುವೆ ಅನಂತ ಆಕಾಶದ ಕೆಳಗೆ ತಮ್ಮ ಗಮ್ಯವನ್ನ ಕಂಡುಕೊಳ್ಳುತ್ತವೆ. ಅಂತ ಒಂದು ಕನಸಿನ ಹೆಸರೇ ಅಮಲ. ಅವನ ಪಯಣ ಮುಗಿದಿರಬಹುದು, ಆದರೆ ಅವನ ಕನಸುಗಳ ಬೆಳಕು ಎಂದೆಂದಿಗೂ ಮಸುಕಾಗುವುದಿಲ್ಲ. ಅಂಚೆ ಮನೆ ನಾಟಕವನ್ನ ಕೇಳಿದ ತಮ್ಗೆಲ್ರಿಗೂ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.